ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ವೈಶಾಖ ಮಾಸದ 17ನೇ ದಿನ ಅಂದರೆ 2026 ಇಸವಿ ಮೇ ತಿಂಗಳು 7ನೇ ತಾರೀಕು ಗುರುವಾರ. ಈಗ ಸಮಯ 5:58:45. ಆತ್ಮೀಯ ಕೇಳುಗರಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಪೃಥ್ವಿರಾಜ್ ಕವತಾರ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಯಾಳ್ ಸಮಗ್ರ ನಿರ್ವಹಣೆ ಡಾ ಎ ಶಿವಶಂಕರ ನಾರಾಯಣ, 6:50 ರೈತರಿಗೆ ಸಲಹೆ, 7:15 ಅಮೃತ ಚಂದ್ರಶೇಖರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ, 8:35 ಆಕಾಶ ಬುಟ್ಟಿ ಮೈಸೂರಿನ ಕೇಳುಗರಾದ ಅನಿತಾ ಅಶೋಕ್ ಅವರೊಡನೆ ಸಂದರ್ಶನ ಕೇಳುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. ಇನ್ನು 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, 10:30 ಸುನೇರೇಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು, 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕೌಶಲ್ಯ ತರಬೇತಿ ಪಡೆದು ವಿಜಯಪುರದಲ್ಲಿ ಜೀವನ ನಡೆಸುತ್ತಿರುವ ಲತಾ ಅರುಣ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ನರಗಳ ಉಬ್ಬುವಿಕೆಗೆ ಕಾರಣ ಮತ್ತು ಚಿಕಿತ್ಸೆ ಕುರಿತು ಮಾಹಿತಿ ನೀಡುತ್ತಾರೆ ಡಾ ವಿಕ್ರಮ್ ಎಸ್ ಪಿಳಿಗಿರಿ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವಿಜಯನಗರ ಜಿಲ್ಲೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಮಲ್ಲೇಶ್ ಬಿ ಅವರು. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ವಾಚನ ಎಚ್ಎಲ್ ಶ್ರೀಕಂಠ, ವ್ಯಾಖ್ಯಾನ ಎಚ್ಎಸ್ ಗೋಪಾಲ್, ಪ್ರಸ್ತುತಿ ಡಾ ಎಸ್ ಶಂಕರನಾರಾಯಣ. ಮಧ್ಯಾಹ್ನ 2:40 ಸ್ನೇಹ ಭಾರತಿ ಉರ್ದು ಕಾರ್ಯಕ್ರಮ. ಸಂಜೆ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ, ಸಂಜೆ 6:51 ಕೃಷಿರಂಗದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕಾಲು ಬಾಯಿ ರೋಗ ಕುರಿತು ಡಾ ವೀರೇಗೌಡ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಘಟಕರಿಂದ ಜನಪದ ಗೀತೆಗಳನ್ನು ಕೇಳುವಿರಿ. 7:45 ಸಿರಿಗಂಧ, 9:15 ಪ್ರಭಾ ಜೆ ಇನಾಮದಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ರಾತ್ರಿ 9:30 ಕನ್ನಡ ಭಾರತಿ. ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಹಾಗೂ ಸಾಹಿತಿಗಳಾದ ಡಾ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದಾಕ್ಷಾಯಿಣಿ ಪಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಆರೋಗ್ಯ ಸಂಚಿಕೆಯಲ್ಲಿ ಉಪ್ಪು ರಕ್ತನಾಳದ ಸಮಸ್ಯೆ ಮತ್ತು ಚಿಕಿತ್ಸೆ ಈ ಕುರಿತು ಡಾ ವಿಕ್ರಮ್ ಬಿಳಿಗಿರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಜಾನಕಿ ಮದೀರ ಅವರು ಹಾಡಿರುವಂತಹ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಇವರಿಗೆ ವಯಲಿನ್ ಸಹಕಾರವನ್ನು ನೀಡಿದವರು ಜನಾರ್ದನ್, ವೀಣೆ ಸಹಕಾರ ಎಂಆರ್ ಮಂಜುಳಾ ಹಾಗೂ ಮೃದಂಗ ಸುನೀಲ್ ಸುಬ್ರಹ್ಮಣ್ಯ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪ್ರಸಾರವಾಗುವುದು ಡಾಕ್ಟರ್ ಎಚ್ ವಿ ಕಟ್ಟಿ ಅವರು ಹಾಡಿರುವಂತಹ ರಚಿಸಿರುವಂತಹ ಸಂಗೀತ ಕಟ್ಟಿಯವರು ಹಾಡಿರುವಂತಹ ಒಂದು ಭಕ್ತಿ ರಚನೆ, ಗಜರಾಜನು ಗುರುರಾಜರ ನಿತ್ಯ ಸ್ಮರಿಸುತ್ತಾ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅರ್ಜುನ್ ಸಾ ನಾಕೋಡ್ ಅವರು ಹಾಡಿರುವಂತಹ ಚಿನ್ನ ಕದಂಬ ಲಿಂಗರ ವಚನ ಆಕಾರವಿಲ್ಲ ನಿರಾಕಾರವಿಲ್ಲ

0: ಆಕಾಶವಾಣಿ ಚಿಂತನ ಪೃಥ್ವಿರಾಜ್ ಕವತಾರ್ ಅವರಿಂದ.
1: ಅಕ್ಷರಾಭ್ಯಾಸ ತಿಳಿದಿದ್ದರೂ ತಿಳಿಯದಿದ್ದರೂ ಬೆರಳುಗಳನ್ನು ಮಡಚಿ ಲೆಕ್ಕ ಹಾಕುವುದು ಮನುಷ್ಯನ ಸಹಜ ಸ್ವಭಾವದಂತೆ ಬೆಳೆದು ಬಂದಿದೆ. ಬೆರಳಿನಲ್ಲಿ ಒಂದು ಎರಡು ಎಂದು ಎಣಿಸಲು ಶಾಲೆಯ ಓದು ಬೇಕಾಗಿಲ್ಲ. ಲೆಕ್ಕಾಚಾರವಿಲ್ಲದ ವ್ಯವಹಾರ ಉಂಟೇ? ದೇವರು ಒಬ್ಬನೇ, ಗುಣಗಳು ಮೂರು, ಭೂತಗಳು ಪಂಚ, ಅರಿಗಳು ಆರು, ಋಷಿಗಳು ಸಪ್ತ, ಅಷ್ಟವಸುಗಳು, ನವರಾತ್ರಿ, ದಶ ದಿಕ್ಕುಗಳು, ಸಂಖ್ಯೆಯ ಲೆಕ್ಕವೇ ಎಲ್ಲ ಕಡೆ. ಮನುಷ್ಯನ ದೇಹದ ಗಾತ್ರಕ್ಕೂ ಒಂದು ಸರಾಸರಿಯಾದ ಮಾನದ ಲೆಕ್ಕವಿದೆ. ಆ ಮಾನವನ್ನು ಅನುಸರಿಸಿಯೇ ಭೂಮಿಯ ಗಾತ್ರವೂ ನಿರ್ಧಾರಿತವಾಗಬೇಕು. ಸಹೋದರರಿಬ್ಬರು ಜಾಗದ ಪಾಲುಪಟ್ಟಿಗೆ ಸಂಬಂಧಿಸಿ ಜಗಳದಲ್ಲಿ ತೊಡಗಿದ್ದರು. ಅಲ್ಲಿಗೆ ಬಂದ ಹಿರಿಯರೊಬ್ಬರು ಅವರ ಜಗಳ ಬಿಡಿಸಿ, ನಿಮ್ಮದೆಂದು ಹಕ್ಕು ಸಾಧಿಸುವ ಜಾಗಗಳನ್ನು ತೋರಿಸಿ ಎಂದು ಕೇಳುತ್ತಾರೆ. ಜಗಳದಲ್ಲಿ ತೊಡಗಿರುವವರು ಭೂಮಿಯ ಮೇಲೆ ಗೆರೆ ಹಾಕಿ ವಿಭಾಗಿಸಲಾದ ತಮ್ಮ ಜಾಗಗಳಲ್ಲಿ ಹೋಗಿ ನಿಲ್ಲುತ್ತಾರೆ. ನೀವು ಒಂದಷ್ಟು ಜಾಗದಲ್ಲಿ ಮಾತ್ರ ನಿಮ್ಮ ಪಾದವನ್ನು ಊರಿದ್ದೀರಿ, ಇಡೀ ಜಾಗ ನಿಮ್ಮದೆಂದು ಹೇಗೆ ಪ್ರತಿಪಾದಿಸುತ್ತೀರಿ ಎಂದು ಹಿರಿಯರು ಮಾರ್ಮಿಕವಾಗಿ ಪ್ರಶ್ನಿಸುತ್ತಾರೆ. ಅವರು ತಾನೇ ಏನು ಉತ್ತರಿಸಿಯಾರು? ಪಾದಗಳನ್ನು ತ್ರಿವಿಕ್ರಮ ವಾಮನನಂತೆ ವಿಸ್ತರಿಸುವುದಕ್ಕೆ ಸಾಧ್ಯವೇ? ಹಾಗಾಗಿ ಜ್ಞಾನಿಗಳಾದವರು ನಿಂತಲ್ಲಿ ನಿಲ್ಲದೆ ಸುತ್ತಾಡುವ

0: ಅರಿವ್ರಾಜಕರಾಗಿರುತ್ತಾರೆ. ಪಾದವಿಡದ ಜಾಗ ತಮ್ಮದಲ್ಲ, ಪಾದದಡಿಯಲ್ಲಿ ಮಾತ್ರ ತಮ್ಮದು ಎಂಬ ಅರಿವು ಅವರಿಗಿರುತ್ತದೆ. ಪಾದಕ್ಕೆ ಅಡಿ ಎಂಬ ಪರ್ಯಾಯ ಪದವೂ ಇದೆ. ಪಾದದ ಅಳತೆಯಿಂದಲೇ ಅಡಿ ಅಥವಾ ಇಂಗ್ಲಿಷಿನ ಫೀಟ್ ಬಂದಿರಬಹುದು. ವಾಸ್ತು ಪ್ರಕಾರ ಮನೆ ನಿರ್ಮಿಸುವಾಗ ಯಜಮಾನನ ಪಾದದ ಅಳತೆಯಿಂದಲೇ ಅಡಿ ಕೋಲನ್ನು ರೂಪಿಸುತ್ತಾರೆ. ಆ ಕೋಲಿನ ಲೆಕ್ಕದಲ್ಲಿಯೇ ಇಡೀ ಮನೆಯ ಗೋಡೆ, ಮಾಡು, ಬಾಗಿಲುಗಳನ್ನು ನಿರ್ಮಿಸುತ್ತಾರೆ. ಮನುಷ್ಯನ ದೇಹದಳತೆಗೂ ಮನೆ ಎಂಬ ಸಂರಚನೆಗೂ ಸೂಕ್ಷ್ಮವಾದ ಸಂಬಂಧವಿದೆ. ಮನೆ ಮಾತ್ರವಲ್ಲ, ಮನೆಗಳು ಸೇರಿ ಗ್ರಾಮವಾಗುತ್ತವೆ, ಗ್ರಾಮಗಳಿಂದ ನಾಡು, ದೇಶ, ಹೀಗೆ ಅಂತಿಮವಾಗಿ ಮನುಷ್ಯ ವಾಸಿಸುವ ಭೂಮಿಯ ಗಾತ್ರಕ್ಕೂ ಮನುಷ್ಯನ ದೇಹದ ಪ್ರಮಾಣಕ್ಕೂ ಸಂಬಂಧವಿರಲೇಬಹುದಲ್ಲ. ಹೀಗೊಂದು ಪ್ರಮೇಯವನ್ನು ಮೊದಲು ಮಂಡಿಸಿದ್ದು ಭಾರತೀಯ ವಿಜ್ಞಾನಿಗಳೇ. ಕ್ರಿಸ್ತಶಕ 499 ಸುಮಾರಿಗೆ ಬದುಕಿದ್ದ ಆರ್ಯಭಟ ತನ್ನ ಆರ್ಯಭಟೀಯ ಕೃತಿಯಲ್ಲಿ ಈ ಬಗ್ಗೆ ವಿವರವಾಗಿ ಬರೆದಿದ್ದಾನೆ. ಇಡೀ ಜಗತ್ತಿಗೆ ಸೊನ್ನೆಯ ಮೌಲ್ಯವನ್ನು ಕೊಟ್ಟ ದೇಶ ಭಾರತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲು ಕಾರಣನಾದವನು ಈ ಆರ್ಯಭಟ. ತಂತ್ರಜ್ಞಾನ ಮುಂದುವರಿದಿದೆ. ಕಂಪ್ಯೂಟರ್ಗಳು ಎಲ್ಲರ ಅಂಗೈ ಮೇಲೆ ಬಂದು ಕುಳಿತಿವೆ. ಭಾರತ ಕೊಟ್ಟ 0 ಮತ್ತು 1 ಎಂಬ ಎರಡೇ ಸಂಖ್ಯೆಗಳನ್ನು ನಂಬಿಕೊಂಡು ಕಂಪ್ಯೂಟರ್ ಕ್ಷೇತ್ರ ಇಷ್ಟೊಂದು ವಿಸ್ತಾರವಾಗಿ ಹರಡಿಕೊಂಡಿದೆ. ಈಗ ಕೃತಕ ಬುದ್ಧಿಮತ್ತೆಯ ಕಾಲ ಬಂದಿದೆ. ಕೃತಕ ಎಂಬುದರ ಹಿಂದೆ ಸಹಜ ಎಂಬುದಿರಲೇಬೇಕಲ್ಲವೇ? ಬುದ್ಧಿ ಎಂಬುದರ ಹಿಂದೆಯೂ ಚಿತ್ತವೋ ಪ್ರಜ್ಞೆಯೋ ಇರಬೇಕಲ್ಲವೇ? ಜಗತ್ತಿನ ವ್ಯವಹಾರ, ಅಳತೆ ಎಲ್ಲವೂ ವಿನಾಕಾರಣ ಅಲ್ಲ. ಎಲ್ಲದರ ಹಿಂದೆಯೂ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತದೆ.
1: ಇದುವರೆಗೆ ಪೃಥ್ವಿರಾಜ್ ಕವತಾರ್ ಅವರಿಂದ ಚಿಂತನೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು. ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು. ರಸಾಯನಶಾಸ್ತ್ರ ಪ್ರಾಧ್ಯಾಪಕರು, ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಗಣನೀಯ ಕೆಲಸ ಮಾಡಿದ್ದಾರೆ ಜೆಆರ್ ಲಕ್ಷ್ಮಣರಾವ್. ವಿಜ್ಞಾನದ ಪ್ರಚಾರ ಪ್ರಸಾರ, ವಿಜ್ಞಾನ ಚಳುವಳಿಯನ್ನೇ ಮಾಡಿದವರು ವಿಜ್ಞಾನ ಪರಿಷತ್ನ ರೂವಾರಿ ಜೆಆರ್ ಲಕ್ಷ್ಮಣರಾವ್. ಅವರ ಧ್ವನಿಯನ್ನು ಈಗ ಆಲಿಸೋಣ.
4: ನಾವು ವಿಜ್ಞಾನದಲ್ಲಿ ಬರೆಯೋದೇಕೆ, ಗುರಿ ಏನು? ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು, ವೈಜ್ಞಾನಿಕ ವಿಧಾನವನ್ನು ಪಾಪ್ಯುಲರೈಸ್ ಮಾಡಬೇಕು, ಜನಗಳು ಇದನ್ನು ಬೆಳೆಸ್ಕೊಳ್ಬೇಕು. ಈ ಕೆಲಸ ಸಾಧನೆ ಮಾಡೋದಕ್ಕೆ ಬರೀ ಸಾಹಿತ್ಯ ಒದಗಿಸಿದ ಸಾಲದು, ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಅಲ್ಲಿ ನಾನು ನೋಡಿ ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ, ಯಾರನ್ನಾದರೂ ಕೇಳೋಣ ಸಾಧ್ಯವಾದರೆ, ಯಾರಾದರೂ ನನ್ನ ಸ್ನೇಹಿತರು ಸಿಗ್ತಾರೆ ಅನ್ನೋದನ್ನು ಮಾಡೋದಕ್ಕೆ ಅಂತ ಬಂದಾಗ, ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75
5: ಪ್ರಾರಂಭವಾಗಿತ್ತು.
4: ಸಾಲದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು ಸೇತುರಾರು, ಮತ್ತು ಅದರ ಬ್ರೈನ್ ಚೈಲ್ಡ್ ಆಫ್ ಎ.ಕೆ.ಎನ್. ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು ಹೇಳಿದ್ರು, ನೋಡೋಣ ಅದನ್ನೇನು ಮಾಡ್ಬೋದು ಅಂತ. ಮೊತ್ತ ಮೊದಲನೇದಾಗಿ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೆ, ಈ ಕೆಲಸಕ್ಕೆ ಕೈ ಹಾಕ್ಬೋದೆ. ಅದು ಹೇಗಾಯ್ತೋ ಏನು ಕತ್ತೀವೋ, ಅವರಿಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ಲಿ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತ ಅವರಿಗೆ. ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ, ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್

0: ನಾವು ತಗೋತೀವಲ್ಲ, ಹಾಗೆ ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ, ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು, ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದರೂ ಒಬ್ಬರನ್ನು ಕರೆಸಿ ಅವ್ರ ಕೈಲಿ ಒಂದು ಭಾಷಣ ಮಾಡಿಸಿ, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. ಎಂ ಪಿ ಪರಮೇಶ್ವರನ್ ಅಂತ ಇದ್ದಾರೆ ಅವರು, ಅವರನ್ನು ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗಬಹುದು, ಲೇಖನಗಳು ಕೊಡೋಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು, ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹೀ ಇಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆ ಒಳಗೆ ಒಂದು 80,000 ಆಯಿತು, ಒಂದು 5,000 ಹಚ್ಚಾಕೋಕ್ಕೆ ನೀವು ಮಾಡಿಬಿಡಿ ನಾವು ಕೊಡ್ತೀವಿ ಅಂದರು. ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭವಾಯಿತು. ಇದಕ್ಕೆಲ್ಲ ಮೊದಲ ಒಂದು ಸುಮಾರು ಒಂದು 10 ವರ್ಷ ಈ ಪ್ರಕಟಣೆ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಕಟಣೆ ಪ್ರಪಂಚದ ಮೇಲೆ ಒಂದು ಹದ್ದಿನ ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇರೋರು. ಅವರೇ ಹೇಳಿದರು ಕನ್ನಡ ಪ್ರಕಟಣೆ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ ಇದು, ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4 ಆವೃತ್ತಿ, 5 ಆವೃತ್ತಿ, 6 ಆವೃತ್ತಿಗಳು ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ 1 ವರ್ಷವಾದ ಮೇಲೆ 80ರ ಜೂನ್ನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿದ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು ಮೊತ್ತ ಮೊದಲ ಈ ಕಾರ್ಯಕಾರಿ ಸಮಿತಿ ಸಭೆ ಸೇರಿತು. ನಮ್ಮ ಮೈಸೂರಿನಲ್ಲಿ ಆ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾಪಕರಿಗೆ ನಾನು ಒಬ್ಬ ಒಂದು ವಿಚಿತ್ರ ಏನು ಅಂತಂದರೆ ಅದು 1978ರಲ್ಲಿ ಪ್ರಾರಂಭವಾದ್ದು. 78ರಿಂದ ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ. ಆ ಕ್ರಮೇಣ ಈ ನಮ್ಮ ಕಾರ್ಯಕಾರಿ ಸಮಿತಿಗಳಿಗೆ ಮುಂದಿನ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು. ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿಗಳಿಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು ಮಾಡಬೇಕು ಅಂತ ಬಂದಾಗ ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಜೆಆರ್ ಲಕ್ಷ್ಮಣರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಕೇಳಿ ಅಂಬಿಕಾ ತನಯ ದತ್ತ ವಿರಚಿತ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ತಾಯಿ ನುಡಿದಳು ಕೇಳಿರೋ.

0: ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳುತ್ತಿದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂವಿಧಾನ ಫೆಲೋ ಆದ ಮನೋರಂಜನಿ ಅವರು. ನಮಸ್ಕಾರ ಮೇಡಮ್.
3: ನಮಸ್ಕಾರ.
2: ಪೋಕ್ಸೋ ಅಥವಾ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಬೇರೆದೇ ಆದಂತಹ ಒಂದು ಪ್ರಕ್ರಿಯೆ ಮೂಲಕ ವಿಚಾರಣೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಅಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂದ್ರೆ ಏನು? ಇದು
3: ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತಂದ್ರೆ ಪೋಕ್ಸೋ ಕೇಸ್ ನಲ್ಲಿ ಕೇಸ್ ಆಗೋದು 18 ವರ್ಷದ ಒಳಗಿರೋ ಮಕ್ಕಳ ಮೇಲೆ ಲೈಂಗಿಕ ಅತ್ಯಾಚಾರಗಳು ಆದಾಗ. ಈತ ಆದಾಗ ಮಕ್ಕಳಿಗೆ ಕೋರ್ಟ್ ಅಂದ್ರೆ ಭಯ ಬರಕ್ಕೆ, ಪೊಲೀಸರು ಅಂದ್ರೆ ಭಯ. ಆಕ್ಚುಲಿ ಈ ಕೇಸ್ಗಳಲ್ಲಿ ಪೊಲೀಸರು ಯೂನಿಫಾರ್ಮ್ ಮೇಲೆ ಹೋಗ್ಬಾರ್ದು, ಮಕ್ಕಳನ್ನ ಕೇಳಕ್ಕೆ ಸಿವಿಲ್ ಡ್ರೆಸ್ ಅಲ್ಲೇ ಹೋಗಿ ವಿಚಾರಿಸ್ಬೇಕು ಮಕ್ಕಳನ್ನ. ಆಮೇಲೆ ಮಗುಗೆ ಪೊಲೀಸರ ಹತ್ರ ಹೇಳಕ್ ಇಷ್ಟ ಇಲ್ಲ ಅಂದ್ರು ಕೂಡ ಕೋರ್ಟ್ಗಳಲ್ಲಿ ಕನ್ಸರ್ನ್ ಆಫೀಸರ್ಸ್ ನ ಮನೆ ಕಳಿಸ್ತಾರೆ ಎವಿಡೆನ್ಸ್ ತಗೊಳಕ್ಕೆ. ಕೆಲವು ಮಕ್ಕಳು ಕೋರ್ಟ್ಗೂ ಬರಲ್ಲ, ಪೊಲೀಸ್ ಸ್ಟೇಷನ್ಗೂ ಬರಲ್ಲ ಅಂದ್ರೆ ಅವ್ರನ್ನ ಒತ್ತಾಯ ಮಾಡಂಗಿಲ್ಲ. ಹಂಗಾಗಿ ಈ ಒಂದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ತುಂಬಾ ಇಂಪಾರ್ಟೆಂಟ್. ಮಕ್ಕಳು ಕೋರ್ಟ್ ಅಂದ್ರೆ ಭಯ, ಅಲ್ಲಿ ಜಡ್ಜ್ ನ ನೋಡಕ್ಕೆ ಭಯ, ಯಾಕಂದ್ರೆ ಕೋರ್ಟ್ ವಾತಾವರಣನೇ ಕೆಲವರಲ್ಲಿ ಭಯ ಹುಟ್ಟಿಸುತ್ತೆ. ಆಕ್ಚುಲಿ ಇವಾಗೆಲ್ಲ ಫ್ರೆಂಡ್ಲಿ ಕೋರ್ಟ್ಸ್ ಇದಾವೆ, ಅದಕ್ಕಾಗಿನೇ ಮಕ್ಕಳ ಸ್ನೇಹಿ ಕೋರ್ಟ್ಗಳಿದಾವೆ. ಇನ್ ಕ್ಯಾಮ್ರಾ ಅಂತಂದ್ರೆ ಬರೀ ಜಡ್ಜ್ ಇರ್ತಾರೆ, ಆಮೇಲೆ ಅವು ವಿಕ್ಟಿಮ್ ಪರವಾಗಿರೋ ಒಂದು ಗೌರ್ಮೆಂಟ್ ಅಡ್ವೊಕೇಟ್ ಇರ್ತಾರೆ. ವಿಕ್ಟಿಮ್ ಮತ್ತೆ ತಮ್ಗೆ ಯಾರಾದ್ರೂ ವಕೀಲರು ಬೇಕು ಅಂದ್ರೆ ಇಟ್ಕೊಂಡಿರ್ತಾರೆ ಅವ್ರನ್ನು. ಮತ್ತೆ ಆ ಕಡೆ ಅವರು ಅಕ್ಯೂಸ್ಡ್ ಇರ್ತಾರೆ, ಆರೋಪಿಗಳಿರ್ತಾರೆ, ಆಮೇಲೆ ಅವ್ರ ಕಡೆ ಲಾಯರ್ ಇರ್ತಾರೆ. ಇಷ್ಟೇ ಜನ ಕೋರ್ಟ್ ಅಲ್ಲಿ ಇರೋದು ಅವತ್ತು. ಅದನ್ನೇ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಹೇಳೋದು.
2: ಪ್ರತ್ಯೇಕವಾಗಿ?
3: ಹೌದು ಹೌದು,
2: ಪ್ರತ್ಯೇಕವಾಗಿ ಒಂಥರ ಸ್ನೇಹಪರವಾಗಿ ಇರೋ ರೀತಿ ವಾತಾವರಣ ಸೃಷ್ಟಿ ಆಗಿರುತ್ತದೆ. ಯಾವುದೇ ರೀತಿ ವೇಷಗಳನ್ನ ಹಾಕೊಂಡು ಮಾಡೋದಿಲ್ಲ. ಈಗ ಕೋರ್ಟ್ ಅಂತಂದ್ರೆ ಸಾಮಾನ್ಯ ಜಡ್ಜ್ ಇರ್ತಾರೆ, ಲಾಯರ್ ಇರ್ತಾರೆ,
3: ಬಟ್ ಪೊಲೀಸರು ಮಾತ್ರ ಯೂನಿಫಾರ್ಮ್ ಮೇಲೆ ಬರಲ್ಲ.
2: ನಾವು ಏನು ಪ್ರಕರಣವನ್ನ ಯಾವ ರೀತಿ ಯಾವ ಪ್ರಕ್ರಿಯೆ ಮೂಲಕವಾಗಿ ಮಾಡಬೇಕಾಗತ್ತೆ ಅದೇ ಪ್ರಕ್ರಿಯೆನಲ್ಲಿ ಮಾಡಬೇಕು.
3: ಮಗುಗೆ ಅವ್ ಕೋರ್ಟ್ ನಲ್ಲಿ ಹಂಗ ಮಾತಾಡಕ್ ಆಗಲ್ಲ ಅಂದ್ರೆ ಜಡ್ಜ್ ರೂಮ್ ಅಲ್ಲಿ ಕೋರ್ಟ್ ಸೆಪರೇಟ್ ಆಗಿ ಜಡ್ಜ್ ರೂಮ್ ಅಲ್ಲೇ ಹೋಗಿ ಅವರು ಸಿವಿಲ್ ಬಟ್ಟೆನಲ್ಲಿ ಅವ್ರ ಮಗುನ ಜೊತೆ ಮಾತಾಡ್ತಾರೆ ಫ್ರೀ ಆಗಿ. ಆತರ ಒಂದ್ ಸಮಾಲೋಚನೆ ಬೇಕಂದ್ರು ಕೂಡ ಆ ಮಕ್ಳಿಗೆ ಯಾವ ರೀತಿ

0: ಕನ್ವಿನಿಯಂಟ್ ಇರುತ್ತೋ ಅದನ್ನ ಮಾಡ್ತಾರೆ. ಬಟ್ ಇನ್ ಕ್ಯಾಮ್ರಾ ಅಂತಂದ್ರೆ ಈ ಪ್ರೊಸೀಜರ್ ಇಷ್ಟೇ
1: ಇಷ್ಟೇ.
0: ಬೇರೆ ಕೇಸ್ಗಳಲ್ಲೆಲ್ಲ ತುಂಬಾ ಓಪನ್ ಆಗಿ ಎಲ್ಲ ಜನ ಇರ್ತಾರೆ, ಆಮೇಲೆ ತುಂಬಾ ಅಡ್ವೊಕೇಟ್ಸ್ ಇರ್ತಾರೆ, ಬೇರೆ ಬೇರೆ ಕೇಸಿಗೆ ರೆಪ್ರೆಸೆಂಟೇಟ್ ಮಾಡೋರು ಅಕ್ಯೂಸ್ಡ್ ಇರ್ತಾರೆ, ಅವರೆಲ್ಲ ಇರ್ತಾರೆ. ಸೊ ಇನ್ ಕ್ಯಾಮ್ರಾನಲ್ಲಿ ಬರೀ ಇಷ್ಟೇ ಆ ಕೇಸಿಗೆ ಸಂಬಂಧಪಟ್ಟವ್ರು ಅವ್ರ ವಕೀಲರು. ಮಗುಗೆ ಯಾರಾದ್ರೂ ಅವ್ರ ತಂದೆ ತಾಯಿ ಜೊತೆಗಿರ್ಬೇಕು ಅಂದ್ರೆ ಇಟ್ಕೋಬಹುದು, ಆ ಮಗು ಮಾತ್ರ ಹೋಗೋದೇನಿಲ್ಲ. ಸೊ ಅದು ತುಂಬಾ ಮುಖ್ಯ,
1: ಪ್ರತ್ಯೇಕವಾಗಿ ಮಗುನ ಕರೆದು ವಿಚಾರಣೆ ಮಾಡುವಂತದ್ದು
0: ಏನಿಲ್ಲ. ಒಂದ್ ವೇಳೆ ಮಗು ಕೋರ್ಟ್ಗೆ ಬರಕ್ ಆಗಲ್ಲ, ನನ್ಗೆ ಇಷ್ಟ ಇಲ್ಲ, ಇವಾಗ ಬಿಲೋ 12 ಇಯರ್ಸ್ ಹಂಗಿತ್ತು, ಭಯ ಆಗುತ್ತೆ ಬರಲ್ಲ ಅಂದ್ರೆ ಅವಾಗ ರಿಟರ್ನ್ ಅಲ್ಲೂ ಕೂಡ ಕಳಿಸಬಹುದು. ಆಮೇಲೆ ಕೋರ್ಟ್ ಆಫೀಸರ್ಸ್ ಅನ್ನು ಕಳಿಸಬಹುದು,
1: ಮನೆಗೆ ಹೋಗಿ ಮಾಡಬಹುದು ವಿಚಾರಣೆಗಳನ್ನ.
0: ಕೋರ್ಟ್ ಆಫೀಸರ್ಸ್ ಅನ್ನ ಕಳಿಸುವಂತ ಒಂದು ಅವಕಾಶ ಕೂಡ ಇದೆ. ಅಂದ್ರೆ ಅದನ್ನ ಸೀರಿಯಸ್ನೆಸ್ ನ ನೋಡಿ ಮತ್ತೆ ಎಲ್ಲ ಕೇಸ್ ಅಲ್ಲೂ ಕೊಡಕ್ಕೆ ಆಗಲ್ಲ.
1: ಅದೇ ಈಗ ಪೋಕ್ಸೋ ಈ ಎಲ್ಲ ಪ್ರಕರಣಗಳಲ್ಲಿ ಬಹಳ ವಿಭಿನ್ನವಾದಂತದ್ದ ಪ್ರಕ್ರಿಯೆಗಳು ಇರ್ತವೆ, ತುಂಬಾ ಸುಲಭವಾಗಿರುತ್ತದೆ, ಯಾವುದೇ ರೀತಿಯ ಭಯದ ವಾತಾವರಣ ಇರಲ್ಲ, ಅವರಿಗೆ ಆದಷ್ಟು ರಕ್ಷಣೆಯನ್ನ ಒದಗಿಸಲಾಗಿರ್ತದೆ.
0: ಯಾಕಂತಂದ್ರೆ ಪಬ್ಲಿಸಿಟಿ, ಅವ್ರ ಹೆಸರು ಅಡ್ರೆಸ್ ಎಲ್ಲಾನು, ಯಾವುದೇ ರೇಪ್ ಕೇಸ್ಗಳಲ್ಲೂ ಕೂಡ ಪೋಕ್ಸೋ ಕೇಸ್ಗಳಲ್ಲಿ ಕೂಡ ಸಂತ್ರಸ್ತೆಯ ಹೆಸರು ಅದನ್ನ ಗೌಪ್ಯತೆಯನ್ನ ಕಾಪಾಡಬೇಕು. ಒಂದ್ ವೇಳೆ ಅವರು ಅಡಲ್ಟ್ ಆಗಿದ್ದು, ಇವಾಗ ರೇಪ್ ಕೇಸ್ಗಳಲ್ಲಿ ವಯಸ್ಕರಾಗಿದ್ದು ನಮ್ಮ ಹೆಸರು ಹೇಳಿ ಪರವಾಗಿಲ್ಲ ಅಂತ ಅವರು ಕನ್ಸಂಟ್ ಕೊಟ್ರೆ ಮಾತ್ರ ಅದು ಪಬ್ಲಿಸಿಟಿಗೆ ಬರುತ್ತೆ, ಇಲ್ಲ ಅಂದ್ರೆ
1: ಮಕ್ಕಳ ವಿಷಯದಲ್ಲಿ ಮಾತ್ರ ಸಾಕಷ್ಟು ಗೌಪ್ಯತೆಯನ್ನ
0: ಕಾಪಾಡಲೇಬೇಕಾಗುತ್ತೆ.
1: ಈ ಎಲ್ಲ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತುಂಬಾ ಸುಲಭವಾದ ಭಾಷೆಯಲ್ಲಿ ಹೇಳಿದಿರಿ, ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ, ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ರೈತರಿಗೆ ಸಲಹೆ.
1: ಮಾವಿನ ಹಣ್ಣಿನ ತಳಿಗಳಲ್ಲಿ ಒಂದಾದ ಬಾಂಬೆ ಗ್ರೀನ್ ತಳಿ, ಇದು ಉತ್ತರ ಭಾರತದಲ್ಲಿ ಅತಿ ಬೇಗ ಹಣ್ಣು ಬಿಡುವ ತಳಿಯಾಗಿದೆ. 2 ವರ್ಷಗಳಿಗೊಮ್ಮೆ ಬಿಡುವ ಇದರ ಹಣ್ಣುಗಳು ಸರಾಸರಿ 300 ಗ್ರಾಂ ತೂಕ ಇರುತ್ತವೆ. ಗಾಢ ಸುವಾಸನೆ ಹೊಂದಿರುತ್ತೆ. ತಿರುಳಿನ ಪ್ರಮಾಣ 65% ಮತ್ತು ಸಿಹಿ ಅಂಶದ ಪ್ರಮಾಣ 22 ಬ್ರಿಕ್ಸ್. ಇವುಗಳ ಸಂಗ್ರಹ ಸಾಮರ್ಥ್ಯ ಕೂಡ ಚೆನ್ನಾಗಿದೆ. ಚೌಸಾ, ಇದು ಉತ್ತರ ಭಾರತದ ವಿಳಂಬವಾಗಿ ಹಣ್ಣು ಬಿಡುವ ಮಾವಿನ ತಳಿಯಾಗಿದೆ. ಮಧ್ಯ ಋತುವಿನಲ್ಲಿ 2 ವರ್ಷಗಳಿಗೊಮ್ಮೆ ಫಸಲು ನೀಡುತ್ತೆ. ಹಣ್ಣುಗಳು 150-400 ಗ್ರಾಂ ತೂಕ ಹೊಂದಿರುತ್ತೆ. ಗಾಢ ಹಳದಿ ಬಣ್ಣವನ್ನು ಹೊಂದಿರ್ತವೆ. ವರ್ಷಕ್ಕೆ 2 ಬಾರಿ ಹಣ್ಣು ಬಿಡುವ ಮತ್ತು ತಿರುಳು ಮೃದು ಹಾಗೂ ಸಿಹಿಯಾಗಿರುತ್ತೆ. ಹಿಮಾಯತ್ ಸಾಗರ್, ಈ ಮಾವಿನ ತಳಿಯು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಆಯ್ಕೆ ಮಾಡಿಕೊಳ್ಳುವ ಮಾವಿನ ತಳಿಯಾಗಿದೆ. ವರ್ಷಕ್ಕೊಮ್ಮೆ ಹಣ್ಣು ನೀಡುತ್ತೆ. ಉತ್ತಮ ಗುಣಮಟ್ಟದ ಮಧ್ಯಮ ಗಾತ್ರದ ಹಳದಿ ಬಣ್ಣದ ಹಣ್ಣು. ಸುವಾಸನೆಯತ್ತ ನಾರು ರಹಿತ ತಿರುಳನ್ನು ಇದು ಹೊಂದಿರುತ್ತೆ. ಹಣ್ಣುಗಳ ಸರಾಸರಿ ತೂಕ 500 ಗ್ರಾಂ ಮತ್ತು ತಿರುಳಿನ ಪ್ರಮಾಣ 63% ಸಿಹಿ ಅಂಶ ಇದರಲ್ಲಿ ಇರುತ್ತೆ. ಸಂಗ್ರಹ ಸಾಮರ್ಥ್ಯ ಉತ್ತಮವಾಗಿದೆ. ಕಿಶನ್ ಭಾಗ್, ಇದು ಪಶ್ಚಿಮ ಬಂಗಾಳದ ಪ್ರಾದೇಶಿಕ ಮಾವಿನ ತಳಿಯಾಗಿದೆ. ಮಧ್ಯ ಋತುವಿನಲ್ಲಿ ಫಸಲು ನೀಡುವ ಈ ತಳಿಯ ಹಣ್ಣುಗಳು ಮಧ್ಯಮದಿಂದ ದೊಡ್ಡ ಗಾತ್ರವನ್ನು ಹೊಂದಿರುತ್ತವೆ. ಉತ್ತಮ ಗುಣಮಟ್ಟದ ತಳಿಗಳಾಗಿದ್ದು ಕೆಲವು ಮಟ್ಟಿಗೆ ಟರ್ಪೆಂಟೈನ್ ಯುಕ್ತ ಸುವಾಸನೆ ಹೊಂದಿರುತ್ತವೆ. ಹಣ್ಣುಗಳು ಗಟ್ಟಿಯಾಗಿದ್ದು ಒಂದಿಷ್ಟು ನಾರು ನಾರಾಗಿರುತ್ತವೆ. ಗೋವಾ ಮಂಕೂರ್ಡ್, ಇದು ಮಧ್ಯ ಋತುವಿನ ತಳಿಯಾಗಿದೆ. ಹಣ್ಣುಗಳು ಮಧ್ಯಮ ಗಾತ್ರವಾಗಿದ್ದು ಸರಾಸರಿ ತೂಕ 175 ಗ್ರಾಂ ಇರುತ್ತವೆ. ಫರ್ನಾಂಡಿಸ್, ಇದು ಗೋವಾದ ಪ್ರಾದೇಶಿಕ ಮಾವಿನ ತಳಿ. ಸಿಹಿಯಾದ ಹಣ್ಣುಗಳು, ಗಾಢ ಹಳದಿ ಬಣ್ಣ, ಗಟ್ಟಿ ತಿರುಳು ಹೊಂದಿರುವ ಇದು ಸಿಹಿಯಾಗಿದ್ದು ಮಧ್ಯಮ ಗಾತ್ರ ಹೊಂದಿರುತ್ತೆ. ತಿರುಳು ನಾರುರಹಿತವಾಗಿದ್ದು ಹಣ್ಣಾಗುವಾಗ ಹಳದಿ ಹಿನ್ನೆಲೆಯಲ್ಲಿ ತುಸು ಕೆಂಪು ಬಣ್ಣದ ಸ್ತರಗಳು ಮೂಡಿರುತ್ತವೆ. ಹಣ್ಣಿನ ಧಾರಣ ಸಾಮರ್ಥ್ಯ ಮಧ್ಯಮ ಗಾತ್ರದಿಂದ ಬೃಹತ್ ಪ್ರಮಾಣದಲ್ಲಿರುತ್ತೆ. ರುಮಾನಿ, ದುಂಡಗಿನ ಏಕರೂಪದ ಹಳದಿ ಮತ್ತು ಕೆಂಪು ಸ್ತರದ ಬಣ್ಣದ ಸಿಪ್ಪೆ ಹೊಂದಿರುತ್ತೆ. ತಮಿಳುನಾಡಿನಲ್ಲಿ ಇದು ಹೆಚ್ಚು ಜನಪ್ರಿಯ. ಹಣ್ಣಿನ ಸರಾಸರಿ ತೂಕ 400 ಗ್ರಾಂ. ತಿರುಳಿನ

0: ಪ್ರಮಾಣ 76, ಸಿಹಿ ಅಂಶ 23 ಡಿಗ್ರಿ ಬ್ರಿಕ್ಸ್ ಇರುತ್ತೆ. ಹೆಚ್ಚು ಸಿಹಿಯಾಗಿದ್ದು ಮಾಗಿದಾಗ ಮೃದುವಾಗಿರುತ್ತೆ. ಇನ್ನು ಕೆಲವು ಸಂಕರಣ ಮಾವಿನ ತಳಿಗಳ ಗುಣ ವಿಶೇಷತೆಗಳು ಏನೆಂದರೆ, ಮಲ್ಲಿಕಾ ಇದು ದೊಡ್ಡ ಗಾತ್ರದ ಹೆಚ್ಚು ರುಚಿಯ ನಾರುರಹಿತ ತಿರುಳಿನ ತಳಿಯಾಗಿದೆ. ಅತಿ ಸಣ್ಣ ಗೊರಟೆ ಹೊಂದಿದ್ದು ಸಂಕರಣ ತಳಿ ಇದಾಗಿದೆ. ನಿಯಮಿತ ಉತ್ತಮ ಇಳುವರಿಯೊಂದಿಗೆ ಪ್ರತಿ ವರ್ಷ ಫಸಲನ್ನು ನೀಡುತ್ತೆ. ತಡವಾಗಿ ಕೊಯ್ಲಿಗೆ ಬರುವ ತಳಿ ಇದಾಗಿದೆ. ವಿದೇಶಿ ಮಾರುಕಟ್ಟೆಗೆ ತುಂಬ ಒಳ್ಳೆಯದಾಗಿದೆ. ನೀಲಂ ಮತ್ತು ದಶೇರಿಗಳಿಂದ ಸಂಕರಣಗೊಳಿಸಿದ ತಳಿ ಮಲ್ಲಿಕಾ. ಇದರ ಹಣ್ಣುಗಳ ಗಾತ್ರ 400-600 ಗ್ರಾಂ ಇರುತ್ತೆ. ಗಟ್ಟಿ ತಿರುಳು ರಸಭರಿತವಾಗಿದ್ದು ಸಿಹಿ ಅಂಶ ಅಂದರೆ TSS 270 ಬ್ರಿಕ್ಸ್ ಇರುತ್ತೆ. ತಿರುಳಿನ ಪ್ರಮಾಣ 66%. ಹಣ್ಣುಗಳು ಹೆಚ್ಚು ಕಾಲ ಕೆಡದಂತೆ ಇಡಬಹುದಾಗಿದೆ. ರತ್ತಿಗೆ ಇದು ಸೂಕ್ತವಾದ ತಳಿಯಾಗಿದೆ. ಆಮ್ರಪಾಲಿ, ಈ ಮಾವಿನ ತಳಿಯು ದಶೇರಿ ಮತ್ತು ನೀಲಂಗಳ ಸಂಕರಣದಿಂದ ಅಭಿವೃದ್ಧಿಪಡಿಸಲಾಗಿದೆ. ಇದು ಕುಬ್ಜವಾಗಿದ್ದು ಪ್ರತಿ ವರ್ಷವೂ ಫಸಲನ್ನು ನೀಡುತ್ತೆ. ಗೊಂಚಲು ಗೊಂಚಾಗಿ ಹಣ್ಣುಗಳನ್ನು ಕಾಣಬಹುದಾಗಿದೆ. ಸರಾಸರಿ ತೂಕ 200-250 ಗ್ರಾಮು. ತಿರುಳಿನ ಪ್ರಮಾಣ 72%. ಹೆಚ್ಚು ರುಚಿಕರ ಹಾಗೂ ಸಕ್ಕರೆ ಪ್ರಮಾಣ 23 ಡಿಗ್ರಿ ಬ್ರಿಕ್ಸ್ ಹೊಂದಿರುತ್ತೆ. ಇದನ್ನು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಪೂಸಾ ನವದೆಹಲಿ ವತಿಯಿಂದ ಕಂಡುಹಿಡಿಯಲಾಗಿದ್ದು ರೈತರಿಗೆ ಶಿಫಾರಸು ಮಾಡಲಾಗಿದೆ. ಹಣ್ಣುಗಳು ಆಕರ್ಷಕ ಕಡು ಕಿತ್ತಳೆ ವರ್ಣ ಮತ್ತು ಮಧ್ಯಮ ಗಾತ್ರ ಹೊಂದಿರುತ್ತವೆ. ಈ ಸಂಕರಣ ತಳಿ ಬಹುಸಾಂದ್ರ ಬೇಸಾಯಕ್ಕೂ ಸಹ ಸೂಕ್ತವಾಗಿದೆ.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳುತ್ತಿದ್ದೀರಿ.
2: ಸಂಗೀತ ನಿರ್ದೇಶಕರು,
3: ಹಿನ್ನೆಲೆ ಗಾಯಕರು,
2: ಚಿತ್ರ ಸಾಹಿತಿಗಳು,
3: ವಾದ್ಯ ಸಂಗೀತಗಾರರು,
2: ಹೀಗೆ 10 ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
3: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
2: ನಮ್ಮ ವಾಣಿ
3: ಆಕಾಶವಾಣಿ.
1: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ 6:55 ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
2: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
1: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
2: ಪರಿಸರ ಸಂರಕ್ಷಣೆ,
1: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
2: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
3: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
4: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
3: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
4: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
3: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
5: ಎಲ್ಲೆಡೆ ತುಂಬಿದೆ ಆನಂದ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೌಶಲ್ಯ ತರಬೇತಿ ಪಡೆದು ವಿಜಯಪುರದಲ್ಲಿ ಜೀವನ ನಡೆಸುತ್ತಿರುವ ಲತಾ ಅರುಣಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುವರೆ. ಇವರನ್ನು ಸಂದರ್ಶಿಸುತ್ತಾರೆ ಕಿರಣ್ ಕುಮಾರ್ ಶೇಖದಾರ್. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಪದವಿ ಶಿಕ್ಷಣದ ಅಂತ್ಯವಲ್ಲ, ಜವಾಬ್ದಾರಿಯುತ ಬದುಕಿನ ಆರಂಭ. ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 ಕೆವಿ ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ಹೇಳಿಕೆ. ಈಗ ವಾರ್ತೆಗಳ ವಿವರ. ಸಂಪತ್ತು ಮತ್ತು ಅಧಿಕಾರ ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು, ಅಂದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರವಾಗಲು ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಆಯೋಜನೆಗೊಂಡಿದ್ದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಪಾಲು ಸಮಬಾಳು ದೊರೆಯಬೇಕು ಎನ್ನುವುದು ಸರ್ಕಾರದ ಆಶಯ. ಅವಕಾಶ ವಂಚಿತ ಎಲ್ಲ ಸಮುದಾಯಗಳಿಗೂ ಸಮಾನ ಅವಕಾಶಗಳು ದೊರೆಯುವಂತಾಗಬೇಕು ಎನ್ನುವುದು ಸಂಕಲ್ಪ. ಸಾಮಾಜಿಕ ನ್ಯಾಯಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದರು. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗಲಾಡಿಸಲು ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆಯಬೇಕು, ಅಂದಾಗ ಮಾತ್ರ ಅವರು ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದುವರಿಯಲು ಸಾಧ್ಯ ಎಂದು ಮುಖ್ಯಮಂತ್ರಿ ಹೇಳಿದರು. ಪೊಲೀಸರಿಗೆ ಸುಸಜ್ಜಿತ ವಸತಿ ಗೃಹಗಳನ್ನು ಕಲ್ಪಿಸುವ ಕಾರ್ಯಕ್ರಮ ಮುಂದುವರೆದಿದ್ದು, 40%ರಷ್ಟು ವಸತಿ ಗೃಹಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 80%ರಷ್ಟು ವಸತಿ ಗೃಹಗಳನ್ನು ನಿರ್ಮಿಸುವ ಗುರಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದರು. ರಾಜ್ಯದಲ್ಲಿರುವ ಪೊಲೀಸ್ ಠಾಣೆಗಳ ಹಳೆ ಕಟ್ಟಡಗಳ ಬದಲಿಗೆ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ

0: ಯಾವುದೇ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕುಮಟಾ ಉಪವಿಭಾಗಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆಯ ದೂರುಗಳಿಗೆ ತಕ್ಷಣವೇ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು, ಕುಡಿಯುವ ನೀರಿನ ಮೂಲಗಳು ಇಲ್ಲದಿರುವ ಕಡೆ ಟ್ಯಾಂಕರ್ ಮೂಲಕ ನೀರು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದರು. ಕುಡಿಯುವ ನೀರು ಪೂರೈಕೆಗೆ ಸಂಬಂಧಿಸಿದಂತೆ ಅನುದಾನದ ಕೊರತೆ ಇಲ್ಲ. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ 25 ಲಕ್ಷ ರೂಪಾಯಿ ಅನುದಾನ ಹಂಚಿಕೆಯಾಗಿದ್ದು, ಜಿಲ್ಲೆಗೆ ಇನ್ನೂ 3 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಬರಲಿದೆ ಎಂದು ಸಚಿವರು ಹೇಳಿದರು. ರಾಸುಗಳ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬ ರೈತರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಹಾಕಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಕಾಲುಬಾಯಿ ಲಸಿಕೆ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಕಳೆದ 2-3 ವರ್ಷಗಳಿಂದ ಹಸುಗಳಲ್ಲಿ ಕಾಲುಬಾಯಿ ರೋಗ ಕಂಡುಬಂದಿಲ್ಲ, ಆದರೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾಲುಬಾಯಿ ಲಸಿಕೆಯನ್ನು ಪರಿಣಾಮಕಾರಿಯಾಗಿ ಹಾಕುವ ಕೆಲಸ ಆಗಬೇಕು ಎಂದರು. ಬೇಸಿಗೆ ಇರುವುದರಿಂದ ರಾಸುಗಳಿಗೆ ಮೇವಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಇನ್ನೂ 35 ವಾರಕ್ಕೆ ಆಗುವಷ್ಟು ಮೇವು ಜಿಲ್ಲೆಯಲ್ಲಿ ಸಂಗ್ರಹವಾಗಿದೆ. ರಾಸುಗಳ ಮತ್ತು ಹೈನುಗಾರಿಕೆ ಉತ್ಪಾದನೆ ಹೆಚ್ಚಿಸುವ ಕುರಿತು ಇಲಾಖೆಯಿಂದ ಕಾಲಕಾಲಕ್ಕೆ ರೈತರಿಗೆ ಮಾಹಿತಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪದವಿ ಪಡೆಯುವುದು ಶಿಕ್ಷಣದ ಅಂತ್ಯವಲ್ಲ, ಬದಲಾಗಿ ಜವಾಬ್ದಾರಿಯುತ ಬದುಕಿನ ಆರಂಭ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದ 35ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ವಿದ್ಯಾರ್ಥಿಗಳು ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಶೀಲತೆ ಬೆಳೆಸಿಕೊಳ್ಳಬೇಕು. ಶಿಕ್ಷಣ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿದಾಗ ಮಾತ್ರ ಅದು ಸಾರ್ಥಕವಾಗುತ್ತದೆ ಎಂದರು. ಶಿಕ್ಷಣ ಸಂಸ್ಥೆಗಳಲ್ಲಿ ಪಡೆಯುವ ಪದವಿ ಕೇವಲ ಜ್ಞಾನದ ಸಂಕೇತವಲ್ಲ, ಸಮಾಜಕ್ಕೆ ಉತ್ತಮ ದಿಕ್ಕು ನೀಡಬಲ್ಲ ಸಾಮರ್ಥ್ಯದ ಪ್ರತೀಕ. ಜ್ಞಾನ ದೇಗುಲದಿಂದ ಹೊರಬಂದು ಕರ್ಮಕ್ಷೇತ್ರ ಪ್ರವೇಶಿಸುತ್ತಿರುವ ನಿಮಗೆ ಶಿಕ್ಷಣ ಜೀವನ ಸಾರ್ಥಕಗೊಳಿಸಲು ಸಹಕಾರಿಯಾಗಲಿದೆ ಎಂದು ರಾಜ್ಯಪಾಲರು ಹೇಳಿದರು. ಘಟಿಕೋತ್ಸವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕೋಣಂದೂರು ಲಿಂಗಪ್ಪ, ರಂಗಕರ್ಮಿ ಕೆವಿ ಅಕ್ಷರ ಹಾಗೂ ಶಿಕ್ಷಣ ತಜ್ಞ ಪ್ರೊಫೆಸರ್ ಎಚ್ ಎ ರಂಗನಾಥ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಮೈಸೂರು ದಸರಾ ಸಂದರ್ಭದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಯನ್ನು ಹೊತ್ತು ಮೆರೆಸುತ್ತಿದ್ದ ಅರ್ಜುನ ಆನೆಯ ಸ್ಮಾರಕವನ್ನು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಲೋಕಾರ್ಪಣೆಗೊಳಿಸಿದರು. ಡಿಸೆಂಬರ್ 4ರಂದು ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ವೇಳೆ ಮದಗಜದೊಂದಿಗೆ ಕಾದಾಡಿ ವೀರ ಮರಣವನ್ನಪ್ಪಿದ್ದ ಅರ್ಜುನ ಆನೆಯ ಮೃತದೇಹವನ್ನು ಅದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ಅಡುಗೆ ಅನಿಲ ಹಾಗೂ ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು. ಆದರೂ ಸರ್ಕಾರ 100% ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲವ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. ಹೊಸ ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಅವರು ಹೇಳಿದರು. ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸೌಲಭ್ಯ ಒದಗಿಸುವ ಕಡಂದಲೆ 400

0: ಕೆವಿ ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಡಾ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಭೂವ್ಯಾಜ್ಯದ ಕಾರಣದಿಂದಾಗಿ ಕಳೆದ 3 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರೆ ತಾಲೂಕಿನ ಕಡಂದಲೆ ಗ್ರಾಮದಲ್ಲಿ 400 ಕೆವಿ ಲೈನ್ ಕಾಮಗಾರಿ ಸ್ಥಗಿತಗೊಂಡಿತ್ತು. ಮಂಗಳೂರು ರಾಜ್ಯದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದ್ದು ತಡೆರಹಿತ ವಿದ್ಯುತ್ ಪೂರೈಕೆ ಅತ್ಯಗತ್ಯವಾಗಿದೆ. ಇಂಧನ ಸಚಿವರ ನಿರ್ದೇಶನದಂತೆ ಮುಂಬರುವ ಮುಂಗಾರಿನೊಳಗೆ ಈ ಯೋಜನೆ ಪೂರ್ಣಗೊಳಿಸಿ ವಿದ್ಯುತ್ ಪ್ರಸರಣ ಕಾರ್ಯ ಆರಂಭಿಸಲಾಗುವುದು ಎಂದು ಅವರು ಹೇಳಿದರು. ಶತಮಾನ ಕಂಡ ಸರ್ಕಾರಿ ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶವಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದ ದೀನಬಂಧು ಸಂಸ್ಥೆಯಲ್ಲಿ 2019-20ರಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ಪರಿವರ್ತನೆಗೊಂಡ ಶಾಲೆಗಳ ಪ್ರಸ್ತುತ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಅಧ್ಯಯನ ಸಂಬಂಧ ವರದಿ ಸ್ವೀಕರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ 3139 ಶತಮಾನ ಕಂಡ ಸರ್ಕಾರಿ ಶಾಲೆಗಳಿದ್ದು, ಈ ಪೈಕಿ ಪ್ರಥಮ ಹಂತದಲ್ಲಿ 31 ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ರಾಷ್ಟ ನಾಯಕರು ಭೇಟಿ ನೀಡಿದ ಖ್ಯಾತ ಕವಿಗಳು, ಎಂಜಿನಿಯರ್ಗಳು, ವಿಜ್ಞಾನಿಗಳು ವ್ಯಾಸಂಗ ಮಾಡಿದ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸಿ ಯೋಜನೆಯನ್ನು ಹಂತ ಹಂತವಾಗಿ ಉಳಿದ ಶಾಲೆಗಳಿಗೂ ವಿಸ್ತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಅವರು ಹೇಳಿದರು. ದಾವಣಗೆರೆ ಜಿಲ್ಲೆಯಲ್ಲಿರುವ ಅನಧಿಕೃತ ಹೋಂಸ್ಟೇಗಳಿಗೆ ಕಡಿವಾಣ ಹಾಕಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದ್ದು, ಜಿಲ್ಲೆಯ ಎಲ್ಲಾ ಹೋಂಸ್ಟೇಗಳು ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳುವುದನ್ನು ಕಡ್ಡಾಯಗೊಳಿಸಿ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕಿ ಕಾವ್ಯ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಪದವಿ ಶಿಕ್ಷಣದ ಅಂತ್ಯವಲ್ಲ, ಜವಾಬ್ದಾರಿಯುತ ಬದುಕಿನ ಆರಂಭ, ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 ಕೆವಿ ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಅಮೃತ ಚಂದ್ರಶೇಖರ್ ಅವರು ಹಾಡಿರುವಂತಹ ಭಾವಗೀತೆಗಳು. ಪ್ರಾರಂಭದಲ್ಲಿ ಕುವೆಂಪು ಅವರ ರಚನೆ ಕೊಳದ ತೀರದ ಕಲ್ಲಿನ ಮೇಲೆ.

ಅಮೃತ ಚಂದ್ರಶೇಖರ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿರುವರೆ. ಇನ್ನು ಮುಂದೆ ಕುಂಭ ವಿರಚಿತ ಭಾವಗೀತೆ ಕೇಳುವುದೆಲ್ಲೆಡೆ ಪಲ್ಲವಿಯೊಂದು.

ಇದುವರೆಗೆ ಅಮೃತ ಚಂದ್ರಶೇಖರ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಈಗ ಜಾಹೀರಾತುಗಳು.

0: ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ 7:35 ಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು: ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯಲ್ಲಿಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿರುವ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ಎನ್ಡಿಎ ನಾಯಕರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ಧ 33 ರನ್ಗಳ ಜಯ. ವಾರ್ತೆಗಳ ವಿವರ: ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ರಕ್ಷಣಾ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಭಾಗವಹಿಸಲಿದ್ದಾರೆ. ಹೊಸ ಕ್ಷೇತ್ರಗಳಲ್ಲಿ ಮಿಲಿಟರಿ ಸಾಮರ್ಥ್ಯ ಎಂಬ ವಿಷಯದ ಮೇಲಿನ ಎರಡು ದಿನಗಳ ಸಮ್ಮೇಳನವು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗಿರುವುದರಿಂದ ಮಹತ್ವವನ್ನು ಪಡೆದುಕೊಂಡಿದೆ. ಸೈಬರ್, ಬಾಹ್ಯಾಕಾಶ ಮತ್ತು ಯುದ್ದದ ಉದಯೋನ್ಮುಖ ಕ್ಷೇತ್ರಗಳಲ್ಲಿನ ಸವಾಲುಗಳನ್ನು ಮೌಲ್ಯಮಾಪನ ಮಾಡಲು ಮತ್ತು ನಿರ್ಣಾಯಕ ಅಂಚಿನೊಂದಿಗೆ ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯದ ಸಿದ್ದ ಬಲಕ್ಕಾಗಿ ಸಾಮರ್ಥ್ಯ ಅಭಿವೃದ್ದಿಗಾಗಿ ಮಾರ್ಗಸೂಚಿಯನ್ನು ರೂಪಿಸಲು ಸಮ್ಮೇಳನವು ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಸಮ್ಮೇಳನವು ಆಂತರಿಕವಾಗಿ ಅಭಿವೃದ್ದಿಪಡಿಸಲಾದ ಭವಿಷ್ಯದ ಅನ್ವಯಿಕಗಳ ಪ್ರದರ್ಶನ ಮತ್ತು ಭವಿಷ್ಯದ ಯುದ್ದ ಪರಿಕಲ್ಪನೆಗಳು ಮತ್ತು ಕಾರ್ಯಾಚರಣೆಯ ತಂತ್ರಗಳಿಗೆ ಸಂಬಂಧಿಸಿದ ಹೊಸ ಸಿದ್ದಾಂತಗಳನ್ನು ಸಹ ಒಳಗೊಂಡಿರುತ್ತದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗಾಗಿ ರಾಷ್ಟವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಾಲನೆ ನೀಡಲಿದ್ದಾರೆ. 4 ಹೊಸ ಕಾರ್ಮಿಕ ಸಂಹಿತೆಗಳ ಮೂಲಕ ಪರಿಚಯಿಸಲಾದ ಪರಿವರ್ತನಾ ಸುಧಾರಣೆಗಳಲ್ಲಿ ಈ ಕಾರ್ಯತಂತ್ರದ ಅನುಷ್ಠಾನವು ಆಧಾರವಾಗಿದೆ. ಇದು 29 ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು 4 ಸಮಗ್ರ ಸ್ತಂಭಗಳ ಅಡಿಯಲ್ಲಿ ಏಕೀಕರಿಸುತ್ತದೆ. ರಾಸಾಯನಿಕಗಳು, ವಿಷಕಾರಿ ವಸ್ತುಗಳು ಅಥವಾ ಭಾರಿ ಯಂತ್ರೋಪಕರಣಗಳನ್ನು ನಿರ್ವಹಿಸುವುದೂ ಸೇರಿದಂತೆ ಅಪಾಯಕಾರಿ ಅಥವಾ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ತೊಡಗಿರುವ ಕಾರ್ಮಿಕರುಗಳಿಗೆ ವೈದ್ಯಕೀಯ ತಪಾಸಣೆಗಳು ಕಡ್ಡಾಯವಾಗಿದೆ. ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭವು ಇದೇ 9ರಂದು ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆಯಲಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಮಿಕ್ ಭಟ್ಟಾಚಾರ್ಯ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಪಕ್ಷದ ಮೂಲಗಳ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಅತ್ಯಂತ ಮಹತ್ವದ ರಾಜಕೀಯ ಸಮಾವೇಶವಾಗಿ ಇದು ಹೊರಹೊಮ್ಮಲಿದೆ. ಬ್ರಿಗೇಡ್ ಪರೇಡ್ ಮೈದಾನವು ಐತಿಹಾಸಿಕವಾಗಿ ಬಂಗಾಳದ ಪ್ರಮುಖ ರಾಜಕೀಯ ರ್ಯಾಲಿಗಳು ಮತ್ತು ಜನಬೆಂಬಲ ಪ್ರದರ್ಶನದ ತಾಣವಾಗಿರುವುದರಿಂದ ಸಮಾರಂಭಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿರುವುದು ಸಾಂಕೇತಿಕವಾಗಿದೆ. ರಾಷ್ಟೀಯ ಮಟ್ಟದ ಅಗ್ರನಾಯಕರ ಉಪಸ್ಥಿತಿಯು ಈ ಆಡಳಿತ ಬದಲಾವಣೆಗೆ ಬಿಜೆಪಿ ನೀಡುತ್ತಿರುವ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ಸಂಜೆ ರಾಷ್ಟಪತಿ ಭವನದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರನ್ನು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅವರು ಗಣ್ಯರ ಗೌರವಾರ್ಥವಾಗಿ ಔತಣಕೂಟವನ್ನು ಆಯೋಜಿಸಿದರು. ಭಾರತ ವಿಯೆಟ್ನಾಂ ಸಂಬಂಧಗಳನ್ನು ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸುವುದು ದ್ವಿಪಕ್ಷೀಯ ಸಹಕಾರಕ್ಕೆ ವೇಗವನ್ನು ನೀಡುವುದಲ್ಲದೆ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸಮೃದ್ದಿಗೆ ಕೊಡುಗೆ ನೀಡುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಭಾರತ ಮತ್ತು ವಿಯೆಟ್ನಾಂ ಐತಿಹಾಸಿಕ, ನಾಗರಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳಲ್ಲಿ ಬೇರೂರಿರುವ ಆಳವಾದ ಸ್ನೇಹವನ್ನು ಹಂಚಿಕೊಳ್ಳುತ್ತವೆ ಎಂದು ಅವರು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳು ಉನ್ನತ ಮಟ್ಟದ ವಿನಿಮಯ, ರಕ್ಷಣೆ ಮತ್ತು ಭದ್ರತಾ ಸಹಕಾರ, ಅಭಿವೃದ್ದಿ ಪಾಲುದಾರಿಕೆ ಮತ್ತು ವ್ಯಾಪಾರ, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮದಂತಹ ಕ್ಷೇತ್ರಗಳಲ್ಲಿ ವಿಸ್ತರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಈ ಭೇಟಿಯ ಸಮಯದಲ್ಲಿ ಅಪರೂಪದ ಭೂಮಿಯ ಖನಿಜಗಳು, ಡಿಜಿಟಲ್ ಮತ್ತು ಹಣಕಾಸು ತಂತ್ರಜ್ಞಾನ, ಸಂಸ್ಕೃತಿ ಮತ್ತು ಶಿಕ್ಷಣದಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಒಪ್ಪಂದಗಳು ಮತ್ತು ಘೋಷಣೆಗಳನ್ನು ಮಾಡಲಾಗಿದೆ ಎಂದು ಅವರು ಸಂತೋಷ ವ್ಯಕ್ತಪಡಿಸಿದರು. ಭಾರತ ಮತ್ತು ವಿಯೆಟ್ನಾಂ ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಜಂಟಿ ಹೇಳಿಕೆಯ ಮೂಲಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮದಲ್ಲಿ ವಿಯೆಟ್ನಾಂ ಭಾಗವಹಿಸುವಿಕೆಯನ್ನು ಅವರು ಶ್ಲಾಘಿಸಿದರು. ರಕ್ಷಣೆ ಮತ್ತು ಭದ್ರತೆ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳ ಪ್ರಮುಖ ಸ್ತಂಭಗಳಾಗಿವೆ ಎಂದರು. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರ ನೇತೃತ್ವದಲ್ಲಿ ಭಾರತ ವಿಯೆಟ್ನಾಂ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಎಂದು ರಾಷ್ಟಪತಿ ವಿಶ್ವಾಸ ವ್ಯಕ್ತಪಡಿಸಿದರು. ಈ ನಡುವೆ ಅಧ್ಯಕ್ಷ ಟೋ ಲಾಮ್ ಅವರು ತಮ್ಮ ಭೇಟಿಯ ಭಾಗವಾಗಿ ಮುಂಬೈಗೆ ಭೇಟಿ ನೀಡಲಿದ್ದಾರೆ. ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಹಲವಾರು ಹಿರಿಯ ಎನ್ಡಿಎ ನಾಯಕರು ಪಾಟ್ನಾದ ಗಾಂಧಿ ಮೈದಾನದಲ್ಲಿಂದು ನಡೆಯಲಿರುವ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಅನುಸರಿಸಿದ ಸೂತ್ರದ ಆಧಾರದ ಮೇಲೆ ಸಂಪುಟ ವಿಸ್ತರಣೆಯನ್ನು ನಡೆಸಲಾಗುತ್ತಿದೆ. ಸುಮಾರು 15 ಬಿಜೆಪಿ ಮತ್ತು 14 ಜೆಡಿಯು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಹೆಚ್ಚುವರಿಯಾಗಿ ಲೋಕ ಜನಶಕ್ತಿ ಪಕ್ಷದಿಂದ ಇಬ್ಬರು ಮತ್ತು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮತ್ತು ರಾಷ್ಟೀಯ ಲೋಕ್ ಮೋರ್ಚಾದಿಂದ ತಲಾ ಒಬ್ಬರು ಸಚಿವರನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ. ಸಂಪುಟದ ಹೆಚ್ಚಿನ ಸ್ಥಾನಗಳು ಬಿಜೆಪಿ ಮತ್ತು ಜೆಡಿಯುನ ಪರಿಚಿತ ಮುಖಗಳಿಗೆ ನೀಡುವ ಸಾಧ್ಯತೆ ಇದೆ. ಭಾರತವು ಇಂದು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಕಳೆದ ವರ್ಷ May 7 ಭಾರತವು ಆಪರೇಷನ್ ಸಿಂಧೂರ್ ಅನ್ನು ಪ್ರಾರಂಭಿಸಿತ್ತು. ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ 9 ಭಯೋತ್ಪಾದಕ ಮೂಲಸೌಕರ್ಯಗಳ ಮೇಲೆ ವೈಮಾನಿಕ ದಾಳಿ ನಡೆಸುವ ಮೂಲಕ ಕನಿಷ್ಠ 100 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿತ್ತು. ಕಳೆದ ವರ್ಷ April 22 ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರು ನಡೆಸಿದ ಬರ್ಬರ ದಾಳಿಗೆ ಭಾರತ ನೀಡಿದ ಸೂಕ್ತ ಪ್ರತಿಕ್ರಿಯೆ ಇದಾಗಿತ್ತು. ಇಂದು ನಾವು ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹನೆ ನೀತಿಯ ಪ್ರದರ್ಶನವನ್ನು ಸ್ಮರಿಸುತ್ತಿದ್ದೇವೆ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು, ಆದರೂ ಸರ್ಕಾರ ಶೇಕಡ 100 ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ, ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ಗಳ ಪೂರೈಕೆಯು ಶೇಕಡ 70 ಎಂದು ಮಾಹಿತಿ ನೀಡಿದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು, ಗೃಹ ಬಳಕೆ ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗಿಲ್ಲ. 5 ಕೆಜಿ ಎಲ್ಪಿಜಿ ಸಿಲಿಂಡರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಹೊಸ ಪೈಪ್ ಮೂಲಕ ನೈಸರ್ಗಿಕ

0: ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಕೃತಕ ಬುದ್ಧಿಮತ್ತೆ ಎಐಗೆ ಸಂಬಂಧಿಸಿದಂತೆ ಹೆಚ್ಚುತ್ತಿರುವ ಸೈಬರ್ ಭದ್ರತಾ ಅಪಾಯಗಳನ್ನು ಎದುರಿಸಲು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಸೈಬರ್ ಸುರಕ್ಷಾ ಎಐ ಎಂಬ ವಿಶೇಷ ಕಾರ್ಯಪಡೆಯನ್ನು ರಚಿಸಿದೆ. ಕ್ಲಾಡ್ ಮಿಥೋಸ್ನಂತಹ ಸುಧಾರಿತ ಕೃತಕ ಬುದ್ಧಿಮತ್ತೆ ಪರಿಕರಗಳು ವ್ಯವಸ್ಥೆಯಲ್ಲಿನ ದೋಷಗಳನ್ನು ಅತ್ಯಂತ ವೇಗವಾಗಿ ಪತ್ತೆಹಚ್ಚುವ ಮತ್ತು ಅವುಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಆತಂಕದ ನಡುವೆ ಸೆಬಿ ಈ ಕ್ರಮ ಕೈಗೊಂಡಿದೆ. ಪರಸ್ಪರ ಸಂಬಂಧ ಹೊಂದಿರುವ ಇಂದಿನ ಸೆಕ್ಯುರಿಟೀಸ್ ಮಾರುಕಟ್ಟೆಯಲ್ಲಿ ಬೃಹತ್ ಮಟ್ಟದ ಸೈಬರ್ ಅವಘಡಗಳನ್ನು ತಡೆಗಟ್ಟಲು ಬಲವಾದ ಸಮನ್ವಯತೆ, ನೈಜ ಸಮಯದ ಮಾಹಿತಿ ವಿನಿಮಯ ಮತ್ತು ನಿರಂತರ ಮೇಲ್ವಿಚಾರಣೆಯ ಅಗತ್ಯವಿದೆ ಎಂದು ಸೆಬಿ ಒತ್ತಿ ಹೇಳಿದೆ. ನವದೆಹಲಿಯಲ್ಲಿ ಜಪಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವೆ ಒನೋಡಾ ಕಿಮಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣಗಳ ಕ್ಷೇತ್ರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಚರ್ಚಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವೆ ನೈಸರ್ಗಿಕ ಸಮನ್ವಯತೆ ಇದ್ದು, ಉಭಯ ದೇಶಗಳು ಜಂಟಿಯಾಗಿ ಮುಂಚೂಣಿಯ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ವೇಗಗೊಳಿಸಬಹುದು ಮತ್ತು ಸಂಶೋಧನೆಗಳನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಫಲಿತಾಂಶಗಳಾಗಿ ಪರಿವರ್ತಿಸಬಹುದು ಎಂದು ಅವರು ಅಭಿಪ್ರಾಯಪಟ್ಟರು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪಂಜಾಬ್ ಕಿಂಗ್ಸ್ ಅನ್ನು 33 ರನ್ಗಳಿಂದ ಸೋಲಿಸಿತು. ಸನ್ರೈಸರ್ಸ್ ಹೈದರಾಬಾದ್ ನಿಗದಿಪಡಿಸಿದ 236 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 202 ರನ್ ಗಳಿಸಿತು. ಇದಕ್ಕೂ ಮೊದಲು ಪಂಜಾಬ್ ಕಿಂಗ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 235 ರನ್ ಗಳಿಸಿತು. ಪ್ಯಾಟ್ ಕಮಿನ್ಸ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯಲ್ಲಿಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿರುವ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ಎನ್ಡಿಎ ನಾಯಕರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ದ 33 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಸರಿಯಾಗಿ 8 ಗಂಟೆಗೆ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

0: Wildcat, and classified as near threatened, has been sighted along with her tiny offspring in the Aravali scrublands at the doorstep of Delhi, reports the Indian Express. And with that, it's back to you, Sunil.
1: Thank you, Tanvi. And now, before we end the bulletin, the headlines once again. India marks first anniversary of Operation Sindoor, launched in response to Pehelgam terror attack. Bihar Chief Minister Samraj Chaudhary to expand his cabinet today. Prime Minister Narendra Modi and Union Home Minister Amit Shah among host of dignitaries to attend swearing-in ceremony in Patna. Newly elected Congress MLAs of Kerala to meet in Thiruvananthapuram today to elect their leader. Bengal BJP leader Shubhendu Adhikari's close aide shot dead in North Chobbis Parganas district of West Bengal. US and Iran closing in on agreement to end war in West Asia. France moves its carrier strike group to Red Sea as part of potential mission to secure Strait of Hormuz, and Delhi to host 2026 Commonwealth Table Tennis Championship. And with that, we end the morning news. Have a nice day.
2: Akashvani. ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಆಕಾಶವಾಣಿ ಸಾಮಾಜಿಕ ಮೌಲ್ಯಗಳ ಹರಿಕಾರ ಎಂದು ನಾವು ನಿನ್ನೆ ಮಾತಾಡದ್ವಲ್ಲ. ಹಾಗೆ ನೋಡಿದರೆ ಸಮಾಜ ಹಾಗೂ ಆಕಾಶವಾಣಿ ಒಂದಕ್ಕೊಂದು ಪೂರಕವಾಗಿವೆ ಎನ್ನಬಹುದು. ಆಕಾಶವಾಣಿಯ ಶ್ರೋತೃಗಳು ಸಮಾಜದ ಬಹುಮುಖ್ಯ ಅಂಗ. ಈ ಶ್ರೋತೃಗಳು ಅವರಿಂದ ಅವರಿಗಾಗಿ ಅವರೇ ಕಾರ್ಯಕ್ರಮಗಳ ಕೊಡುಗೆ ನೀಡುತ್ತಾರೆ. ಇದರಲ್ಲಿ ಭಾಗವಹಿಸುವವರು ಅವರೇ, ಕೇಳುಗರು ಅವರೇ. ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳ ಮೂಲಕ ಸಮಾಜದ ಮೇಲೆ ಪ್ರಭಾವ ಬೀರುವವರು ಅವರೇ. ಆ ಕಾರ್ಯಕ್ರಮಗಳನ್ನು ಕೇಳಿ ಪ್ರಭಾವಕ್ಕೆ ಒಳಗಾಗುವವರು ಅವರೇ. ಒಂದು ಬಾರಿ ಶ್ರೋತೃಗಳು ನೀಡುವ ಸ್ಥಾನದಲ್ಲಿದ್ದರೆ ಆಕಾಶವಾಣಿ ಸ್ವೀಕರಿಸುವ ಸ್ಥಾನದಲ್ಲಿಯೂ, ಇನ್ನೊಂದು ಬಾರಿ ಶ್ರೋತೃಗಳು ಸ್ವೀಕರಿಸುವ ಸ್ಥಾನದಲ್ಲಿದ್ದರೆ ಆಕಾಶವಾಣಿ ನೀಡುವ ಸ್ಥಾನದಲ್ಲಿಯೂ ಇರುತ್ತದೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತದೆ. ಆದ್ದರಿಂದಲೇ ಇವು ಒಂದಕ್ಕೊಂದು ಪೂರಕವಾಗಿಯೂ ಪ್ರೇರಕವಾಗಿಯೂ ಇವೆ ಎನ್ನಬಹುದು. ನಮ್ಮ ದೇಶ ಉನ್ನತ ಸಾಂಸ್ಕೃತಿಕ ಹಿರಿಮೆಯನ್ನು ಪರಂಪರೆಯನ್ನು ಹೊಂದಿರುವ ದೇಶ. ಕಾಲದ ಓಟಕ್ಕೆ ಸಿಲುಕಿ ನಮ್ಮ ರೂಢಿನೀತಿ ಸಂಪ್ರದಾಯಗಳು ಜನಮಾನಸದಿಂದ ಮರೆಯಾಗಬಾರದೆಂಬ ಉದ್ದೇಶದಿಂದ ಹಬ್ಬ ಹರಿದಿನಗಳ ಪಟ್ಟಿಯೊಂದನ್ನು ಪ್ರತಿ ಆಕಾಶವಾಣಿಯು ತಯಾರಿಸಿಕೊಳ್ಳುತ್ತದೆ. ಆ ಪಟ್ಟಿಯಲ್ಲಿ ಪ್ರಮುಖ ದಿನಗಳು, ದಿನಾಚರಣೆಗಳು, ಗಣ್ಯ ವ್ಯಕ್ತಿಗಳ ಜನ್ಮದಿನ ಅಥವಾ ಸ್ಮರಣೆ, ಹಬ್ಬಗಳು ಮಾತ್ರವಲ್ಲದೆ ಈ ಆಧುನಿಕ ಯುಗದಲ್ಲಿ ಮರೆತೇ ಹೋಗಿರುವ ಅನೇಕ ದಿನಗಳು ಸೇರಿರುತ್ತವೆ. ಅವುಗಳ ಕಾರ್ಯಕ್ರಮ ಮಹತ್ವದ ಅನ್ವಯ ಬೇರೆ ಬೇರೆ ಕಾರ್ಯಕ್ರಮ ಪ್ರಕಾರಗಳಲ್ಲಿ ಅವುಗಳನ್ನು ಅಳವಡಿಸಿ ಪ್ರಸಾರ ಮಾಡಲಾಗುತ್ತದೆ. ಉದಾಹರಣೆಗೆ, ಯುವಜನರಿಗೆ ಇರುವ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಜೀವನವನ್ನು, ಸಾಧನೆಯನ್ನು ನೆನಪಿಸುವ ಭಾಷಣ, ರೂಪಕ, ಸಂದರ್ಶನಾಧಾರಿತ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದು, ಅದರಂತೆ ಮಹಿಳಾ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆ, ವಿಧಿವಿಧಾನಗಳು, ಹಬ್ಬಗಳಿಗೆ ಹಿಂದಿನ ಕಾಲದವರು ಮಾಡುತ್ತಿದ್ದ ವಿಶೇಷ ಭಕ್ಷ್ಯಗಳು, ಮದರ್ ತೆರೆಸಾ ಅವರ ಜೀವನ ಕುರಿತ ಕಾರ್ಯಕ್ರಮ, ಕ್ರಿಸ್ಮಸ್ ಹಬ್ಬದ ಆಚರಣೆ, ರಂಜಾನ್ ಮೊಹರಂ ಹಬ್ಬಗಳ ಆಚರಣೆ ಮುಂತಾದ ಎಲ್ಲ ಜಾತಿ ಮತಗಳ ಧಾರ್ಮಿಕ ಹಿನ್ನೆಲೆಗಳ ಜನರಿಗೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗುವುದು. ಇದರಿಂದ ಆಧುನಿಕತೆಯ ಭರಾಟೆಗೆ ಸಿಲುಕಿ ನಲುಗುತ್ತಿರುವ ನಮ್ಮ ಅನೇಕ ಸಂಪ್ರದಾಯಗಳು, ಆಚರಣೆಗಳು ಪುನರುಜ್ಜೀವನಗೊಳ್ಳುತ್ತಿವೆ. ಒಂದು ಸಮೂಹ ಮಾಧ್ಯಮ ಮಾಡಬಹುದಾದ ಅತಿ ದೊಡ್ಡ ಕೆಲಸ ಇದಾಗಿದೆ. ಸಾಂಸ್ಕೃತಿಕ ಪುನರುಜ್ಜೀವನದಲ್ಲಿ ಆಕಾಶವಾಣಿ ಅಮೂಲ್ಯ ಕೆಲಸ ಮಾಡುತ್ತಾ ಸಂಸ್ಕೃತಿ ಪರಂಪರೆಯ ರಕ್ಷಕನೂ ಆಗಿದೆ. ಇನ್ನು ಭಾವೈಕ್ಯತೆ. ವಿಭಿನ್ನ ಸಂಸ್ಕೃತಿ ಭಾಷೆಗಳ ನೆಲೆಬೀಡಾಗಿರುವ ಭಾರತದಲ್ಲಿ ಆಕಾಶವಾಣಿ ಮಾಡುತ್ತಿರುವ ಇನ್ನೊಂದು ಮಹತ್ತರ ಕಾರ್ಯ ಎಂದರೆ ಭಾವೈಕ್ಯತೆಯನ್ನು ಬೆಳೆಸುವುದು. ಆಕಾಶವಾಣಿಯಲ್ಲಿ ಬೇರೆ ಬೇರೆ ಭಾಷೆಗಳ ಸಂಗೀತ ಎಲ್ಲೆಡೆ ಪ್ರಸಾರವಾಗುತ್ತದೆ. ಇದರಿಂದ ಗೀತೆಗಳೊಂದಿಗೆ ಗಾಯಕರು ಎಲ್ಲೆಡೆ ಪರಿಚಿತರಾಗುತ್ತಾರೆ. ಭಾವೈಕ್ಯತೆಯನ್ನು ಸಾಧಿಸುವ ಉದ್ದೇಶದಿಂದ ಆಕಾಶವಾಣಿಯಲ್ಲಿ ಸ್ನೇಹ ಭಾರತಿ ಎಂಬ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಇದರಲ್ಲಿ ಕೇಂದ್ರಗಳು ತಮ್ಮ ರಾಜ್ಯದ ಭಾಷೆಗಳೊಂದಿಗೆ ಪಕ್ಕದ ರಾಜ್ಯಗಳ ಭಾಷೆಯ ಕಾರ್ಯಕ್ರಮವನ್ನು ವಾರಕ್ಕೊಮ್ಮೆ ಪ್ರಸಾರ ಮಾಡುತ್ತವೆ.

0: ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobiallar@gmail.com ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಈಗ ಕಾರ್ಯಕ್ರಮ ಆಕಾಶ ಪುಟ್ಟಿ
1: ಸವಿ ಸವಿ ನೆನಪು
2: ಸವಿ ಸವಿ ನೆನಪು ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
3: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರಿನ ಅನಿತಾ ಅಶೋಕ್ ಅವರು. ನಮಸ್ಕಾರ ಅನಿತಾ ಅಶೋಕ್ ಅವರಿಗೆ, ತಾವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಆದರದ ಸ್ವಾಗತ
4: ಸರ್. ನನಗಿಲ್ಲಿ ಬಂದು ಅವಕಾಶ ಮಾಡಿಕೊಡ್ತಿದ್ದೀರಿ ಕಾರ್ಯಕ್ರಮ ನೀಡೋದಕ್ಕೆ, ಸೊ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್.
3: ತಾವು ಸಮುದ್ಯತ ಶ್ರೋತೃ ಸಂಘದ ಸದಸ್ಯರು?
4: ಹೌದು ಸರ್.
3: ನಿಮ್ಮ ಒಂದು ಶ್ರೋತೃ ಸಂಘದಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ?
4: ನಮ್ಮ ಶ್ರೋತೃ ಸಮುದಿತ ಸಂಘದಲ್ಲಿ ಬಹುಶಃ ಒಂದು 150 ಹೆಚ್ಚು ಶ್ರೋತೃಗಳು ಇದ್ದಾರೆ ಅಂತ ನಾನು ಎಕ್ಸಾಕ್ಟ್ ಆಗಿ ಹೇಳಬಲ್ಲೆ. ಆದರೆ ಅದರಲ್ಲಿ ಆಕ್ಟಿವ್ ಆಗಿ ನಾವೆಲ್ಲ ಒಂದು 60-70 ಜನ ತುಂಬಾ ಆಕ್ಟಿವ್ ಆಗಿದ್ದೀವಿ.
3: ಸಮುದಿತ ಒಂದು ಶ್ರೋತೃ ಸಂಘದ ಉದ್ದೇಶ ಏನಿದೆ ಅಂತ
4: ಸರ್? ನಾವೆಲ್ಲ ಮೈಸೂರಲ್ಲಿ ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಒಂದು ಹಳೆ ಸಂಸ್ಕಾರ ಅಥವಾ ಕೇಳುಗರು ಅಂತ ಹೇಳಿ ತುಂಬ ಸೀನಿಯರ್ಸ್ ಮತ್ತೆ ಹಳಬರು ತುಂಬ ಜನ ಇದ್ದೀವಿ. ಸೊ ನಮ್ಮ ಆಕಾಶವಾಣಿಯಲ್ಲಿ ಇದ್ದಂತ ಒಬ್ರು ಆಫೀಸರ್ ನಮ್ಗೆ ಇದೊಂದು ಐಡಿಯಾ ಕೊಟ್ಟಿದ್ದು ಅವ್ರೆ. ಆಕ್ಚುಲಿ ಸುಬ್ರಹ್ಮಣ್ಯ ಸರ್ ಅಂತ, ಅವ್ರ ಮೂಲಕ ನಮ್ಗೆ ಇದೊಂದು ಮಾಡೋದಕ್ಕೆ ಅವಕಾಶ ಸಿಕ್ತು. ಸೊ ಈ ಮೂಲಕ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಹಿರಿಯರೊಬ್ರು, ಇವತ್ತಿಗೆ ಅವರಿಲ್ಲ, ಅವ್ರ ಹೆಸರು ರುಕ್ಮಿಣಿ ಅಂತ, ಅವರು ಬ್ಲೈಂಡ್, ಅವರು ಮ್ಯೂಸಿಕ್ ಟೀಚರ್ ಆಗಿ ಇದ್ದವರು. ಸೊ ಅವ್ರಿಗೆ ಆಕಾಶವಾಣಿ ಕೇಳೋದು ಅವ್ರದ್ದು ಬಹಳ ಒಳ್ಳೆ ಪ್ಯಾಷನ್ ಆಗಿತ್ತು, ಅವ್ರ ಮೂಲಕ ಇದು ಓಪನ್ ಆಯ್ತು. ಸೊ ಅವರೇ ಮೊದಲ ನಮ್ಮ ಅಧ್ಯಕ್ಷರಾಗಿದ್ರು. ಸೊ ಇದು ಓಪನ್ ಆಗಿ ಬಹುಶಃ ಒಂದು 14 ಹೆಚ್ಚಾಗಿದೆ ಸರ್.
3: 14 ಒಂದು ಏನು ಈ ಸ್ಥಾಪನೆ
4: 14 ಜಾಸ್ತಿನೇ ಆಗಿದೆ. ನಾವು 14 ಇದನ್ನ ಹಾಗೆ ಬೆಳೆಸ್ಕೋತಾ ಕೂಡ ಬರ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರೀತಿಲಿ ಕಡಿಮೆ ಆಗಿದೆ ಅಂತ ನಂಗೆ ಅನ್ಸಿಲ್ಲ. ಇನ್ನೂ ಅದು ಹೆಚ್ಚಾಗೆ ಇನ್ನೂ ಹೆಸರು ಮಾಡ್ತಾ ಇದೆ. ಸಮುದ್ರತ ಅನ್ನೋದು ಬಹಳ ಹೆಸರು ಮಾಡ್ತಾ ಇದೆ ಸರ್.
3: ನಿಮ್ಮ ಒಂದು ಸಮುದ್ರತ ಶ್ರೋತೃ ಸಂಘ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸ್ತಾ ಇದೆ, ನಡೆಸ್ತಾ ಇದೆ ಅಂತ ನಾನು ಕೇಳಿದ್ದೀನಿ. ಯಾವ್ಯಾವ ತರದ ಒಂದು ಸಾಮಾಜಿಕ ಚಟುವಟಿಕೆಗಳನ್ನ ನಿಮ್ಮ ಶ್ರೋತೃ ಸಂಘ ಮಾಡ್ತಾ ಇದೆ ಅಂತೀರ ತಾವು?
4: ಇವಾಗ ಬರೀ ಕೇಳುಗರಾಗಿ ನಾವು ಬರೀ ಆಕಾಶವಾಣಿ ಕೇಳೋದಷ್ಟೇ ನಮ್ಮ ಉದ್ದೇಶ ಆಗಿರಬಾರ್ದು. ಇವಾಗ ಆಕಾಶವಾಣಿ ಹೇಗೆ ನಮಗೆ ಎಷ್ಟೋ ವಿಚಾರದಲ್ಲಿ ದಾರಿ ತೋರಿಸಿರುತ್ತೆ, ಬೇರೆ ಬೇರೆ ವಿಚಾರಗಳ ಮೂಲಕ ನಮ್ಮನ್ನು ಎಚ್ಚೆತ್ತಿಸುತ್ತೆ, ಹಾಗೆ ನಮ್ಮ ಬಳಗ ಕೂಡ ಅಷ್ಟೇ ಚೆನ್ನಾಗಿ ಇರಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಬೇಕಾದಷ್ಟು ಚಟುವಟಿಕೆಗಳನ್ನ ಇಟ್ಕೊಂಡು ಬಂದಿದ್ದೀವಿ. ಅದರಲ್ಲಿ ನಿರಂತರವಾಗಿ ಬರ್ತಾ ಇರೋದು ಅಂದರೆ ಪ್ರತಿಭಾ ಪುರಸ್ಕಾರ ಅಂತ ಏನು ಹೇಳ್ತೀವಿ, ಅದು ಫಸ್ಟ್ ಆದ್ಯತೆ ಇದೆ. ನಮ್ಮ ಬಳಗದ ಅಥವಾ ನಾವು ಪರಿಸರದಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಕೇಳುಗರ ಸದಸ್ಯರಾಗಿರಬಹುದು ಅಥವಾ ನಾವು ಯಾವುದೇ ಒಂದು ಸ್ಥಳ ಆಯ್ಕೆ ಮಾಡಿರ್ತೀವಿ, ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತೀವಿ ನಾವು. ಆ ಸಮಯದಲ್ಲಿ ಯಾವುದೇ ಹತ್ತಿರದ ಸುತ್ತಮುತ್ತಲು ಇರುವಂತ ಗ್ರಾಮದ ಮಕ್ಕಳಾಗಿರ್ಲಿ ಯಾರನ್ನಾದ್ರೂ ಒಬ್ಬರನ್ನ ಗುರುತಿಸ್ತೀವಿ. ಅಂದ್ರೆ 10th ಪಾಸ್ ಆಗಿರ್ಬೇಕು ಇಲ್ಲ 2nd PUC, ಅದ್ರ ಮೂಲಕ ಯಾರು ಹೆಚ್ಚಿನ ಅಂಕ ತಗೊಂಡಿದ್ದಾರೆ ಅವರಿಗೆ ನಾವು ಪ್ರತಿಭಾ ಪುರಸ್ಕಾರದ ಮೂಲಕ ಅವರನ್ನ ಅಭಿನಂದಿಸ್ತೀವಿ. ಅದಷ್ಟಲ್ಲದೆ ಯಾವ್ದಾದ್ರು ಹಳ್ಳಿಗಳಲ್ಲಿ ಹೋದಾಗ ಸ್ವಚ್ಛತೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಕೊರೋನಾ ಸಮಸ್ಯೆ ಇದ್ದಂತ ಕಾಲದಲ್ಲಿ ಊಟ ಮತ್ತೆ ಅದೇನು ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ವಿ ಅವಾಗೆಲ್ಲ, ಅದನ್ನೆಲ್ಲ ನಾವು ಹಂಚಿದ್ದೀವಿ. ಆಮೇಲೆ ಎನ್ವಿರಾನ್ಮೆಂಟಲ್ ಡೇಗೋಸ್ಕರ ಗಿಡಗಳನ್ನ ಆಕಾಶವಾಣಿ ಪ್ರೆಮಿಸಸ್ ನಲ್ಲೇ ನಾವು ಗಿಡ ನೆಟ್ಟಿರುವಂತ ಕೆಲಸ ಕೂಡ ಆಗಿದೆ.
3: ತುಂಬಾ ಸಂತೋಷ ಅನಿತಾ ಅಶೋಕ್ ಅವರೇ. ನಿಮ್ಮ ಒಂದು ಶ್ರೋತೃ ಸಂಘದ ಒಂದು ಸಭೆ ನಡೀತಾ ಇರುತ್ತಾ ಏನ ನಿರಂತರವಾಗಿ, ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ?
4: ಮೂರು ತಿಂಗಳಿಗೊಂದ್ಸಲ ಒಂದು ಮೀಟಿಂಗ್ ಅಂತ ಮಾಡ್ತೀವಿ. ಅಂದ್ರೆ ವಾರ್ಷಿಕೋತ್ಸವಕ್ಕೆ ಬೇಕಾಗಿರುವಂತ ವಿಚಾರಗಳನ್ನ ಅಲ್ಲಿ ಮಾತುಕತೆ ಮೂಲಕ ಎಲ್ಲ ನಿಗದಿ ಮಾಡ್ಕೋತೀವಿ. ಹಾಗೆ ಯಾರಾದ್ರೂ ಹೊಸ ಸೇರ್ಪಡೆ ಆಗಿರ್ತಾರೆ ಅವ್ರಿಗೂ ಏನಾದ್ರೂ ಗೊತ್ತಾಗ್ಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಈ ಸಂಘದ ಮೂಲಕ ನಾವು ಬೇಕಾದಷ್ಟು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಗ್ರೂಪ್ ಕಾರ್ಯಕ್ರಮಗಳನ್ನ ತುಂಬಾ ಅವಕಾಶ ಸಿಕ್ಕಿದೆ ನಮ್ಗೆ ಇದ್ರ ಮೂಲಕ ಸರ್.
3: ಈಗ ನಿಮ್ಮ ಸಮುದಿತ ಶ್ರೋತೃ ಸಂಘದಿಂದ ನಮ್ಮ ಆಕಾಶವಾಣಿಗೆ ಸಲಹೆ ಸೂಚನೆಗಳನ್ನು ಕೊಡುವಂತದ್ದು, ಮೆಚ್ಚುಗೆ ವ್ಯಕ್ತಪಡಿಸುವಂತದ್ದು ಅಥವಾ ನಿಮ್ಮ ಕುಂದುಕೊರತೆಗಳನ್ನ ಶ್ರೋತೃ ಸಂಘದ ಮುಖಾಂತರ ನಮ್ಗೆ ತಿಳಿಸುವಂತದ್ದು, ಈ ತರ ಒಂದು ಕಾರ್ಯಕ್ರಮಗಳು ನಡೀತಾ ಇದೆಯಾ ಚಟುವಟಿಕೆಗಳು?
4: ಖಂಡಿತವಾಗಿಯೂ ಸರ್, ಅದು ಆಗ್ತಿದೆ. ಇವಾಗ ನಮ್ಗೆ ಏನೋ ಅಲ್ಲಿ ಒಂದು ಕಾರ್ಯಕ್ರಮದ ಒಂದು ಒಳ್ಳೆ ಮಾತುಗಳನ್ನಾದ್ರೂ ಆಗಿರಬಹುದು, ಅಥವಾ ಮತ್ತೆ ಇನ್ನ ಹೆಚ್ಚಿನ ಇದೆ ಯಾವ್ದಾದ್ರು ಕಾರ್ಯಕ್ರಮನ ನಾವು ಈ ರೀತಿಲಿ ಅದನ್ನ ಹೆಚ್ಚಿನ ಬೆಳವಣಿಗೆಯಲ್ಲಿ ಕೊಟ್ಟು ಮಾಡಿಕೊಡಿ, ಮಾಡುವಂತದ್ದು ಬೇಕಾದಷ್ಟು ಪ್ಲಾಟ್ಫಾರ್ಮ್ ಅಲ್ಲಿ ಆಗಿದೆ ಸರ್. ಅವರು ಹಾಗೆ ನಮ್ಗೆ ಅದನ್ನ ರೆಸ್ಪೆಕ್ಟ್ ಮಾಡಿದ್ದಾರೆ ಕೂಡ. ಸೊ ಇದು ನಮ್ಮ ಅವರ ಒಂದು ಬಾಂಧವ್ಯನ ತೋರಿಸಿದೆ ಕೂಡ, ಕೇಳುಗರಾಗಿ ಮತ್ತೆ ಆಕಾಶವಾಣಿ ಬಾಂಧವ್ಯಕ್ಕೆ ಇದೊಂದು ಸಮುದ್ರತ ಒಂದು ಬ್ರಿಡ್ಜ್ ಆಗಿದೆ ಸರ್ ಆಕ್ಚುಲಿ.
3: ತುಂಬಾ ಸಂತೋಷ ಅನಿತಾ ಅವರೇ. ಮತ್ತೆ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಹೀಗೆ ಮಾತಾಡ್ತಾ ಹೋದ್ರೆ, ನಮ್ಮ ಕಾರ್ಯಕ್ರಮಗಳಿಗೆ ಕರೆ ಮಾಡುವಂತದ್ದು ಅಥವಾ ಎಸ್ ಎಂ ಎಸ್ ಸಂದೇಶವನ್ನು ಕಳಿಸುವಂತದ್ದು, ಹಾಡನ್ನು ಕೇಳುವಂತದ್ದು, ಅಥವಾ ನೀವು ಏನೋ ಒಂದು ಹೇಳಿಕೆಯನ್ನು ಕೊಡಬೇಕು ಮಾಡಬೇಕು ಅನ್ನೋದಾದ್ರೆ ಯಾವ ತರ ನೀವು ಸಂಪರ್ಕ ಬೆಳೆಸ್ಕೊಂಡಿದ್ದೀರಾ ಆಕಾಶವಾಣಿ ಜೊತೆ?
4: ಸರ್, ನಮಗೆ ಒಂದು ಲಿಬರ್ಟಿ ಅಂತೂ ಇದೆ. ನಾವೆಲ್ಲ ಸಮುದ್ರತಾ ಬಳಗದವರು ಅಂದಿದ ತಕ್ಷಣನೇ ನಮಗೆ ಒಂದು ಆತ್ಮೀಯತೆ ಹೆಚ್ಚಾಗಿ ಸಿಕ್ಕಿದೆ. ಸ್ವಲ್ಪ ಸುಲಭವಾಗಿನೂ ಆತ್ಮೀಯತೆ ಇದೆ. ಅಲ್ಲಿ ಹೋಗ್ತಿರ್ತೀವಿ ಅವಾಗವಾಗ, ನಮ್ದು ಏನಾದರೂ ವಿಚಾರಗಳಿದ್ರೆ ಕೇಳ್ಕೊತೀವಿ, ನಾವು ಈ ಥರದ ಒಂದು ಕಾರ್ಯಕ್ರಮ ಮಾಡಬಹುದಾ, ಈ ಥರ ವಿಚಾರ ಇದೆ ಅಂತ ಹೇಳಿದಾಗ ಕೂತು ಮಾತುಕತೆ ಆಡಿರುವಂಥದ್ದು ಇದೆ. ಇನ್ನು ಮಿಕ್ಕಂತೆ ನಮಗೆ ನೀವು ಹೇಳಿದಾಗೆ ಎಸ್ ಎಮ್ ಎಸ್ ಇವತ್ತೇನಿದೆ ಅದ್ರ ಮೂಲಕ ಹಾಡುಗಳು ಕೇಳುವಂಥದ್ದು, ಆಕಾಶವಾಣಿ ಫೋನ್ ಇನ್ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಅದಕ್ಕೂ ಸ್ಪಂದಿಸ್ತೀವಿ. ಒಟ್ಟಾರೆ ಆಕಾಶವಾಣಿಗೆಲ್ಲ ನಾವು ಏನು ಆಕಾಶವಾಣಿಯಿಂದ ಪಡ್ಕೋಬೋದು ಹೆಚ್ಚಾಗಿ ಪಡ್ಕೊಂಡಿದ್ದೀವಿ ಸರ್. ಆಕಾಶವಾಣಿ ಕಾರ್ಯಕ್ರಮದ ಮೂಲಕ ಏನೇನೆಲ್ಲ ಅವಕಾಶಗಳು ಕೊಟ್ಟಿದ್ದಾರೋ ಅದನ್ನೆಲ್ಲ ನಾವು ಸದುಪಯೋಗ ಮಾಡ್ಕೊಂಡಿದ್ದೀವಿ.
3: ಅನಿತಾ ಅಶೋಕ್ ಅವರೇ, ಈಗ ನಿಮಗಾಗಿ ಒಂದು ಹಾಡನ್ನ ಕೇಳಿಸೋಣ. ಯಾವ ಹಾಡು ತಮ್ಗೆ ಇಷ್ಟ ಅಂತಿರತಾವ್?
4: ಸರ್, ನಾವೆಲ್ಲ ಬಹುಶಃ ಎಲ್ಲ ಕ್ಲಾಸಿಕ್ ಹಳೆ ಹಾಡುಗಳ ಮೂಲಕನೇ ಕೇಳ್ಕೊಂಡು ಖುಷಿ ಪಟ್ಟಿರುವಂತವ್ರು. ಪಲ್ಲವಿ ಅನುಪಲ್ಲವಿ ಚಿತ್ರದ ಒಂದು ಯುಗಳ ಗೀತೆ ಇದೆ, ಅದನ್ನೇ ಕೇಳ್ಕೊತೀನಿ ನಾನು.
3: ಇಳಿರಾಜ್ ಅವರ ಒಂದು ಮಧುರವಾದಂತಹ ಸಂಗೀತ ಸಂಯೋಜನೆಯ ಈ ಗೀತೆಯನ್ನೇ ಕೇಳೋಣ, ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ.
4: ಓಕೆ ಸರ್.

0: ಹಾಡಿನ ನಂತರ ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಕೇಳುಗ್ರೆ, ನಮ್ಮೊಂದಿಗಿದ್ದಾರೆ ಸಮುದ್ಯತ ಶ್ರೋತೃ ಸಂಘದ ಸದಸ್ಯರಾದಂತಹ ಅನಿತಾ ಅಶೋಕ್ ಅವರು. ಇವರು ಮೈಸೂರಿಂದ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದಿದ್ದಾರೆ. ನಮಸ್ಕಾರ ಪುನಃ ನಿಮಗೆ.
1: ನಮಸ್ತೆ ಸರ್, ಮತ್ತೆ ಮತ್ತೆ ನನ್ನನ್ನು ಹೀಗೆ ಸ್ವಾಗತಿಸ್ತಾ ಇದ್ದೀರಿ, ಅದಕ್ಕಾಗಿ ಥ್ಯಾಂಕ್ ಯು ಸರ್.
0: ಆಕಾಶವಾಣಿ ಕೇಳ್ತಾ ಕೇಳ್ತಾ ಎಷ್ಟೋ ಜನ ತಮ್ಮ ವೈಯಕ್ತಿಕವಾಗಿ ಬೆಳವಣಿಗೆ ಆಗಿರ್ತಾರೆ. ಚೆನ್ನಾಗಿ ಮಾತಾಡೋದ್ರಲ್ಲಿ, ಭಾಷಣ ಮಾಡೋದ್ರಲ್ಲಿ, ಸಂಗೀತ ಹಾಡೋದ್ರಲ್ಲಿ, ಹಾಡಾಡೋದ್ರಲ್ಲಾಗ್ಲಿ, ಅಥವಾ ಜನರ ಜೊತೆ ಬೆರೆಯೋದಾಗ್ಲಿ, ಈ ತರದ ಒಂದು ಅಭ್ಯಾಸಗಳನ್ನು ಆಕಾಶವಾಣಿ ಕೇಳಿ ನಾವು ಅದನ್ನು ಬೆಳೆಸ್ಕೊಂಡಿದ್ದೀವಿ ಉತ್ತಮ ರೀತಿಯಲ್ಲಿ ಅಂತ ತುಂಬಾ ಜನ ಹೇಳಿರೋದನ್ನ ನಾನು ಕೇಳಿದ್ದೀನಿ.
1: ಹೌದು,
0: ಶ್ರೋತೃ ಸಂಘದಿಂದ ಅನುಭವ ಆಗಿದೆಯಾ
1: ಸರ್? ಫಸ್ಟ್ ಏನ್ ಹೇಳ್ತೀವಿ ನಾವು ಹೇಳ್ಬೇಕಾದ್ರೆ, ಬಿ ಎ ಗುಡ್ ಲಿಸ್ನರ್ ಅಂತ ಹೇಳ್ತೀವಿ. ಸೊ ಆಕಾಶವಾಣಿ ಆ ರೀತಿದ್ ಒಂದು ಅವಕಾಶ ನಮಗ್ ಕೊಟ್ಟಿದೆ. ಪ್ರತ್ಯೇಕವಾಗಿ ಅಂದ್ರೆ ಇಂಡಿವಿಜುವಲ್ ಆಗಿನೇ ಹೇಳ್ಬೇಕು ಅಂದಾಗ, ಕೇಳ್ತಾ ಕೇಳ್ತಾ ನಾವು ಆಕಾಶವಾಣಿ ಕೆಲಸ, ಒಂದು ಕೆಲಸ ಕಾರ್ಯ ಚಟುವಟಿಕೆ ಏನೇ ಆಗ್ಲಿ, ಮನೆಯಲ್ಲಿ ಸಮಯ ಪರಿಪಾಲನೆ ಫಸ್ಟ್ ಕಲ್ಸ್ಕೊಟ್ಟಿದೆ. ಹೀಗೆ ನಾವು ಶ್ರೋತೃ ಬಳಗ ಅಂತ ಹೇಳ್ದಾಗ್ಲೇ ಅಲ್ಲೇ ಅರ್ಥ ಆಗುತ್ತೆ, ಅದು ಒಬ್ಬರಿಂದ ಸಾಧ್ಯ ಅಲ್ಲದೆ ಇರುವಂತದ್ದು. ನಾವೆಲ್ಲ ಒಟ್ಟುಗೂಡ್ಕೊಂಡು ಆ ಬಳಗ ಮಾಡಿರೋದು. ಸೊ ಈ ಬಳಗ ಮಾಡಬೇಕಾದ್ರೆ ನಾವು ಎಲ್ಲಿ ರೇಡಿಯೋ ಫೋನಿನ ಕಾರ್ಯಕ್ರಮ ಒಂದು ನಡೀತಾ ಇರಬೇಕಾದ್ರೆ ಒಬ್ರಿಗೊಬ್ರು ಫೋನ್ನಲ್ಲಿ ಹೆಸರುಗಳು ಕೇಳ್ತಾ ಬರ್ತಾ ಇದ್ವಿ. ಸೊ ಅವ್ರು ನಮ್ಮಲ್ಲಿ ಹೆಸರು ಹೇಳಬೇಕಾದ್ರೆ ಅವ್ರು ಯಾವ ಏರಿಯಾನಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿತ್ತು. ನಮ್ಗೆ ಖುಷಿ ಆಗ್ತಿತ್ತು, ಓ ನಮ್ಮ ಅಕ್ಕಪಕ್ಕದ ಏರಿಯಾನಲ್ಲಿ ಇವರು ಇದ್ದಾರಾ, ಇವರು ಇದ್ದಾರಾ ಅಂತ. ನಾವು ಆ ಟೈಮಲ್ಲಿ ಒಂದು ಒಳ್ಳೆ ಎಂಥೂಸಿಯಾಸಮ್ ಏನು ಅಂದರೆ, ಆಕಾಶವಾಣಿಗೆ ಫೋನ್ ಮಾಡಿ ಅವ್ರ ನಂಬರ್ನ ನಾವು ಇಸ್ಕೋತಾ ಇದ್ವಿ. ಸೊ ಒಬ್ರಿಗೊಬ್ರಿಗೆ ಅದು ನಂಬರ್ ಎಕ್ಸ್ಚೇಂಜ್ ಆಯಿತು. ಎಕ್ಸ್ಚೇಂಜ್ ಆದ್ಮೇಲೆ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಮಾಡ್ಕೊಂಡ್ವಿ. ಹೀಗೆ ಅದೊಂದು ದೊಡ್ಡ ಬಳಗ ಆಗಿ ಕ್ರಿಯೇಟ್ ಆಯಿತು. ಎಲ್ಲ ಸೇರಿ ಇವತ್ತಿಗೆ ಸಮುದ್ಯತ ಬಳಗ ಅಂತ ಬಂದಿದೆ. ತುಂಬಾ ಜನ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ನಮ್ಮ ಅಕ್ಕಪಕ್ಕದ ಹಳ್ಳಿಗಳಿಂದ ಕೂಡ ಕೇಳುಗರು ಬಂದು ಈ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಅವ್ರ ಹಳ್ಳಿ ವಾತಾವರಣದ ವಿಚಾರ, ಅಲ್ಲಿಯ ಏನಿದೆ, ಏನಾದ್ರೂ ಒಂದು ಹೊಸ ಬಗೆಯಾಗಿ ಏನಾದ್ರೂ ಇರುವಂತದ್ದು, ರೈತರು ತುಂಬಾ ಜನ ನಮಗೆ ಸ್ನೇಹಿತರಾಗಿದ್ದಾರೆ. ಸೊ ಈ ಸಮುದ್ಯತ ಬಳಗದಿಂದ ರೈತ ಕಾರ್ಯಕ್ರಮ ಅಂತೂ ತುಂಬಾ ಹೆಚ್ಚಿನ ಗಟ್ಟಲೆಯಲ್ಲಿ ನಡೀತಾ ಇದೆ ಸರ್. ಇದಂತೂ ತುಂಬಾ ಖುಷಿ ಸಮಾಚಾರ. ಇವತ್ತಿಗೂ ಅಷ್ಟೇ ಯಾವ್ದಾದ್ರೂ ಫೋರಂ ಅಲ್ಲಿ ನಮ್ಮ ಇದಕ್ಕೆ ಕೇಶವಮೂರ್ತಿ ಸರ್ ಇದ್ದಾರೆ, ಅವ್ರು ಇದನ್ನ ನೋಡ್ಕೊಳ್ಳುವಂತವ್ರು. ಅವ್ರ ಮೂಲಕ ಈ ರೈತರ ಸಮಸ್ಯೆದು, ರೈತರ ಕಾರ್ಯಕ್ರಮ, ಅದಕ್ಕೆ ಬೇಕಾಗಿರುವಂತ ಬೆಳವಣಿಗೆ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಮಾಡ್ಕೊಡ್ತಾ ಇದ್ದಾರೆ ಸರ್.
0: ಈಗ ನಮ್ಮ ಆಕಾಶವಾಣಿ ತಕ್ಷಣ ವಿವಿಧ ರೀತಿಯ ಕಾರ್ಯಕ್ರಮಗಳು, ಇದರಲ್ಲಿ ನಿಮ್ಮ ಶ್ರೋತೃ ಸಂಘಕ್ಕೆ ವಿಶೇಷವಾಗಿ ನೀವು ಗಮನಿಸಿದ ಹಾಗೆ ಯಾವೊಂದು ಕಾರ್ಯಕ್ರಮ ಹೆಚ್ಚಾಗಿ ಜನ ಕೇಳ್ತಿದ್ದಾರೆ ಅಂತ ತಾವು ಗಮನಿಸಿರಬಹುದಾ?
1: ಸರ್, ನಾನು ಹೇಳಿದಂಗೆ ರೈತರದು ಕೃಷಿ ರಂಗ ತುಂಬಾನೇ ಅದು ಒಳ್ಳೆ ಪಾಪ್ಯುಲರ್. ಯಾಕಂದ್ರೆ ಮೈಸೂರು ನಗರದ ಸುತ್ತಮುತ್ತ ಇರುವಂತಹ ಎಷ್ಟೋ ಗ್ರಾಮಗಳಿಗೆ ಆಕಾಶವಾಣಿ ತಲುಪ್ತಾ ಇದೆ. ಅದ್ರ ಮೂಲಕ ಕೃಷಿ ರಂಗದ ಒಂದು ಉಪಯೋಗನ ತುಂಬಾ ಚೆನ್ನಾಗಿ ಪಡ್ಕೋತಾ ಇದ್ದಾರೆ,
0: ಮಾಹಿತಿ ನೀಡ್ತಾ ಇದೆ.
1: ಒಳ್ಳೆ ಅದಕ್ಕೆ ಬೇಕಾಗಿರುವಂತ ಮಾಹಿತಿ ಕೂಡ ಆಕಾಶವಾಣಿಯಿಂದ ಚೆನ್ನಾಗಿ ಅವ್ರಿಗೆ ಪರಿಪೂರ್ಣವಾಗಿ ಸಿಗ್ತಾ ಇದೆ. ಆಮೇಲೆ ಆಕಾಶವಾಣಿ ಪ್ರೆಮಿಸಿಸ್ ಅಲ್ಲೇ ನಾವು ಈ ಕೃಷಿ ರಂಗಕ್ಕೆ ಸಂಬಂಧಪಟ್ಟಂತೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಎಲ್ಲ ಕಾರ್ಯಕ್ರಮ ತಗೊಂಡಾಗ ನಮ್ಮ ಕೇಳುಗರು ಮೂಲಕನೇ ಅದನ್ನ ಮಾಡಿಸ್ಕೊಟ್ಟಿದ್ದಾರೆ ಆಕಾಶವಾಣಿಯವರು. ಸೊ ಅದೊಂದು ಹೆಚ್ಚುಗಾರಿಕೆ ಅಂತ ಹೇಳ್ಕೋಬಹುದು. ಅದು ಬಿಟ್ಟರೆ ನಮ್ಮ ಮಹಿಳಾ ಕಾರ್ಯಕ್ರಮ, ಮಹಿಳಾ ರಂಗದಲ್ಲಿ ನಾವು ಎಲ್ಲ ಮಹಿಳೆಯರು ಹೆಚ್ಚಾಗಿ ಭಾಗವಹಿಸ್ತಾ ಇದ್ದೀವಿ. ಅದರಲ್ಲಿ ಬರುವಂತಹ ವೈದ್ಯಕೀಯ ಕಾರ್ಯಕ್ರಮ ಆಗಿರ್ಬಹುದು ಅಥವಾ ಇತರೆ ಯಾವುದೇ ಗೃಹ ಸದುಪಯೋಗ ಕಾರ್ಯಕ್ರಮಗಳು ಕೂಡ ಎಲ್ಲ ನಮ್ಗೆ ತುಂಬಾ ಚೆನ್ನಾಗಿ ತಲುಪ್ತಾ ಇದೆ ಸರ್.
0: ಅನಿತಾ ಅಶೋಕ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ತೆ
1: ಸರ್. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಳಗದ ಬಗ್ಗೆನೂ ಹೆಚ್ಚಿನ ಮಾಹಿತಿಯನ್ನು ಕೊಡಿಸಿದ್ದೀರಿ. ಸೊ ಆಕಾಶವಾಣಿ ಕೇಳುಗರು ಇನ್ನೂ ಹೆಚ್ಚು ಬೆಳೀಲಿ, ಇಂಥದ್ದೆಲ್ಲ ಕೇಳ್ಕೊಳ್ತಾ ಅವರು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅನ್ನೋದೇ ನಮ್ಮ ಆಶಯ.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೊಟ್ಟು ಚಂದ್ರಮಂಡಲಕಂತೆ ನೂರಾರು ಚೂರುಗಳು ಸತ್ಯಚಂದ್ರನವು. ಚೂರುಗಳು ಹದಿನಾರು ಚಂದ್ರಮಂಡಲಕಂತೆ ನೂರಾರು ಚೂರುಗಳು ಸತ್ಯಚಂದ್ರನವು. ಸೇರಿಸುತ್ತಲವುಗಳನ್ನು ಬಗೆಯರಿತು ಬೆಳೆಸುತ್ತಿರೆ ಸಾರಋತ ಪೂರ್ಣಿಮೆಯೋ ಮಂಕುತಿಮ್ಮ. ಸೇರಿಸುತ್ತಲವುಗಳನ್ನು ಬಗೆಯರಿತು ಬೆಳೆಸುತ್ತಿರೆ ಸಾರಋತ ಪೂರ್ಣಿಮೆಯೋ ಮಂಕುತಿಮ್ಮ.

ಚಂದ್ರನಿಗೆ ಷೋಡಶ ಕಲಾಪೂರ್ಣನೆನ್ನುತ್ತಾರೆ. ಮನವ ಶೋಧಿಸಬೇಕು ನಿತ್ಯ, ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ. ಮನವ ಶೋಧಿಸಬೇಕು ನಿತ್ಯ, ಧರ್ಮ ಅಧರ್ಮ ವಿಂಗಡಿಸಿ, ಅಧರ್ಮದ ನರಗಳ ಬೇರ ಕತ್ತರಿಸಿ, ನಿರ್ಮಲಾಚಾರ ದೀಚರಿಸಿ, ಪರಬೊಮ್ಮ ಮೂರ್ತಿ ಪಾದ ಕಮಲವ ಭಜಿಸಿ ಎಂಬ ದಾಸರ ಪದದಂತೆ ಡಿ ವಿ ಜಿಯವರು ದೈವನಿಷ್ಠೆಯ ಲಕ್ಷಣ ಹೇಳುತ್ತಾರೆ. ಪ್ರತಿ ದಿವಸ ಆತ್ಮಪರೀಕ್ಷೆ, ಪ್ರತಿ ದಿವಸದ ಆತ್ಮಶೋಧನೆ, ಪ್ರತಿ ಕ್ಷಣದ ಧರ್ಮಚಿಂತನೆ, ಪ್ರತಿ ಕ್ಷಣದ ಲೋಕಹಿತ ಸೇವನೆ, ಇವನ್ನು ಬೆಳೆಸಿಕೊಂಡರೆ ದೈವಾನುಗ್ರಹವು ತಾನಾಗಿ ಒದಗಿ ಬಂದು ಸತ್ಯ ದರ್ಶನವಾಗುತ್ತದೆ. ಶ್ರದ್ಧೆ ಇದ್ದರೆ ಗೆದ್ದೆ ಅನ್ನುವಂತೆ ಶ್ರದ್ಧೆ ಮುಖ್ಯ. ತಮಸೋ ಮಾಂ ಜ್ಯೋತಿರ್ಗಮಯ, ಅಸತೋ ಮಾಂ ಸದ್ಗಮಯ. ಪೂರ್ಣಚಂದ್ರನಾಗಲು, ಸತ್ಯದ ಹುಣ್ಣಿಮೆಯಾಗಲು ಕಾಲ ಬೇಕು. ಇಫ್ ಪೀಪಲ್ ಥ್ರೋ ಬ್ರಿಕ್ಸ್, ಯೂಸ್ ಇಟ್ ಫಾರ್ ಕನ್ಸ್ಟ್ರಕ್ಷನ್. ದೋಷಗಳನ್ನು ಗುಣವಾಗಿ ಪರಿವರ್ತಿಸಬೇಕು. ತಂದೆ ವರ್ತಮಾನ ಪತ್ರಿಕೆಯನ್ನು ಓದ್ತಾ ಇರ್ತಾನೆ, ಮಗ ಗಲಾಟೆ ಮಾಡ್ತಿರ್ತಾನೆ. ಅದಕ್ಕೆ

ಏನಾದರೂ ಮಾಡಿ ಇವನ್ನ ಎಂಗೇಜ್ ಮಾಡಿಬಿಟ್ರೆ ನಾನು ಚೆನ್ನಾಗಿ ಓದಬಹುದು ಅಂತ ಅವರು ಯೋಚನೆ ಮಾಡಿ ಏನು ಮಾಡಿದರು ಅಂದರೆ ಭೂಗೋಳದ ಚಿತ್ರಪಟವನ್ನು ಹರಿದು ಚೂರು ಚೂರು ಮಾಡಿ ಅವನ ಮಗನ ಕೈಯಲ್ಲಿ ಕೊಟ್ಟ. ಆ ಮಗ ಎಷ್ಟು ಯೋಚನೆ ಮಾಡಿ ಅದನ್ನು ಗ್ಲೋಬ್ ಸರಿ ಮಾಡಲಿಕ್ಕೆ ಹೋಗಲಿಲ್ಲ, ಅದ್ರ ಹಿಂದ್ಗಡೆ ತಿರುಗಿಸಿದ, ಅಲ್ಲಿ ಮನುಷ್ಯನ ಚಿತ್ರವಿತ್ತು. ಆ ಮನುಷ್ಯನ ಅಂಗಾಂಗಗಳನ್ನು ಅವುಗಳನ್ನು ಸರಿಯಾಗಿ ಜೋಡಿಸಿದ ಹಾಗೆ ಕರೆಕ್ಟಾಗಿ ಹಿಂದಿನ ಚಿತ್ರ ಗ್ಲೋಬ್ ಸರಿಯಾಗಿ ಹೋಯಿತು. ಇವನೇನೋ ಪ್ಲ್ಯಾನ್ ಮಾಡಿದ್ದ, ಏನಾದರೂ ಮಾಡಿ ಇವನಿಗೆ ಒಂದು ಕೆಲಸ ಕೊಟ್ಬಿಟ್ರೆ ನಾನು ಆರಾಮಾಗಿ ಹೋಗ್ಬೋದು ಅಂಥೇಳಿ. ಹಾಗೆ ಬಗೆಯನ್ನು ಅರಿತು ನೀನು ಜೀವನ ನಡೆಸಿದಾಗ ನಿನ್ನ ಜೀವನವು ಸುಖಪೂರ್ಣವಾಗುತ್ತದೆ, ಆನಂದಮಯವಾಗುತ್ತದೆ.

ಅಳಿಮೇಡು ದೂರಮತಿ ಮನಸುಗಳ ನಡುವೆ ತಿಳಿವಿಗೊಳಿ ತೆನಿಸಿದುದು ನಡೆಯೊಳೆ ತಕ್ಕರಿದು ಕುಳಿಮೇಡು ದೂರಮತಿ ಮನಸುಗಳ ನಡುವೆ ಒಳಗಿನ ಎಣ್ಣೆ ಬತ್ತಿಗಳೆರಡು ಮೊಡಬೆರೆಯ ಬೆಳಕು ಜೀ ಓನ್ನತಿಗೆ ಮಂಕುತಿಮ್ಮ. ಒಳಗಿನ ಎಣ್ಣೆ ಬತ್ತಿಗಳೆರಡು ಮೊಡಬೆರೆಯ ಬೆಳಕು ಜೀ ಓನ್ನತಿಗೆ ಮಂಕುತಿಮ್ಮ.

0: ಹೃದಯದ ಮಾತನ್ನು ಕೇಳಬೇಕು, ಅಂದರೆ ಅಂತರವಾಣಿಗೆ ಓಗೊಡಬೇಕು, ಅದನ್ನು ಅನುಸರಿಸಬೇಕು ಅಂತ ಡಿ ವಿ ಜಿಯವರು ಸೂಚಿಸುತ್ತಾರೆ. ಜೀವನದ ಉನ್ನತಿಯ ಶಿಖರವೇರಲು ಸಹಾಯವಾಗುತ್ತದೆ. ಹೃದಯದ ಮಾತಿಗೆ ಓಗೊಡದೆ ದುರ್ಯೋಧನ ಕೆಟ್ಟ. ಅವನೇ ಹೇಳುತ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವರ್ತಿ, ಜಾನಾಮಿ ಅಧರ್ಮ ಅಧರ್ಮಂ ನಚಮೇ ನಿವರ್ತಿ. ಧರ್ಮ ಗೊತ್ತಿದ್ದರೂ ಅನುಸರಿಸಲು ಆಗುತ್ತಿಲ್ಲ, ಅಧರ್ಮ ಗೊತ್ತಿದ್ದರೂ ಬಿಡಲು ಆಗುತ್ತಿಲ್ಲ. ಹಾಗೆ ಸಾಧನೆಯಂತೆ ಸಿದ್ಧಿ, ನಡೆ ನುಡಿಯಲ್ಲಿ ಒಂದಾದ ಮನೆಗೆ ನಾನು ಶರಣೆಂಬೆನ್ನುವಂಥ ಶರಣರ ನುಡಿಯಿದೆ. ನಮ್ಮ ಅಂತರಂಗದೊಳಗೆ ಎಣ್ಣೆ ಬತ್ತಿಗಳಂತಿರುವ ಬುದ್ಧಿ ಮತ್ತು ಮನಸ್ಸುಗಳನ್ನು ಒಂದುಗೂಡಿಸಲು ಪ್ರಯತ್ನಿಸಬೇಕು. ನುಡಿ ಮತ್ತು ನಡವಳಿಕೆ ಸೇರಬೇಕು. ವಜ್ರಕ್ಕೆ ಬಂಗಾರದ ಕಟ್ಟು ಕೂಡಿಸಿದಂತೆ ಆಗುತ್ತದೆ, ಹೊಳಪು ಬರುತ್ತದೆ. ಜೀವನ ಉಜ್ಜೀವನಗೊಳಿಸಲು ಟಾರ್ಚ್ ಬೆರರ್ ಆಗಿ ಬೆಳಕಿನಂತೆ ಸಹಾಯವಾಗುತ್ತದೆ. ಗುಂಡಿ ಮತ್ತು ದಿಬ್ಬಗಳೇ ಇರುವ ಅಂತರ ಬುದ್ಧಿಶಕ್ತಿ ಮತ್ತು ಮನಸ್ಸುಗಳ ನಡುವೆ ಇವೆ. ಅವುಗಳನ್ನು ಸಮೀಕರಣ ಮಾಡುವುದು ಹಿಂದೆ ತಿಳಿಸಿದ ಉಪಾಯಗಳಿಂದ ಮಾತ್ರ ಸಾಧ್ಯ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MS ಶಿವರಾಮ್. ಕಗ್ಗದ ಸಿರಿ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ.
1: ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಒಳೆದ ಬೆಳಕು, ಮತ್ತೆ ಮರಳಿ ಬಂದಿತೆಂದು.
0: ಖ್ಯಾತ ಕವಿಗಳ ಸಂದರ್ಶನ.
2: ನನ್ನ ನಾಲ್ಕು ತಂಕಿವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗೆ.
3: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
5: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ, ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತೇ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 9:05:20. ಈಗ ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ. ಸಿದ್ಧಾರ್ಥ್ ಬೆಳ್ಮಣ್ಣವರು ಹಾಡಿರುವಂತಹ ಟೋಬಿ ಚಿತ್ರದ ಗೀತೆ. ಪೃಥ್ವಿ ಮತ್ತು ರಾಜ್ ಬಿ ಶೆಟ್ಟಿ ಅವರು ಗೀತೆಯನ್ನು ಬರೆದಿದ್ದಾರೆ. ಮಿಥುನ್ ಮುಕುಂದನ್ ಅವರ ಸಂಗೀತ.

ಸಂಚಿತ ಹೆಗಡೆ ಅವರು ಹಾಡಿರುವಂತಹ ತೋತಾಪುರಿ ಎರಡು ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳ್ತಾ ಇದ್ರಿ. ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಅರುಣ್ ಆಂಡ್ರಿವ್ ಅವರ ಸಂಗೀತವಿತ್ತು. ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರಾಧಾ ಸರ್ಚಿಂಗ್ ರಮಣಾ ಮಿಸ್ಸಿಂಗ್ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಸೋನು ನಿಗಮ್ ಹಾಗೂ ದಾಮಿನಿ ಬಾಟ್ಲಾ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಸಂತೋಷ್ ನಾಯಕ್ ಅವರ ಸಾಹಿತ್ಯವಿದೆ, ನವನೀತ್ ಚಾರಿ ಅವರ ಸಂಗೀತ.

ಬಂದ ಮೇಲೆ ಸಂಜೀತ್ ಹೆಗಡೆ ಅವರು ಹಾಡಿರುವಂತಹ ನಟ ಭಯಂಕರ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ, ಪ್ರದ್ಯೋತ್ನವರ ಸಂಗೀತ.

0: ಕಾರ್ಯಕ್ರಮ ಗಾನಗಂಗೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಆಕಾಶವಾಣಿ ಬಾಲ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
3: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
2: ಜಡ ದಿನವ ಮುದಗೊಳಿಸೋ ಸಹಪಾಠಿ,
3: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
2: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ.
4: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಎಲ್ಲರಿಗೂ ಗಾನಗಂಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದು ಮೇ 7 ಗುರುವಾರ. ಏನು ಇವತ್ತು ವಿಶೇಷ ಅಂತ ನಾವು ಗಮನಿಸೋದಾದರೆ 3 ಒಟ್ಟಿಗೆ ದಿನಾಚರಣೆಗಳನ್ನು ಇಂದು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಅದೇನು ಅಂತಂದರೆ ರವೀಂದ್ರನಾಥ್ ಟಾಗೂರ್ ಅವರ ಜಯಂತಿಯನ್ನು ಇಂದು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ವಿಶ್ವ ಅಥ್ಲೆಟಿಕ್ ದಿನವನ್ನಾಗಿ ಸಹ ನಾವೆಲ್ಲರೂ ಸಹ ಆಚರಣೆಯನ್ನು ಇಂದು ಮಾಡ್ತಾ ಇದ್ದೀವಿ. ಇದರೊಟ್ಟಿಗೆ ವಿಶ್ವ ಪಾಸ್ವರ್ಡ್ ದಿನ ಅಂತ ಸಹ ಇಂದು ಅಂದರೆ ಮೇ 7 ತಾರೀಕು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ರವೀಂದ್ರನಾಥ್ ಟಾಗೂರ್ ಜಯಂತಿಯನ್ನು ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ ಇಂದು. ಏನು ಇದು ಅಂತಂದರೆ ಬಂಗಾಳಿ ಪಂಚಾಂಗದ ಪ್ರಕಾರ ಟಾಗೂರ್ ಅವರು ಬೈಶಾಖ್ ತಿಂಗಳ 25ನೇ ದಿನದಿಂದ ಅವರು ಜನಿಸ್ತಾರೆ. ಈ ಕಾರಣದಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಪೊಯ್ಲಾ ಬೈಶಾಖ ಅಂತ ಕರೀತಾರೆ. ಈ ನಂತರದ ದಿನಗಳಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಲಾಗುತ್ತೆ. ಇನ್ನು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಸಾಮಾನ್ಯವಾಗಿ ಇದು ಮೇ 7 ಅಥವಾ 8ರಂದು ಬರುತ್ತದೆ. ಯಾವತ್ತು ಇದು ಪೊಯ್ಲಾ ಬೈಶಾಖ ಬರುತ್ತದೋ ಅಂದು ರವೀಂದ್ರನಾಥ್ ಟಾಗೂರ್ ಅವರ ಜಯಂತಿಯನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಹಾಗಾಗಿ ಈ ವರ್ಷ ಬೈಶಾಖ ತಿಂಗಳು 25ನೇ ದಿನ ಮೇ 7ನೇ ತಾರೀಕಿನಂದು ಬಂದಿರೋದರಿಂದ ಇಂದು ರವೀಂದ್ರನಾಥ್ ಟಾಗೂರ್ ಅವರ ಜಯಂತಿಯನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ.

ರವೀಂದ್ರನಾಥ್ ಠಾಗೂರ್ ಅವರ ಜನ್ಮ ಜಯಂತಿಯನ್ನ ನಾವು ಇಂದು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ರವೀಂದ್ರನಾಥ್ ಠಾಗೂರ್ ಅವರನ್ನ ವಿಶ್ವಕವಿ ಮತ್ತು ಗುರುದೇವ ಅಂತ ಸಹ ಕರೀಬಹುದಾಗಿತ್ತು. ರವೀಂದ್ರನಾಥ್ ಠಾಗೂರ್ ಅವರನ್ನ ಪ್ರೀತಿಯಿಂದ ಗುರುದೇವ ಅಂತ ಕರೀಲಾಗ್ತಾ ಇತ್ತು. ಅವರು ಕೇವಲ ಕವಿಯಷ್ಟೇ ಅಲ್ಲದೆ ಕಾದಂಬರಿಕಾರ, ನಾಟಕಕಾರ, ಚಿತ್ರಕಲಾವಿದ ಮತ್ತು ಸಂಗೀತಗಾರರು ಸಹ ಆಗಿದ್ದರು. ಜೊತೆಗೆ 1913 ಅವರ ಪ್ರಸಿದ್ಧ ಕವನ ಸಂಕಲನ ಗೀತಾಂಜಲಿ, ಹೀಗಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಏಷ್ಯನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ರವೀಂದ್ರನಾಥ್ ಠಾಗೂರ್ ಅವರು. ಹಾಗೆ ಎರಡು ದೇಶಗಳ ರಾಷ್ಟ್ರಗೀತೆಗಳನ್ನು ರಚಿಸಿದ ಅಪರೂಪದ ಗೌರವ ಇವರಿಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಭಾರತದ ಜನಗಣ ಮನ ಮತ್ತು ಬಾಂಗ್ಲಾದೇಶದ ಅಮರ್ ಸೋನಾರ್ ಬಾಂಗ್ಲಾ ಎರಡು ಗೀತೆಗಳ ಸೃಷ್ಟಿಕರ್ತ ನಮ್ಮೆಲ್ಲರ ಮೆಚ್ಚಿನ ರವೀಂದ್ರನಾಥ್ ಠಾಗೂರ್ ಅವರು.

ರವೀಂದ್ರನಾಥ್ ಠಾಗೂರ್ ಅವರ ಬಗ್ಗೆ ಹೇಳೋದಾದರೆ, ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಲು ಶಾಂತಿನಿಕೇತನ ಮತ್ತು ವಿಶ್ವಭಾರತಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ. ಪ್ರಕೃತಿಯ ಮಡಿಲಲ್ಲಿ ಶಿಕ್ಷಣ ನೀಡಬೇಕು ಅನ್ನೋದು ಅವರ ಒಂದು ಆಶಯ ಆಗಿತ್ತು. ನನ್ನ ದೇಶವು ಅರಿವಿನ ಬೆಳಕಿನಲ್ಲಿ ಜಾಗೃತವಾಗಲಿ, ಅಲ್ಲಿ ಭಯಕ್ಕೆ ಸ್ಥಾನವಿರಬಾರದು ಮತ್ತು ಜ್ಞಾನವು ಮುಕ್ತವಾಗಿರಲಿ ಅನ್ನೋದು ಅವರ ಒಂದು ಧ್ಯೇಯ ಆಗಿತ್ತು. ಹಾಗಾಗಿ ಇಂದು ಅವರ ಸಾಹಿತ್ಯ, ಸಂಗೀತ ಮತ್ತು ಅವರ ಉದಾತ್ತ ಚಿಂತನೆಗಳನ್ನು ಸ್ಮರಿಸುವ ಪುಣ್ಯ ದಿನ ನಮ್ಮದಾಗಿದೆ. ರವೀಂದ್ರನಾಥ್ ಠಾಗೂರ್ ಅವರ ಜನ್ಮದಿನ.

ರವೀಂದ್ರನಾಥ್ ಟಾಗೂರ್ ಅವರ ಜನ್ಮ ದಿನಾಚರಣೆ ಜೊತೆ ಜೊತೆಗೆ ಇಂದು ವಿಶ್ವ ಅಥ್ಲೆಟಿಕ್ ದಿನವನ್ನಾಗಿ ಸಹ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ದಿನವನ್ನು ಮುಖ್ಯವಾಗಿ ಯುವಜನರಲ್ಲಿ ಕ್ರೀಡೆಯ ಬಗ್ಗೆ ಆಸಕ್ತಿಯನ್ನು ಮೂಡಿಸೋದು ಮತ್ತು ದೈಹಿಕ ಆರೋಗ್ಯದ ಮಹತ್ವವನ್ನು ಸಾರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ದಿನವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ವಿಶ್ವ ಅಥ್ಲೆಟಿಕ್ ದಿನಾಚರಣೆಯ ಒಂದು ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಫೆಡರೇಷನ್ ಈಗ ವಿಶ್ವ ಅಥ್ಲೆಟಿಕ್ಸ್ನ ಅಂದಿನ ಅಧ್ಯಕ್ಷರಾಗಿದ್ದ ಪ್ರಿಮೋ ನೆಬಿಯೋಲೋ ಅವರು 1996 ಈ ದಿನವನ್ನು ಮೊದಲ ಬಾರಿಗೆ ಪರಿಚಯವನ್ನು ಮಾಡ್ತಾರೆ. ಈ ದಿನದ ಉದ್ದೇಶ ಏನು ಅಂತಂದರೆ ಶಾಲಾ ಕಾಲೇಜು ಹಂತದ ವಿದ್ಯಾರ್ಥಿಗಳನ್ನು ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸೋದು ಮತ್ತು ಪ್ರತಿಭಾವಂತ ಯುವ ಕ್ರೀಡಾಪಟುಗಳನ್ನು ಗುರುತಿಸೋದು ಇದರ ಮುಖ್ಯ ಗುರಿಯಾಗಿದೆ. ಇನ್ನು ಈ ವರ್ಷದ ಅಂದರೆ 2026 ಘೋಷವಾಕ್ಯ ಏನು ಅಂತಂದರೆ ಕ್ರೀಡೆ ಸೇತುವೆಗಳ ನಿರ್ಮಾಣ, ಅಡೆತಡೆಗಳ ನಿವಾರಣೆ ಅನ್ನೋದು. ಅಂದರೆ ಈ ವರ್ಷ ಕ್ರೀಡೆಯ ಮೂಲಕ ಒಗ್ಗಟ್ಟು ಮತ್ತು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವತ್ತ ಹೆಚ್ಚಿನ ಗಮನವನ್ನು ಹರಿಸಲಾಗತ್ತೆ ಅಂತ ಹೇಳಲಾಗತ್ತೆ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
2: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು
3: ಅರ್ಥಪೂರ್ಣ ಸಾಹಿತ್ಯ ಸುಮಧುರ ರಾಗ ಸಂಯೋಜನೆ ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು
4: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11:00 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

ಸಮಯ ಆಗ್ತಾ ಇದೆ 10:05:30. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಇಂದು ವಿಶ್ವ ಅಥ್ಲೆಟಿಕ್ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಏನು ಇದರ ಉದ್ದೇಶ ಅಂತಂದ್ರೆ, ನಿಯಮಿತವಾದ ದೈಹಿಕ ಚಟುವಟಿಕೆಯು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಅಂದರೆ ಒಟ್ಟಾರೆ ಆರೋಗ್ಯದತ್ತ ಹೆಚ್ಚಿನ ಗಮನವನ್ನು ನೀಡಲು ಈ ಒಂದು ಅಥ್ಲೆಟಿಕ್ ದಿನವನ್ನು ಆಚರಣೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಬಹುದು ಅನ್ನೋದು ಕೆಲವರ ಒಂದು ಅಭಿಪ್ರಾಯಗಳು. ಅದಷ್ಟೇ ಅಲ್ಲ, ಅಥ್ಲೆಟಿಕ್ಸ್ ಕೇವಲ ದೈಹಿಕ ಸಾಮರ್ಥ್ಯವಲ್ಲ, ಇದು ಜೀವನದಲ್ಲಿ ಸಮಯ ಪಾಲನೆ ಮತ್ತು ಕಠಿಣ ಪರಿಶ್ರಮದಂತಹ ಶಿಸ್ತನ್ನು ಕಲಿಸುತ್ತೆ ಅನ್ನೋದು ತಜ್ಞರ ಒಂದು ಅಭಿಪ್ರಾಯ. ಜೊತೆಗೆ ವೈಯಕ್ತಿಕ ಸಾಧನೆಯ ಜೊತೆಗೆ ಇತರರೊಂದಿಗೆ ಬೆರೆತು ಕೆಲಸ ಮಾಡುವ ಸಾಂಘಿಕ ಒಂದು ಮನೋಭಾವ ಈ ಒಂದು ದಿನಾಚರಣೆಯ ಮೂಲಕ ಬೆಳೆಸಿದಂತೆ ಆಗತ್ತೆ ಅನ್ನೋದು ಕೆಲವೊಬ್ಬರ ಮತ್ತೊಬ್ಬರ ಅಭಿಪ್ರಾಯ. ಅಂದರೆ ಅಥ್ಲೆಟಿಕ್ ಅಂದರೆ ಕೇವಲ ಓಡೋದಷ್ಟೇ ಅಲ್ಲ, ಇದು ಜಿಗಿತ, ಎಸೆತ ಮತ್ತು ನಡಿಗೆಯಂತಹ ವಿವಿಧ ಸ್ಪರ್ಧೆಗಳನ್ನು ಒಳಗೊಂಡ ಕ್ರೀಡಾ ಹಬ್ಬ ಆಗಿದೆ ಅಲ್ವಾ. ನಿಮ್ಮ ಬಿಡುವಿಲ್ಲದ ಕೆಲಸಗಳ ನಡುವೆಯೂ ದೈಹಿಕ ಆರೋಗ್ಯಕ್ಕಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು ಅಂತಂದರೆ, ಇಂದಿನ ದಿನ ಕೆಲವೊಂದು ದೈಹಿಕ ಚಟುವಟಿಕೆಗಳನ್ನು ಮಾಡೋದರ ಮೂಲಕ ಅಥ್ಲೆಟಿಕ್ ದಿನಾಚರಣೆಯನ್ನು ಆಚರಿಸೋದನ್ನು ನಾವು ಮಾಡೋದ್ರಿಂದ ಈ ಒಂದು ರೀತಿಯಾಗಿ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು.

ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಈಗ ಸಮಯ 10:12. ಇಂದು ಮೇ 7 ರವೀಂದ್ರನಾಥ್ ಟಾಗೂರ್ ಅವರ ಜಯಂತಿಯನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ವಿಶ್ವ ಅಥ್ಲೆಟಿಕ್ ದಿನವನ್ನಾಗಿ ಸಹ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಇದರೊಟ್ಟಿಗೆ ಇಂದು ವಿಶ್ವ ಪಾಸ್ವರ್ಡ್ ದಿನವನ್ನು ಸಹ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಪಾಸ್ವರ್ಡ್ ದಿನವನ್ನು ಸಹ ಆಚರಣೆ ಮಾಡ್ತಾರಾ ಅಂತ ಕೇಳಬಹುದು ಪ್ರಶ್ನೆ. ಹೌದು ಸ್ನೇಹಿತರೆ, ಆ್ಯಕ್ಚುಲಿ ಈ ಪಾಸ್ವರ್ಡ್ ಅನ್ನೋದು ತುಂಬಾ ಒಂದು ಮುಖ್ಯವಾದಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು. ಯಾವುದೇ ಜನ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಮೊಬೈಲಲ್ಲಿ ಆಗಿರ್ಬೋದು, ಕಂಪ್ಯೂಟ್ರಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ಸಂಬಂಧಪಟ್ಟಂತೆ ಪಾಸ್ವರ್ಡನ್ನು ನಾವು ಈಗ ಯೂಸ್ ಮಾಡ್ತಾ ಇದ್ದೀವಿ. ಈ ಪಾಸ್ವರ್ಡ್ ಇದ್ದರೂ ಸಹ ಹ್ಯಾಕ್ಗಳಾಗ್ತಾ ಇದೆ, ಅದನ್ನು ಓಪನ್ ಮಾಡುವಂತಹ ಪರಿಣಿತರು ಈಗಾಗಲೇ ನಮ್ಮಲ್ಲಿ ಸೃಷ್ಟಿಯಾಗ್ತಾ ಇದೆ. ಇದರಿಂದ ಎಷ್ಟೋ ಜನರ ಹಣವನ್ನು ಸಹ ನಾವು ಕಳ್ಕೊಳ್ತಾ ಇದ್ದಾರೆ. ಈ ಒಂದು ಡಿಜಿಟಲ್ ಯುಗದಲ್ಲಿ ನಮ್ಮ ವೈಯಕ್ತಿಕ ಮಾಹಿತಿ ಮತ್ತು ಆನ್ಲೈನ್ ಖಾತೆಗಳ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಈ ದಿನವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಹಾಗಿದ್ರೆ ಪಾಸ್ವರ್ಡ್ ಹೇಗೆ ಉಪಯೋಗ ಮಾಡಬೇಕು, ಎಷ್ಟು ಅಕ್ಷರಗಳನ್ನು ನಾವು ಇಟ್ಕೊಂಡ್ರೆ ಒಳ್ಳೆಯದು, ಹೇಗಿದ್ರೂ ಸಹ ಹ್ಯಾಕ್ ಮಾಡ್ತಾರೆ, ಇದರಿಂದ ಸೇಫ್ ಆಗಿರೋದು ಹೇಗಪ್ಪ ಅಂತ ನಾವು ತಲೆ ಕೆಡಿಸ್ಕೊಳ್ಳೋದಾದರೆ ಪಾಸ್ವರ್ಡ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾನು ಇಂದು ಗಾನಗಂಗೆ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ.

ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದೆ, ಇಂದು ವಿಶ್ವ ಪಾಸ್ವರ್ಡ್ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಪಾಸ್ವರ್ಡನ್ನು ನಾವು ಉಪಯೋಗ ಮಾಡುವಾಗ ಕೆಲವೊಂದು ಹಿಂಟ್ಸ್ಗಳನ್ನು ಹೇಳೋದಾದರೆ, ಪಾಸ್ವರ್ಡು ಕನಿಷ್ಠ 12 ಅಕ್ಷರಗಳನ್ನು ಹೊಂದಿದರೆ ಒಳ್ಳೆಯದು. ಅದರಲ್ಲಿ ಈಗ ಕ್ಯಾಪಿಟಲ್ ಲೆಟರ್ ಅಂದರೆ A to Z ಅಂತ ಇರುತ್ತೆ, ಮತ್ತು ಸಣ್ಣ ಅಕ್ಷರ ಅಂದರೆ ಸ್ಮಾಲ್ ಲೆಟರ್ಸು A to Z ಅಂಕಿಗಳನ್ನು ನಾವು ಬಳಸುವಾಗ, ಮತ್ತೆ ಮಧ್ಯದಲ್ಲಿ ಈ ಸ್ಮಾಲ್ ಲೆಟರು ಅಥವಾ ಬಿಗ್ ಲೆಟರ್ನ ಎರಡು ಮಿಕ್ಸ್ ಮಾಡಿ ಒಂದು ಪಾಸ್ವರ್ಡನ್ನು ಇಟ್ಕೊಂಡ್ರೆ ಒಳ್ಳೆಯದು ಅಂತ ಒಂದು ಅಭಿಪ್ರಾಯ. ಜೊತೆಗೆ ಇನ್ನು ನೀವೇನಾದರೂ ಅಂಕಿಗಳನ್ನು ವಿಶೇಷವಾಗಿ ಅಂಕಿಗಳನ್ನು ನೀವೇನಾದರೂ ಉಪಯೋಗ ಮಾಡಬೇಕು ಪಾಸ್ವರ್ಡಾಗಿ ಅಂತ ಅಂದ್ಕೊಂಡ್ರೆ, 1-9 ಮಧ್ಯದಲ್ಲಿ ಒಂದು ಎಟ್ ಆಗಿರ್ಬೋದು, ಸ್ಲ್ಯಾಶ್ ಆಗಿರ್ಬೋದು, ಇಂತಹ ಒಂದು ಚಿಹ್ನೆಗಳನ್ನು ನೀವು ಅದ್ರ ಜೊತೆಗೆ ಮಧ್ಯದಲ್ಲಿ ಮಿಕ್ಸ್ ಮಾಡಿ ಉಪಯೋಗ ಮಾಡಿದ್ರೆ ಹ್ಯಾಕ್ ಮಾಡೋದನ್ನು ಖಂಡಿತವಾಗ್ಲೂ ತಡೆಗಟ್ಟಬಹುದು ಅಂತ ಹೇಳ್ಬೋದು. ಜೊತೆಗೆ ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ ಅಥವಾ 1, 2, 3, 4, 5, 6 ಅಂತ ಹೀಗೆ ಸುಲಭವಾಗಿ ಬಳಸ್ಬೋದಂತಹ ಪದಗಳನ್ನು ನಾವು ಬಳಸ್ತೀವಿ. ಯಾಕೆಂದರೆ ನಮ್ಗೆ ಗೊತ್ತಿರೋರು ನೀವು ಈ ವರ್ಷ ಹುಟ್ಟಿರಬಹುದು ಅಂತ ಒಂದು ಅಂದಾಜು ಮೇಲೆ ಅದನ್ನು ಹ್ಯಾಕ್ ಮಾಡೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಹೆಸರು ಆಗಿರಬಹುದು, ಹುಟ್ಟಿದ ದಿನಾಂಕ ಆಗಿರಬಹುದು, ಅಥವಾ ಸುಲಭವಾಗಿ ಐಡೆಂಟಿಫೈ ಮಾಡುವಂತಹ ನಂಬರ್ಗಳನ್ನು ದಯವಿಟ್ಟು ಬಳಸಬೇಡಿ ಅಲ್ವಾ. ಇನ್ನು ಜೊತೆಗೆ ಕೆಲವೊಬ್ಬರು ಇಮೇಲ್ಗಾಗಿರ್ಬೋದು, ಬ್ಯಾಂಕ್ಗಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಿಗಾಗಿರ್ಬೋದು, ಇವೆಲ್ಲವಕ್ಕೂ ಸಹ ವಿಭಿನ್ನವಾದ ಪಾಸ್ವರ್ಡ್ಗಳನ್ನು ಬಳಸೋದು ಒಳ್ಳೆ

ಒಳ್ಳೆಯದು. ಯಾಕೆಂದರೆ ಒಂದು ಖಾತೆ ಹ್ಯಾಕ್ ಆದರೆ ಉಳಿದವು ಸುರಕ್ಷಿತವಾಗಿರಬಹುದು ಅನ್ನೋ ಒಂದು ಉದ್ದೇಶ ಅಲ್ವಾ. ಇನ್ನು ಸಾಧ್ಯವಿರುವ ಕಡೆಗಳಲ್ಲಿ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಅನ್ನು ಸಕ್ರಿಯಗೊಳಿಸೋದು ಒಳ್ಳೆಯದು. ಇದು ನಿಮ್ಮ ಪಾಸ್ವರ್ಡ್ ಜೊತೆಗೆ ಫೋನ್ಗೆ ಬರುವ OTP ಮೂಲಕ ಹೆಚ್ಚುವರಿ ಸುರಕ್ಷತೆಯನ್ನು ನೀಡಲಾಗತ್ತೆ ಅಂತ ಹೇಳ್ಬೋದು. ಇನ್ನು ಅನೇಕ ಕಠಿಣ ಪಾಸ್ವರ್ಡ್ಗಳನ್ನು ನೆನಪಿಟ್ಕೊಳ್ಬೇಕು ಅಂತಂದರೆ ಕಷ್ಟ ಆಗತ್ತೆ ಅಂತಂದರೆ ವಿಶ್ವಾಸಾರ್ಹ ಅಂದರೆ ಪಾಸ್ವರ್ಡ್ ಮ್ಯಾನೇಜರ್ ಆ್ಯಪ್ಗಳನ್ನು ಸಹ ನೀವು ಬಳಸ್ಬೋದಾಗ್ಬೋದು.

ವಿಶ್ವ ಪಾಸ್ವರ್ಡ್ ದಿನವನ್ನಾಗಿ ನಾವು ಇಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತ ನಾನೀಗಾಗಲೇ ಹೇಳಿದೆ. ಪಾಸ್ವರ್ಡನ್ನು ಉಪಯೋಗಿಸುವಾಗ ಅಥವಾ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡುವಾಗ ಏನೆಲ್ಲ ಅಂಶಗಳನ್ನು ನಾವು ಅನುಸರಿಸಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಾನು ಹಂಚ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ಒಂದೇ ಒಂದು ಹೇಳೋದಾದರೆ, ಒಂದೇ ಪಾಸ್ವರ್ಡನ್ನು ದೀರ್ಘಕಾಲದವರೆಗೆ ಬಳಸಬೇಡಿ ಅಲ್ವಾ, ಮತ್ತು ಅದನ್ನು ಎಲ್ಲಿಯೂ ಬರೆದಿಡೋದು ಅಥವಾ ಇತರರೊಂದಿಗೆ ಹಂಚಿಕೊಳ್ಳೋದು ಇದು ಮಾಡೋದ್ರಿಂದ ನಮ್ಮ ಪಾಸ್ವರ್ಡ್ನ ರಹಸ್ಯವನ್ನು ನಾವೇ ಬಯಲು ಮಾಡಿದಂತೆ ಆಗುತ್ತೆ. ಇನ್ನೇ ನಿಮ್ಮ ಹಳೆಯ ಮತ್ತು ದುರ್ಬಲ ಪಾಸ್ವರ್ಡ್ಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ಡಿಜಿಟಲ್ ಜಗತ್ತನ್ನು ಸುರಕ್ಷಿತವಾಗಿಸಿಕೊಳ್ಳಿ ಅಂತ ಹೇಳ್ತಾ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಇದಾಗಿದೆ. ಈಗ ಸಮಯ ಆಗ್ತಾ ಇದೆ 10:25. ಗಾನಗಂಗೆ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ಇದೀಗ ಪ್ರಸಾರ ಆಗುತ್ತೆ.

ಇದುವರೆಗೆ ಗಾನಗಂಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 10:30 ಸೆಕೆಂಡುಗಳು.

ಕಾರ್ಯಕ್ರಮ ಸುನೀರಿ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಜಗಜಿತ್ ಕೌರ್ ಅವರು ಹಾಡಿರುವಂತಹ ಉಮ್ರೋ ಜಾನ್ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗಿದೆ. ಶಹರ್ಯಾರ್ ಅವರ ಸಾಹಿತ್ಯಕ್ಕೆ ಖಯ್ಯಂ ಅವರ ಸಂಗೀತ. ಸುನೇರೆ ಪಲ್ ಕಾರ್ಯಕ್ರಮದಲ್ಲಿ ಇದಾದ ನಂತರ ಬೀಮಿಸಾಲ್ ಚಿತ್ರದ ಗೀತೆಯನ್ನು ಕೇಳಬಹುದು. ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್ ಹಾಗೂ ಸುರೇಶ್ ವಾಡ್ಕರ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಆನಂದ್ ಬಕ್ಷಿ ಅವರ ಸಾಹಿತ್ಯವಿದೆ, ಆರ್ ಡಿ ಬರ್ಮನ್ ಅವರ ಸಂಗೀತ.

ದಾಸರ ಸಾವಂತ್ ಚಿತ್ರಕ್ಕಿಂದು ಲತಾ ಮಂಗೇಶ್ಕರ್ ಹಾಗೂ ಸುರೇಶ್ ವಾಡ್ಕರ್ ಅವರು ಹಾಡಿರುವ ಗೀತೆಯನ್ನು ಇದುವರೆಗೆ ಕೇಳಿದ್ರಿ. ಸಂತೋಷ್ ಆನಂದ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತವಿತ್ತು.

ಇನ್ನು ಮುಂದೆ ಕೇಳೋಣ ಆಯಿಸ್ತಾ ಆಯಿಸ್ತಾ ಚಿತ್ರದ ಗೀತೆ. ಆಶಾ ಭೋಸ್ಲೆ ಹಾಗೂ ಅನ್ವರ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಮುಕ್ತಿದಾ ಹಾಸನ್ ಹಾಗೂ ನಿದಾ ಫಾಜಲ್ ಅವರ ಸಾಹಿತ್ಯಕ್ಕೆ ಕೈಯಮ್ಮ ಅವರ ಸಂಗೀತ.

ಆಕಾಶವಾಣಿ ಬೆಂಗಳೂರು. ಈಗ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ವಸಂತ ಗೀತ ಚಿತ್ರದ ಗೀತೆ, ಜೀವದೇಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

0: ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಇದುವರೆಗೂ ಪ್ರಸಾರವಾಯಿತು.
1: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬ ಸಂಭ್ರಮ.
2: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನೋರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
1: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
2: ಬನ್ನಿ, ಆಕಾಶವಾಣಿ 90ರ ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.
0: ಸಮಯ 12:00 ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜಧಾನಿ ಬೆಂಗಳೂರಿನಿಂದ ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಮೂಲಕ ಮುಂಬೈಗೆ ತೆರಳಲು ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ರೈಲನ್ನು ಜೂನ್ ಅಂತ್ಯದೊಳಗೆ ಆರಂಭಿಸುವುದಾಗಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಲ್ಲಿಸಿದ ಬೆಂಗಳೂರು ಮುಂಬೈ ನಡುವಿನ ಸೂಪರ್ ಫಾಸ್ಟ್ ರೈಲನ್ನು ವಂದೇ ಭಾರತ್ ಸ್ಲೀಪರ್ ರೈಲಾಗಿ ಬದಲಾಯಿಸಬೇಕೆಂಬ ಮನವಿಯನ್ನು ಸಹ ಅವರು ಪುರಸ್ಕರಿಸಿದ್ದಾರೆ. ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲು ನಿಲ್ದಾಣದ ಪುನರ್ ಅಭಿವೃದ್ಧಿ ಮತ್ತು ಅತ್ಯಾಧುನಿಕ ಸೌಕರ್ಯಗಳನ್ನು ಕಲ್ಪಿಸುವ ಕುರಿತು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರ ಮನವಿ ಹಾಗೂ ಅವರ ಪ್ರಸ್ತಾವ, ಲೋಕಾಪುರ್ ಸವದತ್ತಿ ಧಾರವಾಡ ರೈಲ್ವೆ ಲೈನ್ ಪುನರ್ ಸಮೀಕ್ಷೆ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಸುಧಾರಣೆ ಸದನ ಸಮಿತಿ ಸದಸ್ಯರಾಗಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ನೇಮಕಗೊಂಡಿದ್ದಾರೆ. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಈ ಆದೇಶ ಹೊರಡಿಸಿದ್ದಾರೆ. ಆರೈಕೆಯ ಅಗತ್ಯವಿರುವ ವಯೋವೃದ್ಧರು ಹಾಗೂ ದೀರ್ಘಕಾಲಿಕ ಆರೋಗ್ಯಾಕಾಂಕ್ಷಿಗಳಿಗೆ ಸಹಕಾರಿಯಾಗಿ ಮನೆಯವರಿಗೆ ಉಪಶಮನ ಆರೈಕೆ ಕೌಶಲಗಳ ತರಬೇತಿ ಶಿಬಿರವನ್ನು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸಾಮಾಜಿಕೋದ್ಯಮಿ ಡಾ ಜಿತೇಂದ್ರ ಮಜೇಥಿಯಾ ಸಾರಥ್ಯದ ಮಜೇಥಿಯಾ ಫೌಂಡೇಶನ್ ಆಯೋಜಿಸಿದೆ. ಮನೆ ಮನೆಯಲ್ಲಿ ಆರೈಕೆದಾರ ಧ್ಯೇಯದೊಂದಿಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟೀಯ ಆರೋಗ್ಯ ಮಿಷನ್ ಅಡಿ ಮನೆ ಮನೆಯಲ್ಲಿ ಜೀವ ಸೇವಕರಿಗಾಗಿ ಸೂಕ್ತ ತರಬೇತಿಯನ್ನು ಮಜೇಥಿಯಾ ಫೌಂಡೇಶನ್ ನೀಡಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞ ಹಾಗೂ ಮಜೇಥಿಯಾ ಹಾಸ್ಪೈಸ್ ವೈದ್ಯಕೀಯ ಅಧೀಕ್ಷಕ ಹುಬ್ಬಳ್ಳಿಯ ಡಾ ನಾಗರಾಜ್ ರಾವ್ ಸಾನು.
1: ಮಾನವೀಯ ಸೇವೆ, ಸಹಾನುಭೂತಿ ಮತ್ತು ಕಾಳಜಿಯ ಧ್ಯೇಯಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಜೇಥಿಯಾ ಫೌಂಡೇಶನ್ ಮನೆಗಳಲ್ಲಿರುವ ರೋಗಿಗಳು ಮತ್ತು ವೃದ್ಧರ ಆರೈಕೆಗಾಗಿ ವಿಶೇಷ ಉಚಿತ ಪ್ರಾಯೋಗಿಕ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮನೆಯಲ್ಲಿಯೇ ಉಪಶಮನ ಮತ್ತು ವೃದ್ಧಾಪ್ಯದ ನರ್ಸಿಂಗ್ ಆರೈಕೆ ನೀಡುವ ಉದ್ದೇಶದಿಂದ 60 ನಿಮಿಷಗಳ ಉಚಿತ ಪ್ರಾಯೋಗಿಕ ತರಬೇತಿಯನ್ನು ನೀಡುತ್ತೇವೆ. ರೋಗಿಗಳಿಗೆ ಅಗತ್ಯವಿರುವ ಶುಶ್ರೂಷಾ ಕೌಶಲ್ಯಗಳನ್ನು ಕುಟುಂಬದ ಸದಸ್ಯರಿಗೆ ಕಲಿಸಿಕೊಡುವುದು ತರಬೇತಿಯ ಮುಖ್ಯ ಉದ್ದೇಶ. ಸೂಕ್ಷ್ಮ ಕಾಳಜಿ, ಆರೈಕೆಯ ಮೂಲಗಳು ಮಾಹಿತಿ ನೀಡಲಾಗುತ್ತದೆ. ಸಮುದಾಯದ ಸಮಾಜ ಕಾರ್ಯಕರ್ತರಿಗೆ, ಗುಂಪುಗಳಿಗೆ, ಯುವಕ ಯುವತಿಯರಿಗೆ, ಮಹಿಳಾ ಗುಂಪುಗಳಿಗೆ ಮತ್ತು ಯಾರೇ ಇದರ ಬಗ್ಗೆ ಕಲಿಯೋ ಆಸಕ್ತಿ ಹೊಂದಿದವರಿಗೆ ನೀಡಲಾಗುತ್ತದೆ.
0: ಪ್ರಸಾರ ಭಾರತೀಯ ನಿಕಟಪೂರ್ವ ಸಿಇಒ ಶಶಿಶೇಖರ್ ವೆಂಪತಿ 3 ವರ್ಷಗಳ ಅವಧಿಗೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಜೂನ್ 8, 1936 ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣದೊಂದಿಗೆ ಕಾರ್ಯಾರಂಭಿಸಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ ಮೇ 8ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 7:30 ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ನಗರ ಪ್ರದೇಶದ ಸಂಚಾರ ವ್ಯವಸ್ಥೆಯ ಮೇಲೆ ಕೇಂದ್ರೀಕರಿಸಿದ ಜೀವನ ಸುಗಮತೆ ವಿಷಯದ ಕುರಿತು ಬೆಂಗಳೂರಿನಲ್ಲಿ ಆಯೋಜಿತ 5ನೇ BRICS ಸಾಯ್ ನಾಯಕರ ಶೃಂಗಸಭೆ ಇಂದು ಸಮಾರೋಪಗೊಳ್ಳಲಿದೆ. ವಿವಿಧ ದೇಶಗಳಿಂದ ಪಾಲ್ಗೊಂಡಿರುವ ಪ್ರತಿನಿಧಿಗಳು ಇಂದು ಭಾರತೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ್ ಭಯೋತ್ಪಾದನೆಯ ವಿರುದ್ಧ ಭಾರತದ ದೃಢ ಪ್ರತಿಕ್ರಿಯೆ ಮತ್ತು ರಾಷ್ಟೀಯ ಭದ್ರತೆಯನ್ನು ಕಾಪಾಡುವಲ್ಲಿ ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಮುಗ್ಧ ಭಾರತೀಯರ ಮೇಲೆ ದಾಳಿ ಮಾಡಿದವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ವೃತ್ತಿಪರತೆ, ಸನ್ನದ್ದತೆ ಮತ್ತು ಸಂಘಟಿತ ಶಕ್ತಿಯನ್ನು ಎತ್ತಿ ತೋರಿಸಿದ ರಾಷ್ಟೀಯ ಭದ್ರತಾ ಪಡೆಗಳನ್ನು ದೇಶ ಇಂದು ವಂದಿಸುತ್ತದೆ ಎಂದರು. ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ಸ್ ಈಗ ಮರು ನಾಮಕರಣಗೊಂಡ ವಿಶ್ವ ಅಥ್ಲೆಟಿಕ್ಸ್ ಸಂಸ್ಥೆ 1996 ಪ್ರಾರಂಭಿಸಿದ ವಿಶ್ವ ಅಥ್ಲೆಟಿಕ್ಸ್ ದಿನಾಚರಣೆ ಇಂದು. ವಿಶ್ವಾದ್ಯಂತ ಶಾಲೆಗಳು ಮತ್ತು ಸಮುದಾಯಗಳಲ್ಲಿ ಫಿಟ್ನೆಸ್, ಆರೋಗ್ಯ ಮತ್ತು ಅಥ್ಲೆಟಿಕ್ಸ್ನಲ್ಲಿ ಯುವಜನರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಈ ದಿನ ಮೀಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ

0: ವಿಜಯಪುರ ನಗರದಲ್ಲಿ ಕೌಶಲ್ಯ ತರಬೇತಿ ಪಡೆದುಕೊಂಡು ಜೀವನ ನಡೆಸುತ್ತಿರುವ ಶ್ರೀಮತಿ ಲತಾ ಅರುಣ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಕಿರಣ್ ಕುಮಾರ್ ಶೇಖದಾರ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದು ವಿಜಯಪುರ ಆಕಾಶವಾಣಿಯಲ್ಲಿ ನಮ್ಮ ಜೊತೆ ಶ್ರೀಮತಿ ಲತಾ ಅರುಣ್ ಕುಲಕರ್ಣಿಯವರು. ಕೌಶಲ್ಯ ತರಬೇತಿಯನ್ನು ಪಡೆದುಕೊಂಡು ಸುಮಾರು 13 ವರ್ಷಗಳಿಂದ ಶಾಪನ್ನು ರನ್ ಮಾಡ್ತಾ ಇದ್ದಾರೆ. ಅವರ ಒಂದು ಶಾಪ್ನಲ್ಲಿ ಸುಮಾರು 4 ಜನ ಪರ್ಮನೆಂಟಾಗಿ ವರ್ಕರ್ ಇದ್ದಾರೆ. ಅವರು ಸಾಕಷ್ಟು ಅಂದರೆ ಖಾದಿ ಉತ್ಸವದಲ್ಲಿ ಮತ್ತು ಪ್ರತಿ ವರ್ಷ ದೆಹಲಿಯಲ್ಲಿ ನವೆಂಬರ್ 14 ರಿಂದ 27 ರವರೆಗೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಒಂದು ವ್ಯಾಪಾರ ಮೇಳ, ಆಮೇಲೆ ಈ ಥರ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಇವರ ಒಂದು ಬಗ್ಗೆ ಅವರಿಂದ ನಾವು ವಿವರವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ನಮಸ್ಕಾರ ಲತಾ ಅರುಣ್ ಕುಲಕರ್ಣಿ ಅವರೇ.
2: ನಮಸ್ಕಾರ ಸರ್.
1: ತಾವು 8 ವರ್ಷದಿಂದ ಈ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ?
2: ಸರ್, ನಾನು ಸಾಧಾರಣವಾಗಿ 13 ವರ್ಷಗಳಿಂದ ನಾನು ಈ ಉದ್ಯೋಗ ನಡೆಸ್ಕೊಂಡು ಬರ್ತಾ ಇದ್ದೀನಿ.
1: 13 ವರ್ಷದಿಂದ ಈ ಉದ್ಯೋಗ
2: ನಡ್ಸ್ಕೊಂಡು ಬರ್ತಾ ಇದ್ದೀನಿ ಸರ್.
1: ಇದನ್ನೇ ತಾವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಕೇಳ್ಬೋದ
2: ಸರ್? ಇದು ನನಗೆ ಸ್ವಲ್ಪ ಚಿಕ್ಕವರಿರುವಾಗಿಂದ ನಮ್ಮ ತಾಯಿ ಟೇಲ್ರಿಂಗ್ ಕೆಲಸ ಮಾಡ್ತಾ ಇದ್ರು, ಅವರಿಂದ ಪ್ರೇರಣೆ ಆಗಿ ಬಂದಿರೋ ಒಂದು ಉದ್ಯೋಗ ಇದು. ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಸರ್.
1: ಬಳುವಳಿ ಅಂದ್ರೆ
2: ತಾಯಿಯಿಂದ ಬಂದ ಬಳುವಳಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ.
1: ಮೂಲತಃ ತಾವು ಯಾವರು?
2: ಮೂಲತಃ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಆಲ್ಮಟ್ಟಿ ಹತ್ರ ಬರುತ್ತೆ, ಒಂದಾಲ್ ಅಂತ, ನಿಡಗುಂದಿ ತಾಲೂಕು. ಅಲ್ಲಿ ಹುಟ್ಟಿ ಬೆಳೆದು ನಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಎಲ್ಲ ಆಗಿದ್ದು ಬಂದಾಲ್ದಲ್ಲೇನೆ. ಆಮೇಲೆ ನಿಡಗುಂದಿಯಲ್ಲಿ ನಾವು ಕಾಲೇಜ್ ಶಿಕ್ಷಣ ಪಡೆದು ಆಮೇಲೆ ಮದುವೆ ಆಗಿ ಇಂಡಿ ಪಟ್ಟಣಕ್ಕೆ ಮದುವೆ ಮಾಡಿ ಕೊಟ್ರು ನಮಗೆ. ಅಲ್ಲಿ ಬಂದಲೇ ಮೊದಲು ನಾನು ಇದು ಯೋಚನೆ ಇರಲಿಲ್ಲ ಏನಾದರೂ ಮಾಡಬೇಕು ಅಂತ. ಆಮೇಲೆ ಮನೇಲಿ ಕುತ್ಕೊಂಡು ಏನು ಮಾಡೋದು ಅಂದ್ಕೊಂಡು ಟೈಲರಿಂಗ್ ಉದ್ಯೋಗ ನಂಗೆ ಮೊದಲಿಂದ ನಮ್ಮ ತಾಯಿಯವರಿಂದ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಡಿಪ್ಲೊಮಾ ಕೋರ್ಸ್ ಎಲ್ಲ ಮಾಡಿಕೊಂಡು ತರಬೇತಿಯನ್ನು ಪಡೆದು ಒಂದು ಏನಾದರೂ ನಾವು ಒಂದು 4 ಜನಕ್ಕೆ ಅನುಕೂಲ ಆಗೋ ಥರ ಒಂದು ಏನಾದರೂ ಮಾಡೋಣ ಅಂದ್ಕೊಂಡು ಇದು ನಾನು ಸ್ಥಾಪನೆ ಮಾಡಿದ್ದೆ ಸರ್, ಗಾರ್ಮೆಂಟ್ಸ್ ಉದ್ಯೋಗ.
1: ಇದು 2013ರಲ್ಲಿ ತಾವು ಸ್ಥಾಪನೆ ಮಾಡಿದ್ರಿ?
2: ಹೌದು ಸರ್.
1: ಈಗ ತಮ್ಮಲ್ಲಿ ಎಷ್ಟು ಜನ ಕೆಲಸಗಾರರಿದ್ದಾರೆ?
2: ನತ್ರ ರೆಗ್ಯುಲರ್ ಆಗಿ 4 ಜನ ವರ್ಕರ್ಸ್ ಇದ್ದಾರೆ ಸರ್.
1: ಕೆಲಸಗಾರರಿದ್ದಾರೆ.
2: ಮತ್ತೆ ಇನ್ನು ನಮ್ದು ಸೀಸನ್ ಇರುತ್ತೆ, ಮದುವೆ ಸೀಸನ್ನು. ಆಮೇಲೆ ಇದು ನಮ್ದು ಖಾದಿ ಉತ್ಸವಗಳೆಲ್ಲ ನಾವು ಅಟೆಂಡ್ ಮಾಡ್ತೀವಲ್ಲ ಈ ಟೈಮ್ನಲ್ಲಿ, ಅದು ಸಾಧಾರಣ ಅಕ್ಟೋಬರ್ದಿಂದ ಮಾರ್ಚ್ ವರೆಗೂ ನಮ್ದು ಇದು ಸೀಸನ್ ಇರುತ್ತೆ. ಈ ಟೈಮ್ನಲ್ಲಿ ಬೇಕಾಗಿರೋ ಎಲ್ಲಾ ಬಟ್ಟೆ ಖಾದಿ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀವಿ. ಇದು ಒಂದ್ ಸೀಸನ್. ಇನ್ನು ಮದುವೆ ಸೀಸನ್ ಈ ಕಾರ್ತಿಕ್ ಮಾಸದಿಂದ ಸ್ಟಾರ್ಟ್ ಆಗಿ ಮೇ ಎಂಡ್ ಜೂನ್ ವರೆಗೂ ಮದುವೆ ಸೀಸನ್ ನಡೀತಾ ಇರುತ್ತೆ. ಬ್ರೈಡಲ್ ಬ್ಲೌಸಸ್ ಆತರ ಎಲ್ಲ ಬ್ಲೌಸ್ ಎಲ್ಲ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಸರ್. 2 ಸೀಸನ್ ಇದೆ ನಮ್ಮ.
1: 2 ಸೀಸನ್ ಅಲ್ಲಿ ಇಷ್ಟೆಲ್ಲ ಕೆಲಸವನ್ನ
2: ಮಾಡ್ತಾ ಇದ್ದೀವಿ ಸರ್.
1: ಮತ್ತೆ ಈಗ ಇನ್ನೊಂದು ಆಗ್ಲೇ ತಾವು ನನ್ನ ಜೊತೆ ಶೇರ್ ಮಾಡ್ಕೋತಾ ಇದ್ರಿ, ಏನಪ್ಪಾ ಅಂತಂದ್ರೆ ನಿಮ್ಮದಾದಂತ ಒಂದು ಏನು ಶಾಪ್ ಇದೆ, ಆ ಶಾಪ್ದ ಒಂದು ವಿಶೇಷತೆ ಅಥವಾ ಸ್ಪೆಷಲೈಸೇಷನ್ ಅಂತ ಇರುತ್ತೆ. ಕೆಲವೊಂದು ಶಾಪ್ ಅಲ್ಲಿ ಹೋದ್ರೆ ಕೆಲವೊಂದು ವಿಶೇಷವಾದಂತ ಬ್ರ್ಯಾಂಡ್ ಕಂಪನಿ ಬಟ್ಟೆಗಳು ಸಿಗ್ತಾ ಇರ್ತವೆ, ಶರ್ಟ್ಸ್ ಅನ್ರಿ. ಅದೇ ರೀತಿ ನಿಮ್ಮ ಒಂದು ಶಾಪ್ದ ವಿಶೇಷ ಏನು, ನಿಮ್ಮಲ್ಲಿ ಎಲ್ಲೂ

0: ಅಂದ್ರೆ ಟಾಪ್ಸ್, ಕುರ್ತಾ, ಲಾಂಗ್ ಫ್ರಾಕು, ಬೇರೆ ಬೇರೆ ವಿಧ ವಿಧವಾದ ವೆರೈಟಿ ಬಟ್ಟೆಗಳನ್ನು ರೆಡಿ ಮಾಡಿ ನಾನು ಮಾರಾಟ ಮಾಡ್ತೀನಿ ಸರ್.
1: ಮತ್ತೆ ನೀವೇನಾದರೂ ಶಾಪಲ್ಲಿ ಮಷಿನ್ಸ್ ಏನಾದರೂ ಇಟ್ಕೊಂಡಿದ್ದೀರಿ?
0: ಇದೆ ಸರ್. ಇದಾವೆ.
1: ಯಾವ ಥರ ಮಷಿನ್ಗಳು?
0: ಇದು ಹೈ ಸ್ಪೀಡ್ ಇಂಡಸ್ಟ್ರಿಯಲ್ ಮಷಿನ್ಸ್ ಇದೆ ಸರ್ ನನ್ನ ಹತ್ರ.
1: ಅಂದರೆ ಹೈ ಸ್ಪೀಡ್ ಇಂಡಸ್ಟ್ರಿಯಲ್ ಮಷಿನ್ ಅಂತಂದ್ರೆ, ಈ ಹೈ ಸ್ಪೀಡ್ ಇಂಡಸ್ಟ್ರಿಯಲ್ ಮಷಿನ್ ಅಂತಂದ್ರೆ ಯಾವ ರೀತಿ ಕೆಲಸ ಮಾಡ್ತವೆ?
0: ಅದು ನಮಗೆ ಶ್ರಮ ಕಮ್ಮಿ ಆಗತ್ತೆ ಸರ್, ವರ್ಕ್ ಜಾಸ್ತಿ ಆಗತ್ತೆ. ಈ ಮೊದಲಿನ ಮಷಿನ್ಗಳೆಲ್ಲ ಹೇಗಿತ್ತು, ನಾವು ಸ್ಟಾರ್ಟ್ ಅಲ್ಲಿ ಕಾಲಿನಿಂದ ತುಳಿದು ತುಳಿದು ಮಾಡ್ತಾ ಇದ್ವಿ, ಆಮೇಲೆ ಸಣ್ಣ ಮೋಟರ್ ಫಿಕ್ಸ್ ಮಾಡಿಕೊಂಡು ಅದರಿಂದ ಓಡಿಸ್ತಾ ಇದ್ವಿ. ಅದ್ರಿಗಿಂತಲೂ ಮತ್ತೆ ಇಂಪ್ರೂವ್ಮೆಂಟ್ ಅಂದ್ರೆ ಇದು ಹೈ ಸ್ಪೀಡ್ ಮಷಿನ್ಸ್ ನಾನು 2013 ತಗೊಂಡೆ ಸರ್. 2013 ಇದು ಎರಡು ಮಷಿನ್ ಪರ್ಚೇಸ್ ಮಾಡಿದೆ. ಇನ್ನು ಎರಡು ಸಿಂಪಲ್ ಮಷಿನ್ಸ್ ಎರಡು ಇದೆ ನನ್ನ ಹತ್ರ, ಎರಡು ಇದರಲ್ಲಿ ನಡೀತಾ ಇರುತ್ತೆ.
1: ಈಗ ತಾವು ಹೇಳಿದ್ರಿ ಮೇಡಮ್ ಆಗ್ಲೇ 2013 ನಾನು ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿ. ನೀವು 2013 ಪ್ರಾರಂಭ ಮಾಡಿದ್ದಕ್ಕೂ ಮತ್ತೆ ಈಗ 2025 ಈಗೂ ಅಜಗಜಾಂತರ ವ್ಯತ್ಯಾಸ ಇರೋ ಅಂತ ನನಗನ್ಸುತ್ತೆ, ಇದಕ್ಕೆ ತಮ್ಮ ಅಭಿಪ್ರಾಯ?
0: ಹೌದು ಸರ್, ಬಹಳ ವ್ಯತ್ಯಾಸ ಇದೆ. ಈಗೆಲ್ಲ ಮೊದಲು ನಮ್ಮ ಹತ್ರ ಎಲ್ಲ ಸ್ಮಾರ್ಟ್ ಫೋನ್ಸ್ ಅದು ಏನಿರ್ಲಿಲ್ಲ. ಆವಾಗ ಸ್ವಲ್ಪ ಹೊರಗಿಂದ ಏನು ನಮಗೆ ಡಿಮ್ಯಾಂಡ್ಸ್ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಹೊಸ ಫ್ಯಾಷನ್ ಏನಿದೆ ಬಂದಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಈಗ ಅದೆಲ್ಲ ನೋಡಿಕೊಂಡು ನಾವು ಸ್ವಲ್ಪ ಇದನ್ನ ಹೊರಗಿಂದೆಲ್ಲ ಗೊತ್ತಾಗತ್ತೆ ಕಸ್ಟಮರ್ಗೆ ಏನ್ ಬೇಕಾಗತ್ತೆ ಏನಿಲ್ಲ. ಈಗ ಮೊದಲ ನಾವು ಚಾರ್ಟ್ ಇಟ್ಟು ಅವ್ರಿಗೆ ತೋರಿಸ್ತಿದ್ವಿ ಡಿಸೈನ್ಸ್, ಇದು ಈ ಮಾಡೆಲ್ ಇದೆ ಈ ಮಾಡೆಲ್ ಇದೆ ಅಂತ. ಈಗ ಹಾಗಿಲ್ಲ, ನೀವು ಇಂಟರ್ನೆಟ್ ನಲ್ಲಿ ನೋಡಿ ಯಾವ ಡಿಸೈನ್ ಕೊಡ್ತೀರೋ ನಾವು ರೆಡಿ ಮಾಡಿ ಕೊಡ್ತೀವಿ ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ. ಕಸ್ಟಮರ್ ಅದನ್ನ ಕೊಡ್ತಾರೆ, ರೆಡಿ ಮಾಡಿ ಕೊಡ್ತೀವಿ ಸರ್.
1: ಬಟ್ ಈಗ ನೀವು ಹೇಳಿದ್ರಿ ಇನ್ನೊಂದು ಏನಂತಂದ್ರೆ, ಈಗ ನೀವು ಹೇಗೆ ನೀವು ತಿಳ್ಕೊತೀರಿ, ಈಗ ಸಾಕಷ್ಟು ಅಂತರ್ಜಾಲ ಮುಂದುವರೆದ್ರೂ ಕೂಡ ಒಂದು ಗ್ರಾಹಕರ ಬೇಡಿಕೆ ಇದೇ ರೀತಿ ಇದೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಆ ರೀತಿ ಪ್ರೊಡಕ್ಷನ್ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಅದನ್ನ ನೀವು ಯಾವ ರೀತಿ ಅದನ್ನ ಫೈಂಡ್ ಔಟ್ ಮಾಡ್ತೀರಿ?
0: ಅದ್ ನಾವು ಸ್ವಲ್ಪ ಹೊರಗಡೆ ಇನ್ನು ಎಲ್ಲೇ ಹೋದ್ರು ನನಗೆ ಮೊದಲು ಕಣ್ಣಿಗೆ ಕಾಣಿಸೋದೇ ಯಾವ್ಯಾವ ಯಾರು ಯಾವ ಟೈಪ್ ಡ್ರೆಸ್ ಮಾಡ್ಕೊಂಡಿದ್ದಾರೆ, ನಾನು ಜಾಸ್ತಿ ಪ್ರಾಕ್ಟಿಕಲ್ ಆಗಿ ನೋಡ್ತಿರ್ತೀನಿ. ಆಮೇಲೆ ಯಾರು ಯಾವ ಮಾಡೆಲ್ಸ್ ಜಾಸ್ತಿ ನಿಂಗೆ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಅದನ್ನ ನೋಡಿ ನಾವು ಒಂದ್ ಪೀಸ್ ಪರ್ಚೇಸ್ ಮಾಡ್ಕೋತೀವಿ. ಪರ್ಚೇಸ್ ಮಾಡ್ಕೊಂಡು ಅದೇ ಮಾಡೆಲ್ ನ ಕಟಿಂಗ್ ಮಾಡಿ ರೆಡಿ ಮಾಡಿ ಕೊಡ್ತೀನಿ ಸರ್, ಒಂದು ಮಾಡೆಲ್. ಆಮೇಲೆ ನಮ್ಮವ್ರ ಅದೆಲ್ಲ ಮತ್ತು ನಾವು ಇಂಟರ್ನೆಟ್ ಅಲ್ಲಿ ನೋಡ್ತಾ ಇರ್ತೀವಿ, ಪಿಂಟ್ರೆಸ್ಟ್ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಬರ್ತಾ ಇರುತ್ತೆ, ಅದ್ರಲ್ಲಿ ನೋಡ್ತಿರ್ತೀವಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ.
1: ಈಗ ಸಾಕಷ್ಟು ಮೊಬೈಲ್ ಅಲ್ಲೂ ಕೂಡ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸ್ಆಪ್, ಎಲ್ಲ ಫೇಸ್ಬುಕ್ ಎಲ್ಲದರಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾರೆ ಈ ತರ ವ್ಯಾಪಾರ ಮಾಡೋರು.
0: ಹೌದು ಸರ್.
1: ಈಗ ನೀವು ಇನ್ನೊಂದು ಹೇಳಿದ್ರೆ ನಿಮ್ಮಲ್ಲಿ ವೇಷ ಅಂತಂದ್ರೆ ಕುರ್ತಾ ಮತ್ತೆ ಟಾಪ್ ಇವನ್ನೆಲ್ಲ ಮಾಡ್ತೀವಿ, ಅದರ ಜೊತೆಗೆ ಇಲ್ಕಲ್ ಸೀರೆಯಿಂದ ಕಸೂತಿ ಕೆಲಸನೂ ಮಾಡಿಸ್ತೀನಿ ಅಂತ ಹೇಳಿ, ಅದನ್ನ ಯಾವ ರೀತಿ ಮಾಡಿಸ್ತೀರಿ?
0: ಅದನ್ನ ಯಾವ ರೀತಿ ಅಂದ್ರೆ ಸರ್, ಇಲ್ಕಲ್ ಸೀರೆಯನ್ನ ಪರ್ಚೇಸ್ ಮಾಡಿಕೊಂಡು ಅದು ರೆಡಿ ವರ್ಕ್ ಇರೋದು ಇರುತ್ತೆ, ಕೆಲವೊಂದು ವರ್ಕ್ ಇಲ್ಲದೆ ಇರುತ್ತೆ. ನಮ್ಮ ಹತ್ರ ಕಂಪ್ಯೂಟರೈಸ್ ಡಿಸೈನ್ ಮಾಡೋರೆಲ್ಲ ಇದಾರಲ್ಲ, ಅವ್ರ ಹತ್ರ ಕೊಟ್ಟು ಅದನ್ನ ವರ್ಕ್ ಹಾಕಿಸ್ತೀವಿ, ಹಾಕಿಸಿ ಆ ತರ ಟಾಪ್ ರೆಡಿ ಮಾಡ್ತೀವಿ. ಅದು ಮೊದಲು ಬಹಳ ಮಾಡ್ತಾ ಇದ್ವಿ, ಈಗ ಅಷ್ಟು ಡಿಮ್ಯಾಂಡ್ ಇಲ್ಲ, ಕಮ್ಮಿ ಆಗಿದೆ. ಈಗ ಕಲಂಕಾರಿ ಫ್ಯಾಬ್ರಿಕ್ ಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಅದು 2014-15 ಜಾಸ್ತಿ ವ್ಯಾಪಾರ ಮಾಡಿದೆ ನಾನು ಅದನ್ನ, ಈಗ ಸ್ವಲ್ಪ ಕಮ್ಮಿ ಇದೆ ಅದರದ್ದು, ಹೀಗಾಗಿ ಕಲಂಕಾರಿ ಜಾಸ್ತಿ ನಡೀತಾ ಇದೆ ಸರ್.
1: ಈಗ ತಾವು ಹೇಳಿದ್ರೆ ಅಕ್ಟೋಬರ್ ಇಂದ ಮಾರ್ಚ್ ವರೆಗೆ ನಮ್ದು ಸೀಸನ್ ಜಾಸ್ತಿ ಇರತ್ತೆ ಕಂಟಿನ್ಯೂ ಆಗಿ ಅಂತ ಹೇಳಿ.
0: ಹೌದು ಸರ್.
1: ನಿಮ್ಮ ಪ್ರಕಾರ ಒಂದು ಅಂದಾಜು ಎಷ್ಟು ಈ ಅಕ್ಟೋಬರ್ಲಿಂದ ಮಾರ್ಚ್ ವರೆಗೆ ಅಂದ್ರೆ ಸುಮಾರು 5-6 ಆಗುತ್ತೆ?
0: ಹೌದು ಸರ್.
1: ಈ 5-6 ತಿಂಗಳಲ್ಲಿ ನೀವು ಎಷ್ಟು ವ್ಯಾಪಾರ ಮಾಡ್ತಾ ಇದ್ದೀರಿ? ಈಗ
0: ಈಗ ಈ ಒಂದು 6 ನಾವು ಸಾಧಾರಣವಾಗಿ 18-20 ನಂದು ಟರ್ನ್ ಓವರ್ ಆಗುತ್ತೆ ಸರ್.
1: ಕೇವಲ 6
0: 6 ಸರ್.
1: 18-20 ವರೆಗೆ
0: ಟರ್ನ್
1: ಆಗುತ್ತೆ.
0: ಹೌದು ಸರ್.
1: ಮತ್ತೆ ಈಗ ಅದರ ಜೊತೆಗೆ ನೀವು ಈಗ ಸುಮಾರು ಸೀಸನ್ ಇದ್ದಾಗ ಬೇಡಿಕೆ ಜಾಸ್ತಿ ಇದ್ದಾಗ ತಾವು ಹೇಳಿದ ಪ್ರಕಾರ 4 ಕೆಲಸಗಾರಲಿಂದ ಕೆಲಸ ಆಗೋದಿಲ್ಲ.
0: ಹೌದು ಸರ್.
1: ಹೀಗ ಇದ್ದಾಗ ನಿಮಗೆ ಜಾಸ್ತಿ ಗ್ರಾಹಕರಿಗೆ ನೀವು ನಿಮ್ಮ ಒಂದು ಸೇವೆಯನ್ನ ಒದಗಿಸಬೇಕು ಅಂತಂದ್ರೆ ಇನ್ನೂ ಒಂದಿಷ್ಟು ಕೆಲಸಗಾರರು ಬೇಕಾದ್ರೆ.
0: ಹೌದು ಸರ್.
1: ಮತ್ತೆ ಅವರನ್ನ ನೀವು ಹೇಗೆ ಗುರುತಿಸಿರಿ, ಇವ್ರ ಹತ್ರ ಒಂದು ಸ್ಕಿಲ್ ಅದೇ ಅಂತ ನಿಮಗೆ ಗೊತ್ತಾಗಬೇಕು.
0: ಹೌದು ಸರ್.
1: ಸ್ಕಿಲ್ ಇದ್ರೆ ಮಾತ್ರ ನೀವು ಇವತ್ತ ಸೊಸೈಟಿಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ.
0: ಹೌದು ಸರ್. ಹೌದು.
1: ಹೀಗಿದ್ದಾಗ ಅವ್ರನ್ನ ಹೇಗೆ ಗುರುತಿಸ್ತೀರಿ?
0: ಅಂದ್ರೆ ಕೆಲವು ಜನ ನನ್ನ ಹತ್ರ ರೆಗ್ಯುಲರ್ ಆಗಿ ವರ್ಕ್ ಮಾಡೋರು ಇದ್ದಾರೆ ಸರ್. ಅಂದ್ರೆ ನಮ್ ಸೀಸನ್ ವೈಸ್ ನಾವು ಕೊಡ್ತೀವಿ ಅಂತ ಗೊತ್ತವರಿಗೆ. ಮೊದ್ಲು ಅವ್ರ ಹತ್ರ ನಾನು ಒಂದು ಸ್ಯಾಂಪಲ್ ಟೆಸ್ಟ್ ಮಾಡಿರ್ತೀನಿ, ನಮ್ದು ಒಂದ್ ಪೀಸ್ ಕೊಟ್ಟು ನೋಡಿರ್ತೀವಿ, ಇದು ನಮ್ಗೆ ಓಕೆ ಅನಿಸ್ತಾ ಅವ್ರಿಗೆ ಕಂಟಿನ್ಯೂ ಕೊಡ್ತೀನಿ ಸರ್. ಹೊಸಬ್ರು ಬಂದ್ರು ಅಷ್ಟೇನೆ, ಅವ್ರದ್ದು ಒಂದು ನಮ್ದು ಒಂದು ಸ್ಯಾಂಪಲ್ ಕೊಟ್ಟು ನೋಡಿ ಅವ್ರದ್ದು ಫಿನಿಶಿಂಗ್ ಅದೆಲ್ಲ ಚೆನ್ನಾಗಿ ಅಂತ ಅನ್ಸಿದ್ಮೇಲೆ ಅವ್ರಿಗೆ ಕಂಟಿನ್ಯೂ ವರ್ಕ್ ಕೊಡ್ತೀನಿ ಸರ್.
1: ಮತ್ತೆ ಈಗೆಲ್ಲ ಸಾಕಷ್ಟು ಕಂಪ್ಯೂಟರೈಸ್ಡ್ ಮಷಿನ್ಸ್ ಎಲ್ಲ ಬಂದಿದ್ದಾವೆ,

0: ಈಗ ನೀವು ಏನು ಅಪ್ಗ್ರೇಡ್ ಆಗಿದ್ರಿ ಈಗ ಇವತ್ತಿನವರೆಗೆ?
1: ಅಪ್ಗ್ರೇಡೇಷನ್ ಅಂದ್ರೆ ಸರ್, ಈಗ ಇಂಟರ್ನೆಟ್ ಡಿಸೈನ್ಸ್ ಅದೆಲ್ಲ ನೋಡಿ ನಾವು ಕಲ್ತ್ಕೊಂಡಿದ್ದೀವಿ ಹೊಸ ಹೊಸದು. ಮೊದಲೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಅದು ಇದು ಮಾಡ್ತಾ ಇದ್ವಿ, ಈಗ ಎಲ್ಲ ಮಷಿನ್ ಅಲ್ಲಿ ಈ ಕಂಪ್ಯೂಟರೈಸ್ಡ್ ಡಿಸೈನ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ. ಈ ತರ ಅಪ್ಗ್ರೇಡೇಷನ್ ಆಗಿದೆ ಸರ್.
0: ಮತ್ತೆ ಈಗ ನಿಮ್ಮಲ್ಲಿ ಈಗ ನೀವು ಹೇಳಿದ್ರೆ ಈ ಮದುವೆ ಸೀಸನ್ ಅಲ್ಲಿ ರಿವರ್ಕ್ ಎಲ್ಲ ಮಾಡಿಕೊಡ್ತೀನಿ ಅಂತ, ಒಂದು ಏನಾದರೂ ಮದುವೆ ಆಗೋ ಹೆಣ್ಣು ಮಗಳದ್ದು ಆರ್ಡರ್ ಕೊಟ್ರೆ ಅದಕ್ಕೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಿ ಅಥವಾ ಎಷ್ಟು ದಿವಸದಲ್ಲಿ ತಯಾರು ಮಾಡಿಕೊಡ್ತೀರಿ?
1: ಹಾ ಸರ್, ಅದು ಸಾಧಾರಣ ನಮಗೆ ಒಂದು ವಾರದಿಂದ 10-12 ದಿವಸನಾದ್ರೂ ಬೇಕಾಗುತ್ತೆ ಒಂದು ಬ್ರೈಡಲ್ ಬ್ಲೌಸ್ಗೆ. ಅದು ಮಿನಿಮಮ್ 2,500, ತುಂಬಾ ಸಿಂಪಲ್ ಆಗಿ ಹಾಕಿದ್ರು 2,500 ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೆ 10,000-12,000 ವರೆಗೂ ಇದೆ ಸರ್ ನನ್ನ ಹತ್ರ ಹಾಕೋ ವರ್ಕ್ಸ್.
0: 10,000 ವರೆಗೆ ಇದೆ?
1: ಹೌದು ಸರ್.
0: ಅಷ್ಟೊಂದಂದ್ರೆ ಎಲ್ಲ ಈಗ ಅದು ಮಷಿನರಿ ಮುಖಾಂತರನೇ ಮಾಡ್ತಾರೆ?
1: ಇಲ್ಲ, ಅದಕ್ಕೆ ಲೇಬರ್ ಹಚ್ಚಿ ಮಾಡಿಸ್ತೇವೆ ಸರ್. ಅದು ಕೈಯಿಂದ ಮಾಡೋ ವರ್ಕ್, ಹ್ಯಾಂಡ್ ವರ್ಕ್ಸ್ ಎಲ್ಲ. ಬ್ರೈಡಲ್ ಬ್ಲೌಸ್ ಜಾಸ್ತಿ ಜಾಸ್ತಿ ಅಂದ್ರೆ ಕೈ ವರ್ಕ್ನೇ ಇರುತ್ತೆ ಸರ್, ಹ್ಯಾಂಡ್ ವರ್ಕ್.
0: ಈಗ ಹ್ಯಾಂಡ್ ವರ್ಕ್ ಇದ್ದಾಗ ಮಾತ್ರ ಒಂದಿಷ್ಟು ಕೆಲಸ ಪ್ರೆಷರ್ ಬೀಳುತ್ತೆ ನಿಮಗೆ?
1: ಬೀಳುತ್ತೆ ಸರ್, ಅದು ಬಹಳ ಆ ಟೈಮ್ನಲ್ಲಿ ಬಹಳ ಪ್ರೆಷರ್ ಆಗುತ್ತೆ. ಒಬ್ಬರಲ್ಲ ಇಬ್ಬರು, ನಾವು ಜಾಸ್ತಿ ಜಾಸ್ತಿ ಜನನ ಹುಡುಕಿ ಅದು ವರ್ಕ್ ಕೊಟ್ಟು ಮಾಡಿಸ್ತಾ ಇದ್ದೇನೆ ಸರ್.
0: ಮತ್ತೆ ಆಗ್ಲೇ ತಾವೊಂದು ಮಾತು ಹೇಳಿದ್ರೆ ನನಗೆ, ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ನಡೆಸಲ್ಪಡುವಂತ ದೆಹಲಿಯಲ್ಲಿ ಪ್ರತಿ ವರ್ಷ ನವೆಂಬರ್ 14 ರಿಂದ 27 ರವರೆಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಅಂತ ಹೇಳಿ ಪ್ರಗತಿ ಮೈದಾನದಲ್ಲಿ ನಡೆಯುತ್ತೆ ಅಂತ ಹೇಳಿ, ಅಲ್ಲಿ ತಾವು ಏನ್ ಮಾಡ್ತೀರಿ? ಅಲ್ಲಿ ತಾವು ಹೋಗಿ ಅಟೆಂಡ್ ಆಗ್ತೀರಾ ಅಥವಾ ಹೇಗೆ ಅಲ್ಲಿ ಏನು ನಿಮ್ಮ ಕೆಲಸ?
1: ಹೌದು ಸರ್, ನಾವು ಅದು ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಅಂತೇಳಿ, ಭಾರತೀಯ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಅಂತ ಅದ್ರ ಹೆಸರು. ಈ ಪ್ರೋಗ್ರಾಮ್ ವಿಶೇಷತೆ ಏನಂದ್ರೆ ಅಲ್ಲಿ ಹೊಸ ಹೊಸ ಟೆಕ್ನಾಲಜಿ ಮಷಿನ್ಸ್ ಎಲ್ಲ ಬಂದಿರುತ್ತೆ ಸರ್, ನೋಡೋದಕ್ಕೂ ಅದು ಒಂಥರ ಕಲಿಯೋ ತರ ಇರುತ್ತೆ. ಮತ್ತೆ ತುಂಬಾ ಜನ ಎಲ್ಲಾ ಸ್ಟೇಟ್ ದಿಂದನೂ ಜನ ಬಂದಿರ್ತಾರೆ. ಈಗ ನಾವು ನಮ್ಮ ಬಿಜಾಪುರ ಜಿಲ್ಲೆದಿಂದ ಹೋದ ಹಾಗೆ ಕರ್ನಾಟಕದಿಂದ ಇಂದಿಷ್ಟು ಸ್ಟಾಲ್ಸ್ ಬಂತೆ, ಎಲ್ಲಾ ರಾಜ್ಯಗಳಿಂದನೂ ಒಂದೊಂದು ಸೆಕ್ಷನ್ ಇರುತ್ತೆ, ಅದರಲ್ಲಿ ಅವ್ರವ್ರದ ರಾಜ್ಯದ ವಿಶೇಷತೆ ಏನು ಅಂತ ಅವರೆಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ಅದನ್ನೆಲ್ಲ ನೋಡಿ ನಮಗೆ ಕಲಿಯೋದಕ್ಕೂ ಸಿಗುತ್ತೆ. ಮತ್ತೆ ತುಂಬಾ ಕಸ್ಟಮರ್ಸ್ ಬರ್ತಾರೆ ಅಂತಾರಾಷ್ಟ್ರೀಯ ಮೇಳ ಅಂದ್ರೆ, ಅದು ಔಟ್ ಆಫ್ ಕಂಟ್ರಿಯಿಂದನೂ ಸ್ಟಾಲ್ಸ್ ಬಂದಿರುತ್ತೆ. ಅದನ್ನೆಲ್ಲ ನೋಡಿ ಕಲಿಯೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಸರ್, ವ್ಯಾಪಾರನೂ ಆಗುತ್ತೆ ಪ್ಲಸ್ ಕಲಿಯೋದು ಆಗುತ್ತೆ.
0: ಈಗ ನೀವು ತಮಗೆ ಸಂಬಂಧಪಟ್ಟದ್ದು ಅಂದ್ರೆ ಕೇವಲ ಬಟ್ಟೆಗೆ ಸಂಬಂಧಪಟ್ಟದ್ದು?
1: ಹೌದು ಸರ್, ಬಟ್ಟೆ ಮಾತ್ರ.
0: ಈಗ ಇದೇನು ತಾವು ಹೇಳಿದ್ರಲ್ಲ ನವೆಂಬರ್ 10 ರಿಂದ 27 ಅಂದ್ರೆ ಕೇವಲ ಬಟ್ಟೆಗೆ ಸಂಬಂಧಪಟ್ಟದ್ದು ವ್ಯಾಪಾರ ಮೇಳನ ಅಥವಾ ವಿವಿಧ ರೀತಿಯ?
1: ಇಲ್ಲ ಇಲ್ಲ ಸರ್, ಎಲ್ಲವೂ ಅದು ಅಲ್ಲಿ ಕೃಷಿಗೆ ಸಂಬಂಧಿಸಿದ್ದಿರುತ್ತೆ, ಮಷಿನ್ಸ್ ಬಂದಿರುತ್ತೆ, ಆಮೇಲೆ ಹೊಸ ಹೊಸ ಟೆಕ್ನಾಲಜಿ ಎಲ್ಲ ಏನು ಜಗತ್ತಿನಲ್ಲಿ ಹೊಸ ಟೆಕ್ನಾಲಜಿ ಬರುತ್ತಲ್ಲ ಮೊದ್ಲು ಕಾಣಿಸೋದೆ ಆ ಮೇಳದಲ್ಲಿ ಕಾಣಿಸುತ್ತೆ ಸರ್, ಎಲ್ಲಾ ಎಲ್ಲಾ ವಿಷಯಕ್ಕೂ ಸಂಬಂಧದ ಹಾಗೆ.
0: ಅಂದ್ರೆ
1: ಫುಡ್ ಪ್ರಾಡಕ್ಟ್ ಇರ್ಬೋದು, ಇದು ಬಟ್ಟೆ ಪ್ರೊಡಕ್ಷನ್ ಇರ್ಬೋದು, ಅದು ಮಿಲ್ ಹಿಡ್ಕೊಂಡು ಎಲ್ಲಾನು ಅಲ್ಲಿ ಸ್ವಲ್ಪ ನಾಲೆಜ್ ಹೆಚ್ಚು ಸಿಗುತ್ತೆ ಸರ್ ಅಲ್ಲಿ ಹೋದ್ರೆ.
0: ಈಗ ಆ ನಾಲೆಜ್ ಅನ್ನ ತಾವು ಈಗ ಸುಮಾರು ವರ್ಷಗಳಿಂದ ತಗೊಂಡು ಆ ನಾಲೆಜ್ ಪ್ರಕಾರ ಇಲ್ಲಿ ನಮ್ಮ ವಿಜಯಪುರ ನಗರದಲ್ಲಿ ಬೇಡಿಕೆ ಇದೆನಾ?
1: ಬೇಡಿಕೆ ಇದೆ ಸರ್. ಮೊದ್ಲೇ ಜಾಸ್ತಿ ಏ ಬಂದ್ರು ಫ್ಯಾಷನ್ ಬರೋದೇ ಅಲ್ಲೇನೆ, ನಮ್ಮ ಬಟ್ಟೆ ವಿಷಯಕ್ಕೆ ಸಂಬಂಧಿಸಿದ ನಾನು ಜಾಸ್ತಿ ಸ್ಟಡಿ ಮಾಡೋದು ಅಲ್ಲಿ ಬಂದು 2 ವರ್ಷದ ನಂತರ ಈ ಕಡೆ ಬರುತ್ತೆ. ಹೀಗಾಗಿ ಮೊದ್ಲು ನಾವು ಏನಾದ್ರೂ ನೋಡ್ಬೇಕು ಅಂತಂದ್ರೆ ಅಲ್ಲಿಗೆ ಹೋಗ್ಲೇಬೇಕು.
0: ಈಗ ಎಷ್ಟು ವರ್ಷದಿಂದ ತಾವು ದೆಹಲಿಗೆ ಹೋಗ್ತಾ ಇದ್ದೀರಿ?
1: ನಾನು ಒಂದು 7-8 ವರ್ಷ ಕಂಟಿನ್ಯೂ ಹೋಗಿದ್ದೇನೆ ಸರ್, ಇದೇ ವರ್ಷ ಅಟೆಂಡ್ ಮಾಡ್ತಾ ಇಲ್ಲ ಬೇರೆಲ್ಸ ಇದೆ ಅಂತ.
0: ಇದು ದೆಹಲಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಈ ಪ್ರಗತಿ ಮೈದಾನದಲ್ಲಿ ನಡೆಯುತ್ತೆ ಅಂತ ಹೇಳಿ ನೀವು ಅದನ್ನ ಹೇಗೆ ಕಂಡಿಡ್ಕೊಂಡ್ರಿ?
1: ಅದು ಇದರಿಂದ ಗೊತ್ತಾಗತ್ತೆ ಸರ್, DIC ಆಫೀಸ್ ಅಲ್ಲಿ ಅವರು ಇಂಡಸ್ಟ್ರಿಯಲ್ ಆಫೀಸ್ಗೆ ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಮೊದಲು VTPC ಅಂತ ಬೆಂಗಳೂರಲ್ಲಿ ಆಫೀಸ್ ಇದೆ, ಅಲ್ಲಿಗೆ IITF ಅವ್ರಿಗೆ ಹೇಳಿರ್ತಾರೆ ಡೆಲ್ಲಿ ಅವರು, ಅವರು ಇಲ್ಲೆಲ್ಲ ನಮ್ಮ ಜಿಲ್ಲೆಗಳಲ್ಲಿರೋ ಇಂಡಸ್ಟ್ರಿಯಲ್ ಆಫೀಸ್ಗೆ ಅವ್ರು ಕಳಿಸಿರ್ತಾರೆ DIC ಆಫೀಸ್ಗೆ. ಅವರಿಂದ ಅವ್ರು ನಾವು ಯಾರು ಅವ್ರಿಗೆ ಕಾಂಟ್ಯಾಕ್ಟ್ನೊಳಗೆ ಇರ್ತೀವಿ ಅವರು ಸ್ವಲ್ಪ ಕರೆದು ಹೇಳ್ತಾರೆ ಹಿಂಗಿದೆ ಹೋಗ್ತೀರಾ ಅಂತ. ಮೊದಲು ನನಗೆ ಪರಿಚಯ ಮಾಡಿಸಿದ್ದೆ DIC ಆಫೀಸರ್.
0: DIC ಆಫೀಸ್ ಅಂತ ಅಂದ್ರೆ ಜಿಲ್ಲಾ
1: ಕೈಗಾರಿಕಾ ಕೇಂದ್ರ,
0: ತರಬೇತಿ ಕೇಂದ್ರ
1: ಇಲ್ಲಿ ಬಿಜಾಪುರದಿಂದನೇ ನಾನು ಪರಿಚಯ ಮಾಡ್ಕೊಂಡಿದ್ದೆ ಸರ್. ಅದು
0: ಮತ್ತೆ ಈಗ ನೀವು ಹೋಗ್ಬೇಕಾದ್ರೆ ಹೇಗೆ ಅಂದ್ರೆ ಸರ್ಕಾರದಿಂದ ಏನಾದರೂ ಹೋಗ್ಲಿಕ್ಕೆ ವ್ಯವಸ್ಥೆ ಇರುತ್ತಾ, ಅಥವಾ ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರದಿಂದ ನಿಮಗೆ ಹೋಗ್ಲಿಕ್ಕೆ ಅನುಕೂಲ ಇರುತ್ತಾ, ಅಥವಾ ನಿಮ್ಮ ಸ್ವಂತ ಖರ್ಚಿನಲ್ಲಿ ಹೋಗ್ತಾರೆ?
1: ಸ್ವಂತ ಕ್ಷಣದಲ್ಲೇ ಹೋಗ್ತೀವಿ. ಆದ್ರೆ ಸ್ಟಾಲ್ ಬಾಡಿಗೆ ಫ್ರೀ ಇರುತ್ತೆ ಸರ್, ಗೌರ್ಮೆಂಟ್ದಿಂದನೇ ಇರುತ್ತೆ. ಎಲ್ಲೂ 1 ರೂಪಾಯಿ ನಾವು ಬಾಡಿಗೆ ತುಂಬಬೇಕಾಗಿಲ್ಲ ಸ್ಟಾಲ್ಗಾಗಿ. ಇನ್ನು ಹೋಗಿ ಬರೋ ಖರ್ಚು ವೆಚ್ಚ ಎಲ್ಲ ನಮ್ದು ಪರ್ಸನಲ್ ಇರುತ್ತೆ.
0: ಈಗ ತಾವು ಸುಮಾರು ವರ್ಷಗಳಿಂದ ಈ ಒಂದು ವ್ಯಾಪಾರವನ್ನ ಮಾಡ್ಕೊಂಡು ಬಂದಿದ್ದೀರಿ. ಆದ್ರೆ ನಿಮ್ಮ ಒಂದು ಸುಮಾರು ಈಗ ಒಂದು 2013 ನೋಡ್ತಾ ಇದ್ದೀರಿ, ಎಷ್ಟು ಜನ ಮಹಿಳೆಯರು ಇದನ್ನ ಕಲಿಬೇಕು, ನಾನು ಕೂಡ ಮುಂದೆ ಬರಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು ಅಂತನ್ನೋ ಅಂತ ಜನರು ನಿಮಗೆ ಕಂಡು ಬಂದಿದ್ದಾರೆ? ಮತ್ತೆ ನೀವು ಎಷ್ಟು ಜನರಿಗೆ ನೀವು ತರಬೇತಿಯನ್ನು ಕೊಟ್ಟು, ಅಥವಾ ಈಗ ತಾವು ಹೇಳಿದ್ರಿ ಆಂಧ್ರ ಪ್ರದೇಶದ ಕೆಲವೊಂದು ವಿಶೇಷ ಡಿಸೈನ್ ಇರುವಂತ ಬಟ್ಟೆ ಬರುತ್ತೆ ಅಂತ ಹೇಳಿ, ಆ ತರ ಬಟ್ಟೆ ನಮ್ಮಲ್ಲಿ ಸಿಗೋದಿಲ್ಲ, ಅವಾಗ ನೀವು ಮತ್ತೆ ಮಹಿಳೆಯರಿಗೆ ಹೇಗೆ ನೀವು ತರಬೇತಿ ನೀವೇ ಕೊಡಿಸ್ತೀರಾ, ಅಥವಾ ಸರ್ಕಾರದಿಂದ ಏನಾದ್ರೂ ಕೊಡೋ ವ್ಯವಸ್ಥೆ ಮಾಡ್ತೀರಾ, ಅಥವಾ ಅಲ್ಲಿ ಏನಾದ್ರೂ ಮಿಲ್ ಗಳಿಗೆ ತಾವು ಕರ್ಕೊಂಡು ಹೋಗ್ತೀರಾ, ಹೇಗೆ ಮಾಡ್ತೀರಿ ಇಲ್ಲಿ?
1: ಇಲ್ಲ ಸರ್, ಅದು ನಾವು ಓನ್ ಆಗಿ ತಗೊಂಡು ಬಂದು ನಮ್ಮ ಬಟ್ಟೆಗಳನ್ನ ನಾವೆಲ್ಲ ಸ್ಟಿಚ್ ಮಾಡಿ ನಾವು ಮಾರ್ಕೆಟಿಂಗ್ ಅಲ್ಲಿ ಮಾತ್ರ ನಾವು ಅದು ಆ ಬಟ್ಟೆಯನ್ನು ಪರಿಚಯ ಮಾಡಿಸ್ತೇನೆ ಸರ್.
0: ಅಲ್ಲ, ಮಾರ್ಕೆಟಿಂಗ್ ಅಲ್ಲಿ ನೀವು ಪರಿಚಯ ಮಾಡಿ ನೀವು ಮಾರಾಟ ಮಾಡಿಸೋದಾಯ್ತು. ಈಗ ಆ ತರಬೇತಿ ನಿಮ್ಮಲ್ಲಿ ತಯಾರಾಗಬೇಕು, ನಿಮ್ಮ ಒಂದು ಶಾಲೆ ರೆಡಿ ಆಗಬೇಕು ಅಂತಂದ್ರೆ ಯಾರಾದರೂ ತರಬೇತಿ ತಗೊಂಡಂತವ್ರು ಕನಿಷ್ಠ ಒಂದು 2-3 ಇದ್ರೆ ಮಾತ್ರ ಅದು ತಯಾರಾಗ್ಲಿಕ್ಕೆ ಸಾಧ್ಯ ಇದೆ.
1: ಹೌದು ಸರ್.
0: ಹಾಗಿದ್ದಾಗ ನೀವೇನಾದ್ರೂ ಇಲ್ಲಿ ನಿಮ್ಮಲ್ಲಿ ಏನು ತರಬೇತಿ ತಗೊಳಕ್ಕೆ ರೆಡಿ ಇದ್ದೇನೆ ಅಂತ ಏನಾದ್ರೂ ಇದ್ರೆ ಅವ್ರಿಗೆ ಏನಾದ್ರೂ ನಿಮ್ಮ ವತಿಯಿಂದ ತರಬೇತಿ ಕೊಡಿಸ್ತೀರಾ, ಅಥವಾ ಹೇಗೆ?
1: ನಾವೇ ತರಬೇತಿ ಕೊಡ್ತೀವಿ ಸರ್. ನಾವು ಅದನ್ನ ತಗೊಂಡು ನಾವು ಕಲ್ಕೊಂಡು ಬಂದಿರ್ತೀವಿ ಯಾವ್ಯಾವ ಮಾಡೆಲ್ ರೆಡಿ ಮಾಡ್ಬೇಕು ಅಂತ. ಅದ್ ನಾವೇ ಅವ್ರಿಗೆ ನಮ್ಗೆ ಈ ತರ ಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಟ್ಟು ನಾ ರೆಡಿ ಮಾಡಿಸ್ಕೊಳ್ತೀನಿ ಸರ್.
0: ಆಗ್ಲೇ ಇನ್ನೊಂದ್ ಮಾತು ಹೇಳಿದ್ರಿ ಮೇಡಮ್, ತಾವು ಕಲಂಕಾರಿ ಟಾಪ್ ಜಾಸ್ತಿ ಬೇಡಿಕೆ ಇದೆ, ಅದು ಬಿಟ್ರೆ ಈ ಖಾದಿ ಕಾಟನ್ ಟಾಪ್ ಜಾಸ್ತಿ ನಮ್ದು ವಿಜಯಪುರದಲ್ಲಿ ಇದೆ ಅಂತ ಹೇಳಿದ್ರೆ, ಇದು ಯಾವ ರೀತಿ ಡಿಸೈನ್ ಇರುತ್ತೆ, ಮತ್ತೆ ಇದನ್ನ ಹೇಗೆ ಬೇಡಿಕೆ ತಕ್ಕಂಗೆ ತಾವು ಪೂರೈಸ್ತೀರಾ, ಅಥವಾ ಇದಕ್ಕೂ ಏನಾದ್ರೂ ಸೀಸನ್ ಇದೇನಾ?
1: ಇದಕ್ಕೆ ಸೀಸನ್ ಅಂತ ಏನಿಲ್ಲ ಸರ್, ಇದು ಎಲ್ಲಾ ಸೀಸನ್ ಅಲ್ಲೂ ನಡೆಯುವಂತ ಬಟ್ಟೆ. ಯಾಕಂದ್ರೆ ಇದು ಪ್ಯೂರ್ಲಿ ಕಾಟನ್ ಇರೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ. ಇದು ಪಾರ್ಟಿ ವೇರ್ ಆ ತರ ಅಲ್ಲ, ಇದೇನಂದ್ರೆ ನಾವು ರೆಗ್ಯುಲರ್ ಆಗಿ ಆಫೀಸ್ ವೇರ್ ಈ ತರ ಎಲ್ಲ ಮಾಡಬಹುದು. ಕಂಫರ್ಟೇಬಲ್ ಆಗಿರುತ್ತೆ ಮತ್ತೆ ಡಿಮ್ಯಾಂಡೆಡ್ ಇದೆ ಇದಕ್ಕೆ ಈ ಬಟ್ಟೆಗೆ.
0: ಮತ್ತೆ ಈಗ ಪ್ರತಿ ವರ್ಷ ಕೆಲವೊಂದು ಸಾಧನೆಯನ್ನ ಮಾಡಿದಂತ ಶಾಪ್ಸ್ ಅಲ್ಲಿ ಅಥವಾ ಮಹಿಳೆಯರಿಗೆ ಸರ್ಕಾರ ಗುರುತಿಸಿ ಏನಾದರೂ ನಿಮ್ಮನ್ನ ಹುಡುಕಿಕೊಂಡು ಪ್ರಶಸ್ತಿಗಳು ಏನಾದರೂ ಬಂದಿದ್ದಾವ?
1: ಹೌದು ಸರ್.
0: ಯಾವ ಪ್ರಶಸ್ತಿಗಳು?
1: ಪ್ರಶಸ್ತಿ ಅಂತಂದ್ರೆ ನಮ್ಮ ಇಲ್ಲಿ ವಿಜಯಪುರದ ಸಿಡಾಕ್ ಅಂತ ಸಂಸ್ಥೆ ಇದೆ, DIC ಆಫೀಸ್ ಶಿಕಾರಿಕಾನೆ ಇದೆಯಲ್ಲ ಅಲ್ಲಿ ಸಿಡಾಕ್ ಅಂತ ಸಂಸ್ಥೆ ಇದೆ. ಅಲ್ಲಿ ನಮ್ಮ ಬಳ್ಳಾರಿ ಮೇಡಮ್ ಅವರು ಇದ್ದಾರೆ, ನಾನು ಅವ್ರ ಕೈನಲ್ಲೇ ತರಬೇತಿಯನ್ನು ತಗೊಂಡು ಇದು ಉದ್ಯೋಗ ನಾನು ಸ್ಟಾರ್ಟ್ ಮಾಡಿದ್ದು. ಅವರು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ನಡೆಸ್ತಿರ್ತಾರೆ ಸರ್, ಹೆಣ್ಮಕ್ಳಿಗಾಗಿ ಟೈಲರ್ದೆಲ್ಲ ತರಬೇತಿ ನಡೆಸ್ತಿರ್ತಾರೆ. ಆ ನಡೆಸುವಾಗ ಅವರು ನಮ್ಮನ್ನು ಉದಾಹರಣೆಗಾಗಿ ಎಷ್ಟೋ ಸತಿ ಕರೆದು ನಮಗೆ ಸನ್ಮಾನ ಮಾಡಿ ಎಲ್ಲರಿಗೂ ಪರಿಚಯ ಮಾಡಿಸ್ತಿರ್ತಾರೆ. ಆ ತರ ಎಲ್ಲ ಅವರು ಇದ್ರ ನಾನು ಜಾಸ್ತಿ ಸತಿ ಹೋಗಿ ಅಟೆಂಡ್ ಆಗಿದ್ದೀನಿ ಸರ್.
0: ಈಗ ತಾವು ಹೇಳಿದ್ರಿ ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರ ಕೊಡಮಾಡುವಂತ ಪ್ರಶಸ್ತಿ ಹೆಸರು
1: ಯಶಸ್ವಿ ಮಹಿಳಾ ಉದ್ಯಮಿ ಅಂತ.
0: ಯಶಸ್ವಿ ಮಹಿಳಾ ಉದ್ಯಮಿ ಅಂತ ಪ್ರಶಸ್ತಿಯನ್ನ ಕೊಟ್ಟಿದೆ, ಯಾವ ವರ್ಷದಲ್ಲಿ?
1: ಈಗ ಹೋದ ವರ್ಷ, ಈಗ 2 ವರ್ಷದ ಹಿಂದೆ ಕೊಟ್ಟಿದ್ರು ಸರ್,
0: ಅಂದ್ರೆ 2023-24
1: ಹಂಗ ಮೇಲೆ ಕರೀತಾನೆ ಇರ್ತಾರೆ. ಈಗ ರೀಸೆಂಟ್ಲಿ ಅಂದ್ರೆ 24
0: ಅಂದ್ರೆ ನಿಮಗಾಗಿ ಈ ತರ ಏನು ತಾವು ಶಾಪ್ ಅನ್ನ ರನ್ ಮಾಡ್ತೀರಿ, ನಿಮಗಾಗಿ ಸರ್ಕಾರದಿಂದ ಕೊಡುವಂತ ಪ್ರಶಸ್ತಿಗಳು, ಈಗ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇರುತ್ತೆ, ಆ ಒಂದು ವಿಭಾಗದಿಂದ ಏನಾದರೂ ನಿಮಗೆ ಪ್ರಶಸ್ತಿಗಳು?
1: ಇಲ್ಲ ಸರ್, ಹಾಗೇನಿಲ್ಲ. ಇವರು ಸಿಡಾಕ್ದವ್ರ ಕಡೆಯಿಂದ ಮಾತ್ರ ನಾನು ಯಾವತ್ತು ತಗೊಂಡಿದ್ದೀನಿ ಸರ್.
0: ಮತ್ತೆ ನೀವು ಪ್ರತಿ ವರ್ಷ ಖಾದಿ ಉತ್ಸವದಲ್ಲಿನೂ ಕೂಡ ಶಾಪ್ ಅನ್ನ ತಾವು ಹಾಕ್ತೀರಿ?
1: ಹೌದು ಸರ್.
0: ಅಲ್ಲಿ ಏನಾದರೂ ವಿಶೇಷ ಇದ್ದವ್ರಿಗೆ ಪ್ರಶಸ್ತಿಗಳು?
1: ಅಲ್ಲೇನು ಆ ತರ ಪ್ರಶಸ್ತಿ ಅಂತ ಏನು ಕೊಟ್ಟಿರೋದಿಲ್ಲ ಸರ್, ಹೈಯೆಸ್ಟ್ ಸೇಲ್ ಮಾಡಿದವ್ರಿಗೆ ಕರೆದು ಸನ್ಮಾನ ಮಾಡ್ತಾರೆ, ಮಾಡಿ ಹಾರ ಎಲ್ಲ ಹಾಕಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ.
0: ಯಾವ ವರ್ಷ ಹೈಯೆಸ್ಟ್ ಸೇಲ್ ಆಗಿತ್ತು ವಿಜಯಪುರ ನಗರದಲ್ಲಿ?
1: ವಿಜಯಪುರ ನಗರದಲ್ಲಿ ಎವ್ರಿ ಇಯರ್ ಸಹ ಆತರ ಜಾಸ್ತಿನೇ ಆಗುತ್ತೆ, ಬಟ್ ನಮ್ಮದು ಇದ್ರಲ್ಲಿ ಕೊಡೋದಿಲ್ಲ ಅವರು. ಇಲ್ಲಿ ಸಿಲ್ಕ್ಸ್ ಅವರೆಲ್ಲ ಬೇರೆ ಬೇರೆ ಇದ್ರವರೆಲ್ಲ ಬಂದಿರ್ತಾರೆ, ಅವ್ರಿಗೆ ಕೊಡ್ತಾರೆ ಸರ್.
0: ಅಂದ್ರೆ ಈಗ ಖಾದಿ ಉತ್ಸವದಲ್ಲಿ ತಮಗೆ ಕೊಡೋದಿಲ್ಲ?
1: ಬೀದರ್ದಲ್ಲಿ ಸಿಕ್ಕಿತ್ತು ಸರ್ ನನಗೆ, ಇಲ್ಲಿ ಬಿಜಾಪುರ ಸಿಕ್ಕಿಲ್ಲ.
0: ಅಂದ್ರೆ ಬೀದರ್ದಲ್ಲಿ ಸ್ಟಾಲ್ ಹಾಕಿ
1: ಹಾಕಿದಾಗ ಸಿಕ್ಕಿತ್ತು. ಹಾ ಸರ್. ಸ್ವಲ್ಪ ಮೊದಲು ಮಾಡ್ತಾ ಇದ್ರು, ಈಗ ಯಾರಿಗೂ ಕೊಡ್ತಾ ಇಲ್ಲ, ಬರೀ ಅನೌನ್ಸ್ ಮಾಡಿಬಿಡ್ತಾರೆ, ಎಲ್ಲರಿಗೂ ಕರೆದು ಸರ್ಟಿಫಿಕೇಟ್ ಕೊಡ್ತಾರೆ ಸರ್.
0: ಕೊನೆಯದಾಗಿ ಮೇಡಮ್, ಸಂದರ್ಶನದ ಒಂದು ಮುಗಿಸೋ ಹಂತಕ್ಕೆ ಬರೋಣ. ಈಗ ತಾವು ಸುಮಾರು ವರ್ಷಗಳಿಂದ ಮಹಿಳೆಯರನ್ನ ಕರೆದುಕೊಂಡು ಅವರಿಗೆ ತರಬೇತಿಯನ್ನು ಕೊಟ್ಟು ಎಷ್ಟೋ ಜನರಿಗೆ ತಾವು ಕೆಲಸವನ್ನು ಕೊಟ್ಟಿದ್ದೀರಿ. ಮಹಿಳೆಯರಿಗಾಗಿ ಒಂದು ಕಿವಿಮಾತನ್ನು ಏನನ್ನ ಹೇಳ್ತೀರಿ, ಯಾಕೆ ಈ ಒಂದು ಈ ರೀತಿ ವ್ಯಾಪಾರವನ್ನು ಮಾಡಬೇಕು, ಮಾಡೋದ್ರಿಂದ ಆಗುವಂತ ಲಾಭ ಏನು, ಮತ್ತೆ ನಾವು ಸ್ವಾವಲಂಬಿಯಾಗಿ ಬದುಕಬಹುದು ಅಂತ ನನಗನ್ಸುತ್ತೆ. ಅದಕ್ಕೆ ನೀವು ತಮ್ಮ ಸಂದರ್ಶನವನ್ನ ಸಾಕಷ್ಟು ಜನ ಮಹಿಳೆಯರು ಕೇಳ್ತಾ ಇರ್ತಾರೆ, ಅವರಿಗಾಗಿ ತಾವು ಏನು ಕಿವಿ ಮಾತನ್ನು ಹೇಳ್ತೀರಿ?
1: ಇದು ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್ ನೀವು, ನಾನು ಇದು ಹೇಳೋದಕ್ಕೆ ಬಹಳ ಖುಷಿ ಆಗತ್ತೆ. ಇವತ್ತು ಮನೆಯಲ್ಲಿ ಕೂತು ಹೆಣ್ಮಕ್ಳು ಟೈಮ್ ಪಾಸ್ ಮಾಡೋದಕ್ಕಿಂತ, ಬರೀ ಟಿವಿ ಮೊಬೈಲ್ ನೋಡ್ತಾ ಟೈಮ್ ಪಾಸ್ ಮಾಡೋದಕ್ಕಿಂತ ಎಲ್ಲರಲ್ಲೂ ಏನಾದ್ರೂ ಒಂದು ಸ್ಕಿಲ್ ಇದ್ದೇ ಇರುತ್ತೆ ಸರ್. ಏನಾದ್ರೂ ಒಂದು ಒಂದೊಂದು ವಿಷಯದಲ್ಲಿ ಇವತ್ತು ಏನು ಬರಲ್ಲಂದ್ರೂ ಒಂದು ಕಿಚನ್ ದೊಳಗೆ ತಾವೊಂದು ಏನೋ ಅಡುಗೆ ಮಾಡೋ ವಿಚಾರದಲ್ಲೂ ಅವರಲ್ಲಿ ಏನೋ ಒಂದು ಸ್ಕಿಲ್ ಇರುತ್ತೆ. ಅವರಲ್ಲಿ ಇರೋ ಸ್ಕಿಲ್ ಅನ್ನ ನಾವು ಅದನ್ನ ಮಾರ್ಕೆಟಿಂಗ್ ಟೈಪ್ ಉಪಯೋಗ ಮಾಡಿ ಅದರಿಂದ ನಾವು ಹಣ ಸಂಪಾದನೆ ಮಾಡಿದ್ರೆ ನಾವು ಸ್ವಾವಲಂಬಿಯಾಗಿ ಬದುಕಬಹುದು. ಯಾರಿಗೂ ಇವತ್ತು ಮನೆಯಲ್ಲಿ ನಮ್ಗೆ 10 ರೂಪಾಯಿ ಬೇಕು ಅಂತ ಕೇಳಿ ತಗೊಳ್ಳುವಂಗ ಹೆಣ್ಮಕ್ಳು ಆಗಬಾರ್ದು. ನಾವು ಇಂಡಿಪೆಂಡೆಂಟ್ ಆಗಿ ಸ್ವಲ್ಪ ದುಡ್ಡು ಗಳಿಸಿ ಕೈನಲ್ಲಿ ಇಟ್ಕೋಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಯಾರು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು, ಏನಾದ್ರು ಕೆಲಸದಲ್ಲಿ ತೊಡಗಬೇಕು, ಅವರಲ್ಲಿರೋ ಸ್ಕಿಲ್ ಉಪಯೋಗ ಮಾಡಿಕೊಂಡು 4 ಜನಕ್ಕೆ ಅದು ಉಪಯೋಗ ಆಗಬೇಕು ಅನ್ನೋದು ನನ್ನ ಇಚ್ಛೆ ಸರ್.
0: ಇಲ್ಲಿಯವರೆಗೆ ಲತಾ ಅರುಣ್ ಕುಲಕರ್ಣಿಯವರೇ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡು ಸಾಕಷ್ಟು ಕೇಳುಗರಿಗೆ ಸುಮಾರು 2013 ತಾವು ಮಾಡಿಕೊಂಡು ಬಂದಂತ ಒಂದು ಬಾಳ ಬುತ್ತಿಯನ್ನ ಬಿಚ್ಚಿಟ್ಟು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ವಿಜಯಪುರ ನಗರದಲ್ಲಿ ಕೌಶಲ್ಯ ತರಬೇತಿ ಪಡೆದುಕೊಂಡು ಜೀವನ ನಡೆಸುತ್ತಿರುವ ಶ್ರೀಮತಿ ಲತಾ ಅರುಣ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಇಳಿದಿರಿ. ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ನಿರ್ವಹಣೆ ಬಿ ಸಿದ್ದಣ್ಣ. ಸಹಕಾರ ಸಂತೋಷಿ ಶಶಿಧರ್ ಕುಸೂರ್. ವಿಜಯಪುರ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 12:30.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋ.

0: ಯೋಧರು, ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ದಾಕ್ಷಾಯಿಣಿ ಪಿ.
1: ಈ ಕಾರ್ಯಕ್ರಮದ ಒಂದು ತುಣುಕು ಇದೀಗ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇಂದು ರಾತ್ರಿ 9:30
2: ಬಿಜಾಪುರ ಜಿಲ್ಲೆಗೆ ಒಂದು ಸಮಗ್ರ ಬಿಜಾಪುರ ಜಿಲ್ಲಾ ವರದಿ ಒಂದು ತಯಾರು ಮಾಡಿದ್ದೀನಿ. ಆಮೇಲೆ 2014 ಮಾನವ ಅಭಿವೃದ್ಧಿ ವರದಿಯನ್ನ ಮಾಡಿದ್ದೀನಿ. ಆಮೇಲೆ UGCಯಿಂದ 2 ಪ್ರಾಜೆಕ್ಟ್ಸ್, ಒಂದು ಪ್ರಜನನ ಆರೋಗ್ಯ ಮಹಿಳೆಯರಲ್ಲಿ ಪ್ರಜನನ ಆರೋಗ್ಯದ ಸ್ಥಿತಿಗತಿ ಅದು ಒಂದು ಅಧ್ಯಯನ ಮಾಡಿದ್ವಿ. ಒಂದು ಸಿದ್ಧಿ ಜನಾಂಗದ ಅಧ್ಯಯನ ಮಾಡಿದ್ವಿ. ಮತ್ತೆ ಸಾಹಿತ್ಯ ಅಕಾಡೆಮಿಯವರು ನನಗೆ ಕುಂಚಿಕೊರೂರು ಅಲೆಮಾರಿ ಕುಂಚಿಕೊರೂರು ಅಧ್ಯಯನ ಮಾಡುವಾಗಲೂ ಕೂಡ ನಾನು ಆ ಕೆಲಸಗಳನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಮಹಿಳಾ ಸಾಂಸ್ಕೃತಿಕ ಕೋಶಗಳನ್ನು ಮಾಡೋವು ನಾವು ತುಂಬಾ ಅಧ್ಯಯನಗಳು ಮಾಡಿದ್ವಿ. ಸಂಪುಟಗಳು ಬಂದಿವೆ. ಅದಾದ್ಮೇಲೆ ಭೇಟಿ ಬಚಾವ್ ಭೇಟಿ ಪಡಾವ್ ಬಿಜಾಪುರನ ಆಯ್ಕೆ ಮಾಡ್ಕೊಂಡಿದ್ರು. ಅದ್ರ ಮೌಲ್ಯಮಾಪನವನ್ನ ನಾವೊಂದು 3 ಮೇಷ್ಟ್ರು ಸೇರ್ಕೊಂಡು ಮಾಡಿದ್ವಿ. ಕುಂಚಿಕೊರೂರು ದೋರ್ ಮಾಡೋವಾಗಂತೂ ಅವರು ನನ್ಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂದ್ರೆ, ನೀವೆಲ್ಲ ನಮ್ಮ ಹತ್ರ ಮಾಹಿತಿ ಪಡ್ಕೊಂಡು ಲಾಭ ಮಾಡ್ಕೋತೀರಿ, ನಮಗೇನ್ ಮಾಡ್ತೀರಿ ಅಂತ. ಆಗ ನಾವು ಅದೊಂದು ಚಾಲೆಂಜಿಂಗ್ ಆಗಿ ತಕೊಂಡು ನಮ್ಮ ಸ್ಟೂಡೆಂಟ್ ಹತ್ರ ಒಂದು ಪ್ರಾಯೋಗಿಕ ಅಧ್ಯಯನ ಮಾಡಿಸಿದೆ. ನಾನು ಕುಂಚಿಕೊರೂರ ಪ್ರಾಯೋಗಿಕ ಅಧ್ಯಯನ, ಅದು ಸೋಷಿಯಲ್ ಸೈನ್ಸ್ ಅಲ್ಲಿ ಇಡೀ ಭಾರತದಲ್ಲ ವಿಶ್ವದಲ್ಲೇ ಮೊದಲ ಅಧ್ಯಯನ ಅದು. ಆತರ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಸೋಷಿಯಲ್ ಸೈನ್ಸ್ ಅಲ್ಲಿ ಯಾರು ಹಮ್ಮಿಕೊಡಲ್ಲ. ನಾವು ಅವ್ರಿಗೆ ಪ್ರೋಗ್ರಾಮ್ ಕೊಡೋದು, ಅದರಿಂದ ಆದ ಬದಲಾವಣೆಯನ್ನು ಗುರುತಿಸೋದು, ಅದ್ ನೆಕ್ಸ್ಟ್ ಎಲ್ಲಿ ಕರ್ಕೊಂಡೋಯ್ತ ಅವ್ರನ್ನ ಅಂತ ತೋರಿಸೋದು, ಆ ಥರದ ಅಧ್ಯಯನ. ಅದನ್ನ ರಿವ್ಯೂ ಮಾಡಿದವರೆಲ್ಲಾನು ಅದ ಬಗ್ಗೆ ತುಂಬಾ ಮೌಲಿಕವಾದ ಮಾತುಗಳನ್ನು ಹೇಳಿ.
0: ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ದಾಕ್ಷಾಯಿಣಿ ಪಿ.
1: ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇಂದು ರಾತ್ರಿ 9:30
3: ಶ್ರೋತೃಗಳ ಮನೆಗೆದ್ದ ಆಕಾಶವಾಣಿಗೀಗ 90ರ ಹರೆಯ
4: ಜೊತೆಯಾಗಿ ಬಹುದು ಪ್ರಯಾಣ ಎಲ್ಲೆಂದು ನಾ ಹೇಳ.
3: ಅದೇ ಉತ್ಸಾಹ, ನಿರಂತರ ಮನರಂಜನೆ ಆಗಲು ಈಗಲೂ ಯಾವಾಗಲೂ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಧುಮೇಹ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾ

0: ವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ಕುಮಾರ್ ಜೀವಣಗಿ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಕೇಳುಗರೆ, ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕೇಳುಗರೆ, ಇವತ್ತು ನಾವು ಈ ಮಧುಮೇಹ ಕಾಯಿಲೆ ಬಗ್ಗೆ, ಅಂದರೆ ಮಧುಮೇಹ ಅಂದರೆ ಏನು, ಅದು ಯಾಕೆ ಬರುತ್ತೆ, ಅದರ ಲಕ್ಷಣಗಳೇನು ಮತ್ತು ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಧುಮೇಹ ಕಾಯಿಲೆ ಕುರಿತಂತೆ ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕಲಬುರಗಿಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ಕುಮಾರ್ ಜೀವಣಿಗೆ ಅವರು. ಸರ್, ನಮಸ್ಕಾರ.
2: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್.
2: ಥ್ಯಾಂಕ್ ಯು
1: ಸರ್. ತಾವು ಇವತ್ತು ಈ ಮಧುಮೇಹದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡಿ. ಮಧುಮೇಹ ಅಂದ್ರೆ ಏನು, ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಅದರ ಲಕ್ಷಣಗಳು ಹೇಗಿರ್ತವೆ, ಇದರಿಂದ ಯಾವ ಸಮಸ್ಯೆಗಳು ಆಗ್ತವೆ ಮತ್ತು ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಮೊದಲಿಗೆ ಈ ಮಧುಮೇಹ ಅಂದರೆ ಏನು?
2: ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ, ನಾವು ಇಂಗ್ಲೀಷಲ್ಲಿ ಡಯಾಬಿಟಿಸ್ ಮೆಲಟಸ್ ಅಥವಾ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ. ಇದು ಮೊದಲೆಲ್ಲ ಶ್ರೀಮಂತರ ಕಾಯಿಲೆ ಅಂತ ಅಂತಿದ್ರು, ಈಗ ಎಲ್ಲರಿಗೆ ಬರ್ತಾ ಇದೆ. ಶ್ರೀಮಂತ ಬಡವ ಏನು ಭೇದ ಭಾವವಿಲ್ಲ. ಈ ಸಕ್ಕರೆ ಕಾಯಿಲೆ ಮೊದಲೆಲ್ಲ ಇನ್ಸುಲಿನ್ ಅಂತ ಹಾರ್ಮೋನು ಅದು ನಮ್ಮಲ್ಲಿ ಕಂಟ್ರೋಲ್ ಮಾಡ್ತಿತ್ತು, ಅದರಲ್ಲಿ ಏರುಪೇರಾಗಿ ಮಧುಮೇಹ ಬರ್ತಾ ಇದೆ.
1: ಇದರಲ್ಲಿ ಎಷ್ಟು ಬಗೆ ಇದಾವೆ ಸರ್?
2: ಇದರಲ್ಲಿ ಎರಡು ತರ ಇದೆ. ಈಗ ಅದರಲ್ಲಿ ಮತ್ತು WHO ಪ್ರಕಾರ ಮತ್ತೆ ಚೇಂಜಸ್ ಮಾಡಿದ್ದಾರೆ. ಟೈಪ್ ಒನ್ ಡಯಾಬಿಟಿಸ್ ಮೆಲಿಟಸ್, ಟೈಪ್ ಟು ಅಂತ ಬರ್ತಾರೆ. ಟೈಪ್ ಒನ್ ಅಂದ್ರೆ ಬೈ ಹುಟ್ಟುದು, ಮಕ್ಕಳಿಗೆ ಬರುತ್ತೆ. ಮಕ್ಕಳಲ್ಲಿ ಇನ್ಸುಲಿನ್ ಇಲ್ಲ, ನಾವೇನು ಊಟ ಮಾಡಿದ್ದೆಲ್ಲ ಸಕ್ಕರೆ ಶುಗರ್ ಆಗುತ್ತೆ, ಸಕ್ಕರೆ ಅದು ನಾರ್ಮಲ್ ಮಾಡಕ್ಕೆ ಇನ್ಸುಲಿನ್ ಬೇಕು. ಅವರಲ್ಲಿ ಹುಟ್ಟತಾನೆ ಅದು ಇನ್ಸುಲಿನ್ ಇರೋದಿಲ್ಲ. ಸೊ ಅದು ಟೈಪ್ ಒನ್ ಡಯಾಬಿಟಿಸ್ ಮೆಲಿಟಸ್ ಅಂತೇವೆ ಮಕ್ಕಳಿಗೆ. ಈಗ ದೊಡ್ಡವರಿಗೆ ಅಡಲ್ಟ್ ವಯಸ್ಕರಿಗೆ ಬರೋದು ಅದು ಟೈಪ್ ಟು ಡಯಾಬಿಟಿಸ್ ಮೆಲಿಟಸ್, ಅದು ಲೇಟೆಸ್ಟ್ ಸ್ಟೇಜ್ ಅಲ್ಲಿ ಬರೋದು. ಇದು ಇವೆರಡು ಲಕ್ಷಣ ಪ್ರಮುಖವಾಗಿ ಟೈಪ್ ಒನ್ ಅಂಡ್ ಟೈಪ್ ಟು ಸಕ್ಕರೆ ಕಾಯಿಲೆಯಲ್ಲಿ ಇದೆ.
1: ಈಗ ಟೈಪ್ ಟು ಡಯಾಬಿಟಿಸ್ ಅಂದ್ರೆ ಹೆಚ್ಚಾಗಿ ಬಹಳಷ್ಟು ಜನಗಳಿಗೆ ಅದರಿಂದ ಸಮಸ್ಯೆ ಆಗ್ತದೆ, ಅಂದ್ರೆ ಬಹಳಷ್ಟು ಜನರಲ್ಲಿ ಕಾಣಿಸ್ಕೊಳ್ತಿರೋದು ಟೈಪ್ ಟು ಡಯಾಬಿಟಿಸ್ ಅಂತ. ಇದರ ಒಂದು ಲಕ್ಷಣಗಳು ಹೇಗಿರ್ತಾವ ಸರ್?
2: ಇದರ ಲಕ್ಷಣಗಳು ಅಂದ್ರೆ ಅವರು ವೇಟ್ ಲಾಸ್ ಆಗುತ್ತೆ, ಅವ್ರದ್ದು ತೂಕ ಕಡಿಮೆ ಆಗುತ್ತೆ. ಅವರು ಎರಡು ಗಂಟೆ ಮೂರು ಗಂಟೆಗೊಮ್ಮೆ ಎವ್ರಿ 2-3 hours ಅವರು ಹೊಸೋ ಆಗ್ತಾ ಇರುತ್ತೆ. ನೀರ್ ಹೆಚ್ಚಿಗೆ ಕುಡಿಸೋದು, ಊಟ ಮಾಡೋದು, ಬೇಗ ಬೇಗ ಬಾತ್ರೂಮ್ಗೆ ಹೋಗೋದು, ಇದರ ಲಕ್ಷಣಗಳು. ವೇಟ್ ಲಾಸ್ ಆಗುತ್ತೆ, ಹೆಚ್ಚಿಗೆ ತಿಂತಾರೆ ಅವರು, ಅವ್ರಿಗೆ ಹೊಸೋ ಆಗುತ್ತೆ. ಇದು ಇದರ ಪ್ರಮುಖ ಲಕ್ಷಣಗಳು.
1: ಇದಕ್ಕೆ ಏನು ಕಾರಣ ಸರ್ ಈ ಮಧುಮೇಹಕ್ಕೆ? ಮುಖ್ಯವಾಗಿ
2: ಮುಖ್ಯವಾದ ಕಾರಣ ಅಂದ್ರೆ ನಮ್ದು ಈಗ ಅರ್ಬನೈಜೇಷನ್, ನಮ್ದು ಏನು ಜೀವನ ಶೈಲಿ, ನಾವು ಊಟ ತಿಂಡಿ ಮಾಡೋದು ಶೈಲಿ. ಈಗೆಲ್ಲ ಏನಾಗಿದೆ, ಮೊದಲೆಲ್ಲ ಸಿರಿಧಾನ್ಯಗಳು ಎಲ್ಲ ಫರ್ಟಿಲೈಸರ್ ಎಲ್ಲ ಹೊಡಿತಾ ಇರಲಿಲ್ಲ, ಕೆಮಿಕಲ್ಸ್ ಇರ್ತಿಲ್ಲ. ಈಗ ನಾವೇನು ತಿಂತಾ ಇದ್ದೀವಿ, ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಒಂದು. ಆಮೇಲೆ ನಮಗೆ ದೇಹಕ್ಕೆ ಬೇಕಾಗಿದ್ದು ಮಿನಿಮಮ್ 2,000 or 2,500 ಕ್ಯಾಲೋರೀಸ್. ಬಟ್ ನಾವು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಟೀ ಕಾಫಿ ಎಲ್ಲ ಹಿಡಿದ್ರೆ 2,500 ಬೇಕು, ನಾವು 4,000 ತಿಂತೀವಿ.
1: ಡಬಲ್
2: ಡಬಲ್ ಅದು ಎಕ್ಸಸ್ ಆಗಿದ್ದೆ, ಅದು ಶುಗರ್ ಕಂಟ್ರೋಲ್ ಆಗಲ್ಲ. ಯಾಕೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಇನ್ಸುಲಿನ್ ಕೆಲಸ ಮಾಡ್ತಲ್ಲ ಹಾರ್ಮೋನು, ಪ್ಯಾನ್ಕ್ರಿಯಾದ ಒಂದು ಗ್ರಂಥಿ ಇದೆ, ಅದರಿಂದ ಸೆಕ್ರೆಟ್ ಆಗುತ್ತೆ, ಅದು ಕಂಟ್ರೋಲ್ ಮಾಡ್ತಾ ಇಲ್ಲ, ಅದಕ್ಕೆ ಶುಗರ್. ಆಮೇಲೆ ನಾವು ಈಗೆಲ್ಲ ಲೈಫ್ ಸ್ಟೈಲು ಫಾಸ್ಟ್ ಫುಡ್, ಜನ ಎಲ್ಲ ವಾರದಲ್ಲಿ 2-3 times ಹೊರಗಡೆ ತಿನ್ನೋದು, ನಾವೇನಂತೀವಿ ಜಂಕ್ ಫುಡ್, ಹೈ ಕಾರ್ಬೋಹೈಡ್ರೇಟ್ ಡೈಟು, ಹೈ ಶುಗರ್ಡು, ಹಾಗೂ ಹೈ ಸಾಲ್ಟೆಡ್ ಇರುತ್ತೆ ಎಲ್ಲ, ಪಿಜ್ಜಾ, ಬರ್ಗರು, ಚಿಪ್ಸ್, ಹೊರಗಿಂದೆಲ್ಲ ಸ್ನಾಕ್ಸ್ ತಿನ್ನೋದ್ರಿಂದ ಅವೆಲ್ಲ ಹೆಚ್ಚಿಗಾಗಿ ನಮ್ದು ಶುಗರ್ ಲೆವೆಲ್ ಹೆಚ್ಚಾಗ್ತಾ ಇದೆ.
1: ಇನ್ನೊಂದು, ಮನುಷ್ಯನ ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗಿರ್ತಾವೆ.
2: ಹೌದು, ಮೇನ್ ಮನುಷ್ಯನು ಯೂಸ್ವಲಿ 30 minutes ಅಥವಾ 45 minutes ನಡಿಗೆಬೇಕು, ವಾಕಿಂಗ್ ಮಾಡಬೇಕು. ಹತ್ರ ಈಗ ವೆಹಿಕಲ್ ಇದೆ, 2-wheeler ಇದೆ, ಕಾರ್ ಇದೆ, ಅವಾಗೆಲ್ಲ ನಡ್ಕೊಂಡು ಹೋಗ್ತಿದ್ರು, ಸೈಕಲ್ ಹೋಗ್ತಿದ್ರು, ಫಿಸಿಕಲ್ ಆಕ್ಟಿವಿಟಿ ಆಗ್ತಿತ್ತು. ಈಗ ಲೈಫ್ ಸ್ಟೈಲ್, ನಾವೇನತ್ತೀವಿ ಈಗ ಶುಗರ್, ಡಯಾಬಿಟಿಸ್ ಮೆಲಿಟಸ್ ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ವಯಸ್ಕರಲ್ಲಿ ಬರೋದು ಇದು ನಮ್ ಲೈಫ್ ಸ್ಟೈಲ್ ಡಿಸಾರ್ಡರ್, ನಾವೇ ತಗೊಂಡಿದ್ದು. ಇದೇನು ಮಕ್ಕಳಲ್ಲಿ ಬರೋದು ಓಕೆ, ಅದು ಇದು, ಬಟ್ ಇದು ಜೆನೆಟಿಕ್ಸ್ ಆಲ್ಸೋ ಇದೆ. ಪೇರೆಂಟ್ಸ್, ಫಾದರ್, ಮದರ್, ಗ್ರ್ಯಾಂಡ್ ಫಾದರ್ ಇದ್ರೆ ವಿ ಹ್ಯಾವ್ 50% ಆಫ್ ಚಾನ್ಸಸ್ ಗೆಟಿಂಗ್ ಸಕ್ಕರೆ ಕಾಯಿಲೆ ಬರುತ್ತೆ. ನಮ್ದು ಲೈಫ್ ಸ್ಟೈಲು, ತಿಂಡಿ, ಊಟ, ವ್ಯಾಯಾಮ, ಸ್ಟ್ರೆಸ್ಫುಲ್ ಲೈಫ್, ಇಂದೆಲ್ಲ ಜೀವನ ಶೈಲಿ, ವರ್ಕಿಂಗ್ ಎನ್ವೈರನ್ಮೆಂಟು, ಕಾಂಪಿಟೇಷನ್ ಇದೆ, ಸ್ಟ್ರೆಸ್ಫುಲ್ ಆಗುತ್ತೆ, ಅದರಿಂದ ಚಾನ್ಸಸ್ ಇದೆ.
1: ಸರ್, ಈಗ ಕೆಲವರೆಲ್ಲ ಹೇಳ್ತಾರೆ ಇದು ಕೆಲವರಿಗೆ ವಂಶವಾಹಿಯಾಗಿ ಬರುತ್ತೆ ಅಂತಂದ್ರೆ, ಇದು ಯಾವ ರೀತಿ ನಾವು ಅದನ್ನ ಹೇಳ್ಬೋದು ಸರಿ ಅಥವಾ ತಪ್ಪಂತ?
2: ವಂಶವಾಹಿನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಮ್ ಫಾದರ್ಗೆ ಮದರ್ಗೆ ಯಾರಾದ್ರೂ ಇದ್ರೆ, ಫಾದರ್ ಸೈಡ್ ಅಥವಾ ಮದರ್ ಸೈಡ್, ನಾವು ಮೊದಲೇ ಪ್ರಿಕಾಷನ್ ತಗೋಬಹುದು. ನಾವು ಮೊದಲಿಂದೇ ನಾವು

0: ಶುಗರ್ ಟೆಸ್ಟ್ ಮಾಡ್ಕೋಬಹುದು, ಹೆಚ್ಚಿದ ಶುಗರ್ ಅಂಶ ಸಕ್ಕರೆ ಅಂಶ ಪದಾರ್ಥ ಕಡಿಮೆ ತಿನ್ನೋದು, ಟೀ ಕಾಫಿ ಕುಡಿದ್ರು ಶುಗರ್ ಹಾಕಲಾರದೆ ಕುಡಿಯೋದು ಮಾಡಿದ್ರೆ ನಾವು ಕಂಟ್ರೋಲ್ ಡಯಟ್ ಇದ್ರೆ ನಮಗೆ ಬರೋದಿಲ್ಲ, ಅಥವಾ ಒಂದು 5 ವರ್ಷ ಆದ್ರೆ ಮುಂದೆ ಹಾಕ್ಬಹುದು ನಾವು.
1: ಈಗ ಈ ಮಧುಮೇಹ ಯಾರಾದ್ರಲ್ಲಿ ಐತಂದ್ರೆ ಏನೇನು ಸಮಸ್ಯೆಗಳು ಆಗ್ಬೋದು ಸರ್?
0: ಮಧುಮೇಹ ಅಂದ್ರೆ ನಾವೇನಂತೀವಿ ಅದಕ್ಕೊಂದು ಸೈಲೆಂಟ್ ಕಿಲ್ಲರ್ ಅಂತೀವಿ ನಾವು. ನಮ್ಗೆ ಕಣ್ಣಿಗೆ ಏನೂ ಕಾಣೋದಿಲ್ಲ, ನಾವು ಆರಾಮಾಗೇ ಇರ್ತೀವಿ. ನಮ್ದೆಲ್ಲ 5 ಟಾರ್ಗೆಟ್ ಆರ್ಗನ್ ಮೇನ್ ಆರ್ಗನ್ ಡ್ಯಾಮೇಜ್ ಮಾಡುತ್ತೆ.
1: ಯಾವ್ಯಾವ ಆರ್ಗನ್?
0: ಪ್ರಮುಖ ಅಂಗ ಡ್ಯಾಮೇಜ್ ಮಾಡೋದು ಹಾರ್ಟ್,
1: ಹೃದಯ
0: ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಬಹಳ ಜನ ಹಾರ್ಟ್ ಅಟ್ಯಾಕ್ ಇತ್ತು ಕಿಡ್ನಿ ಫೇಲ್ಯೂರ್ ಬಹಳ ಆಗ್ತಾರೆ, ಕ್ಯಾಟ್ರಾಕ್ಟ್ ಆಗುತ್ತೆ, ಕಣ್ಣ ಪರದೆ ಬರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಮ್ದು ಟಾರ್ಗೆಟ್ ಅಂದ್ರೆ ಲೆಗ್ಸ್ ಅಂಡ್ ಫಿಂಗರ್ಸ್, ಅದ್ರಲ್ಲಿ ಸೆನ್ಸೇಷನ್ ಇರೋದಿಲ್ಲ, ನಮ್ ಮುಟ್ಟಿದ್ ಗೊತ್ತಾಗಲ್ಲ, ಕಾಲಿಗೆ ಏನಾದ್ರು ನೇಲ್ ಚುಚ್ಚಿದ್ರೆ ಗೊತ್ತಾಗಲ್ಲ, ಅದು ಕೊಳೆತು ಗ್ಯಾಂಗ್ರೀನ್ ಆಗುತ್ತೆ. ಹಾರ್ಟ್, ಬ್ರೈನ್, ಕಿಡ್ನಿ, ಕಣ್ಣು, ಕೈ ಕಾಲು ಇವೆಲ್ಲ ಟಾರ್ಗೆಟ್ ಆರ್ಗನ್ಸ್.
1: ಆ ಒಂದು ಅಂಗಗಳ ಮೇಲೆ ಅಂಗಗಳ ಕೆಲಸದ ಮೇಲೆ ಇದು ಪರಿಣಾಮ ಬೀರುತ್ತೆ. ಸರಿ, ಈಗ ಮಧುಮೇಹ ಬಂದಂತರಿಗೆ ಏನಾದರೂ ಅಪಾಯಕಾರಿ ಅಂಶಗಳೇನಾದ್ರೂ ಇರ್ತಾವ? ಬಹಳ ಇದು ಈ ಒಂದು ಸ್ಟೇಜಿಗೆ ಬಂದ್ರೆ ಬಹಳ ಅಪಾಯ, ಜೀವಕ್ಕೆ ಅಪಾಯ ಆಗ್ಬಹುದು ಅನ್ನೋದು.
0: ಜೀವಕ್ಕೆ ಇದು ನಾನೇನು ಹೇಳೋದಲ್ಲ, ಸೈಲೆಂಟ್ ಕಿಲ್ಲರ್. ಇದು ಒಂದಿನದಲ್ಲಿ ಏನೂ ಆಗೋದಿಲ್ಲ, ಸ್ಲೋ ಆಗಿ ಡ್ಯಾಮೇಜ್ ಆಗುತ್ತೆ, ನಮ್ ಕಣ್ಣಿಗೆ ಕಾಣೋದಿಲ್ಲ. ಹಾರ್ಟ್ ಅಲ್ಲಿ ಡ್ಯಾಮೇಜ್ ಆಗೋದು, ಕಿಡ್ನಿ ಡ್ಯಾಮೇಜ್ ಆಗೋದು. ಒಂದು ನೀವು ಅನ್ಕಂಟ್ರೋಲ್, ನೀವು ಕಂಟ್ರೋಲ್ ಇರಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಅದು ಆರ್ಗನ್ ಡ್ಯಾಮೇಜ್ ಮಾಡಿ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇದೆ.
1: ಸರ್, ಈಗ ಮೊದಲು ಏನಂದ್ರೆ ಒಂದು ಕಾಲಕ್ಕೆ ವಯಸ್ಸಾದವರಿಗೆ ಆಗ್ಲೂ ವಯಸ್ಸಾಗಿದ್ ಬಿಡಪ್ಪ, ಶುಗರ್ ಬಿ ಪಿ ಬಂದತೆ ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಸಣ್ಣ ಮಕ್ಕಳಿಗೂ ಇಲ್ಲ ಬಿ ಪಿ ಆಗೈತೆ, ಹಾರ್ಟ್ ಅಟ್ಯಾಕ್ ಆಯ್ತು, ಈ ತರ ನಾವು ಸುದ್ದಿಗಳನ್ನ ಕೇಳ್ತಾ ಇದ್ದೀವಿ. ಇದ್ರ ಬಗ್ಗೆ
0: ಏನಂದ್ರೆ ಈಗ ನಾವು ಈಗ ನಮ್ಮ ಮಕ್ಕಳು ಅಂದ್ರೆ ಮೊದಲು ನಾವೆಲ್ಲ ಹೊರಗಡೆ ಎಲ್ಲ ಹೋಗಿ ಆಟ ಆಡ್ತಿದ್ರು, ಕ್ರಿಕೆಟ್ ಆಡೋದು, ಚಿನ್ನಿದಾಂಡ ಆಡೋದು, ಎಲ್ಲ ಗೋರಿ ಎಲ್ಲ ಫಿಸಿಕಲ್ ಆಕ್ಟಿವಿಟಿ ಇದು. ಈಗೆಲ್ಲ ಮಕ್ಕಳು ಮನೆಯಲ್ಲೇ ಕುಂತು ವಿಡಿಯೋ ಗೇಮು, ಮೊಬೈಲು, ಟಿವಿ ಎಲ್ಲ ರೂಮಲ್ಲೇ ಕೂಡೋದು, ಆಮೇಲೆ ಎಲ್ಲ ಜಂಕ್ ಫುಡ್ ತಿನ್ನೋದು, ಕರೆದಿದ್ದು ಚಿಪ್ಸ್. ಅವರು ವೇಟ್ ಹೆಚ್ಚಿಗಾಗಿ ಅವರು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ, ತಿನ್ನೋದು ಹೆಚ್ಚಿಗೆ. ಈ ಕೆಲವರೆಲ್ಲ ಊಟ ಮಾಡ್ತಾರೆ, ಊಟ ಟಿವಿ ಅದರಲ್ಲೇ ಊಟ ಮಾಡ್ತಾರೆ,
1: ಟಿವಿ ನೋಡ್ಕೊಂಡು
0: ಡೈನಿಂಗ್ ಟೇಬಲ್ ಟಿವಿ ಅದರ ಹಾಕಿರ್ತಾರೆ. ಸೊ ಇದರಲ್ಲಿ ಡೆಫಿನೆಟ್ಲಿ ಅವ್ರು ಎಷ್ಟು ತಿಂದಿನ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಹೊಟ್ಟೆ ಫುಲ್ ಆಗಿದೆ ಗೊತ್ತಾಗಲ್ಲ, ಹಾಗೆ ತಿಂತಾ ಇರ್ತಾರೆ. ಸೊ ಈ ಮಕ್ಕಳಲ್ಲಿ ಇದು ಚಾನ್ಸಸ್ ಬಾಳ ಇದೆ. ಈಗ ಲಾಸ್ಟ್ ಒಂದು ವೀಕ್ ಅಲ್ಲಿ ಪೇಪರ್ ಅಲ್ಲಿ ಬಂದಿತ್ತು, ಮಕ್ಕಳಲ್ಲಿ ಸ್ಕ್ರೀನಿಂಗ್ ಮಾಡಿ ಅಂತ ಸರ್ಕಾರ ವತಿಯಿಂದ ಎಲ್ಲಾ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಶುಗರ್ ಸ್ಕ್ರೀನಿಂಗ್ ಮಾಡ್ರಿ, ಟೆಸ್ಟ್ ಮಾಡ್ರಿ ಅಂತ ಬಂದಿತ್ತು. ಸೊ ಮಕ್ಕಳಲ್ಲಿ ಸರ್ಕಾರ ಒಂದು ಮುತುವರ್ಜಿ ವಹಿಸಿ ಶುಗರ್ ಬೇಗ ಡಿಟೆಕ್ಟ್ ಮಾಡಕ್ಕೆ ಪ್ಲಾನ್
1: ಮಾಡ್ತಾ ಇದ್ದಾರೆ. ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಏನೋ ಅಪರೂಪ ನೋಡ್ತಿರ್ತೀವಿ, ಆದರೆ ಈ ವಯಸ್ಕರಲ್ಲಿ 25-30 ವರ್ಷಕ್ಕೆ ಆಗಲೇ, ಯಾಕಂದ್ರೆ ಆ ವಯಸ್ಸಂದ್ರೆ ಅದೇನು ಹೇಳ್ತಾರೆ ಸರ್, ನೆಲ ಗುದ್ದಿ ನೀರು ತೆಗಿತಾರೆ ಅನ್ನಂಗೆ ಹೇಳ್ತಿರ್ತಾರಲ್ಲ, ಆ ವಯಸ್ಸು ಅದು. ಅವರಿಗೆ ಬಿ ಪಿ ವೈ ಶುಗರು ಬಂದತ ಅಂದಾಗ ನಮಗೆ ಸ್ವಲ್ಪ.
0: ಹೌದು, ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಈಗ ಯಂಗ್ ಏಜ್ ಇಸ್ ದ ಇಂಡಿಯಾದ ಫಸ್ಟ್ ಎಲ್ಲ ಇದು ಮಾಡೋದು, ಬಟ್ ನಾನು ಹೇಳ್ತಾ ಇದ್ದೀನಲ್ಲ, ಈಗ ಇಂಡಿಯಾ ಈಗ ಒಂದೊಂದು ಹಬ್ ಆಗ್ತಾ ಇದೆ,
1: ಅದು ಡಯಾಬೆಟಿಕ್
0: ಹಬ್, ಎಸ್ಪೆಷಲಿ ದಕ್ಷಿಣ ಭಾರತ. ದಕ್ಷಿಣ ಭಾರತದ ನಾವೆಲ್ಲ ರೈಸ್ ಈಟರ್ಸ್, ಮೇನ್ಲಿ ರೈಸ್ ಹೆಚ್ಚಿಗೆ ತಿಂತಾ ಇದೀವಿ ನಾವು. ತಮಿಳ್ನಾಡು, ಕರ್ನಾಟಕ ಇವೆಲ್ಲ ಆಂಧ್ರ ಹೆಚ್ಚಿಗೆ ರೈಸ್ ತಿನ್ನೋದು, ಇದರಿಂದ ಶುಗರ್ ಹೆಚ್ಚಿಗೆ ಆಗುತ್ತೆ. ಈಗ ಯಂಗ್ ಏಜ್, ತಾವೇನು ಕ್ವಶನ್ ಕೇಳಿದ್ರಿ, ಯಂಗ್ ಏಜ್ 20-25 ಇರಲಿ, ಒಂದು ನಮ್ದು ಜೆನೆಟಿಕ್ ಹಿಸ್ಟ್ರಿ ಫಾದರ್ ಮದರ್ ಕಡೆಯಿಂದ ಜೆನೆಟಿಕ್ ಹಿಸ್ಟ್ರಿ, ಎರಡನೇದು ನಮ್ಮ ಲೈಫ್ ಸ್ಟೈಲು. ನಾವು ಹೇಳೋದಲ್ಲ, ನಾವು ಹೆಚ್ಚಿಗೆ ತಿನ್ನೋದು ಜಂಕ್ ಫುಡ್ ತಿನ್ನೋದು, ಹೊರಗಡೆ ಹೋಟೆಲಲ್ಲಿ ತಿನ್ನೋದು, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಇದಕ್ಕೆ ಬಂದು ಮುಂದೆ ಅದೇ ಶುಗರ್ ಕಂಟ್ರೋಲ್ ಇಲ್ಲ, ಸ್ಟ್ರೆಸ್. ಈಗಿನ ಜನರ ಸ್ಟ್ರೆಸ್, ಈವನ್ ನಾವು ರೋಡಲ್ಲಿ ನೋಡ್ತಾ ಇದೀವಿ, ಸಿಗ್ನಲ್ ಬಂದ್ರೆ ತಾಳ್ಮೆನೇ ಇಲ್ಲ, ಹಾಗೆ ಹೋಗ್ಬಿಡ್ತಾರೆ. ಸ್ಟ್ರೆಸ್, ಯಾರಾದರೂ ಓವರ್ಟೇಕ್ ಮಾಡಿದ್ರೆ ಅವ್ರಿಗೆ ಸಿಟ್ಟು. ಸೊ ಇದ್ರಲ್ಲಿಂದ ನಾವು ಶುಗರ್ ಹೆಚ್ಚಿಗಾಗಿ ಯಂಗ್ ಅಡಲ್ಟ್ ಅಲ್ಲಿ ಬರ್ತಾ ಇದೆ.
1: ಸರ್, ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಮಾಡ್ಕೋಬಹುದು?
0: ನಾನು ಚಿಕಿತ್ಸೆಗಿಂತ ಮೊದಲು ನಾನು ಪ್ರಿವೆನ್ಷನ್ ಹೇಳುತ್ತೇನೆ. ಬರಲಾರ್ದಂಗೆ ಹೆಂಗ್
1: ಮಾಡ್ಬೇಕಂದ್ರೆ,
0: ಎಷ್ಟು ಬೇಕು ಅಷ್ಟೇ ತಿನ್ಬೇಕು. ಯಾವ್ಯಾವ ವೈಟ್ ಅಂಶ, ಬಿಳಿ ಅಂಶ ಯಾವ ಬಿಡಬೇಕು? ರೈಸು, ವೈಟ್, ಶುಗರು, ಸಾಲ್ಟ್,
1: ಮೈದಾ,
0: ಇವೇನದವಲ್ಲ, ಇವು ಇಮಿಡಿಯೇಟ್ಲಿ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ. ಆಮೇಲೆ ನಾವು ಏನು ಊಟ ಇದೆ ಡಿವೈಡ್ ಮಾಡಬೇಕು, 4-5 ಸ್ವಲ್ಪ ಸ್ವಲ್ಪ ತಿನ್ಬೇಕು, ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು, ಸ್ಟ್ರೆಸ್ ಫ್ರೀ ಲೈಫ್ ಸ್ಟೈಲ್ ಇರಬೇಕು. ಇದು ನಾವು ಪ್ರಿವೆನ್ಷನ್ ಮಾಡಬಹುದು, ಮಧುಮೇಹ ಬರಲಾದಂಗೆ ನೋಡ್ಕೋಬಹುದು.
1: ಅಲ್ಲ, ನಮಗೆ ಆಕ್ಚುಲಿ ನೀವು ಆಗ್ಲೇ ಹೇಳ್ದಂಗೆ ದಕ್ಷಿಣ ಭಾರತದವರಿಗೆ ಮೇನ್ ಈ ವೈಟ್ ಕಲರ್ ಏನ್ ಹೇಳಿದ್ರಲ್ಲ, ಅದೇ ಜಾಸ್ತಿ ಯೂಸ್ ಮಾಡಿ. ಈಗ ನೀವು ಯಾವ್ದೇ ಹೋಟೆಲ್ಗೆ ಹೋದ್ರನ್ನ ಮೈದಾದಿಂದ ಮಾಡಿರೋ ಆಹಾರ

0: ಪದಾರ್ಥಗಳು ಹೆಚ್ಚಿಗೆ ಸಿಗ್ತವೆ. ಆಮೇಲೆ ಅಕ್ಕಿಯಿಂದ ಮಾಡಿದಂಥ ಆಹಾರ ಪದಾರ್ಥಗಳು ಜಾಸ್ತಿ ಸಿಗ್ತವೆ. ಇದನ್ನು ನಾವು ಜಾಸ್ತಿ ಬಳಸ್ತಾ ಇದ್ದೀವಿ. ಇದನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ನಮ್ಮ
1: ಕಂಟ್ರೋಲ್ ಮಾಡ್ತಂದ್ರೆ ಈಗ ನಮ್ಮ ಸರ್ಕಾರ, ಭಾರತ ಸರ್ಕಾರ ಸಿರಿಧಾನ್ಯ ಅಂತ ಮಾಡಿದೆ. ಸಿರಿಧಾನ್ಯ, ಸಿರಿಧಾನ್ಯ ಅಲ್ಲಿ ನಮ್ದು ಜವಾರ್ ಬರುತ್ತೆ, ರಾಗಿ ಬರುತ್ತೆ, ಸಜ್ಜಿ ಬರುತ್ತೆ, ಸೋಯಾಬೀನ್ ಬರುತ್ತೆ, ನವಣಿ ಬರುತ್ತೆ. ಈ ಸಿರಿಧಾನ್ಯ ತಿನ್ನೋದ್ರಿಂದ
0: ನವಧಾನ್ಯಗಳಂತ
1: ಅದರಲ್ಲಿ ಹೈ ಫೈಬರ್ ಇರುತ್ತೆ, ಲೋ ಶುಗರ್, ಗ್ಲೈಸಿಪಿಕ್ ಇಂಡೆಕ್ಸ್ ಕಡಿಮೆ ಇದೆ. ಅದು ತಿಂದ್ರೆ ಹೊಟ್ಟೆ ತುಂಬಿಡ್ತದ ಲಘು, ಬಟ್ ಶುಗರ್ ಲೆವೆಲ್ ಹೆಚ್ಚಿಗೆ ಆಗಲ್ಲ. ಅದಕ್ಕೆ ನಾವು ನಮ್ಮ ಆಹಾರ ಶೈಲಿಯಲ್ಲಿ ಹೆಚ್ಚೆಚ್ಚಾಗಿ ಸಿರಿಧಾನ್ಯಗಳು ಯೂಸ್ ಮಾಡಬೇಕು. ರೈಸ್ ಅದು ಬಿಟ್ಟು ಶುಗರು ಸಕ್ಕರೆ ಅಂಶ ಕಡಿಮೆ ಮಾಡಿ ಇದು ತಿಂದ್ರೆ ನಮ್ಗೆ ಹೊಟ್ಟೆನೂ ತುಂಬಿರ್ತ, ಫೈಬರ್ ಡೈಟ್ ಆಗುತ್ತೆ, ಶುಗರ್ ಲೆವೆಲ್ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇದೆ ಸಿರಿಧಾನ್ಯ. ಸೊ ಅದಕ್ಕೆ ಭಾರತ ಸರ್ಕಾರನು ಪ್ರೋತ್ಸಾಹ ಮಾಡ್ತಾ ಇದೆ ಸಿರಿಧಾನ್ಯ.
0: ಅಂದ್ರೆ ಈಗ ರೈಸ್ ನಲ್ಲಿ ಅದು ಫೈಬರ್ ಕಂಟೆಂಟ್ ಕಡಿಮೆ,
1: ರೈಸ್ ಅಲ್ಲಿ ಫೈಬರ್ ಕಂಟೆಂಟ್ ಇಲ್ಲೇ ಇಲ್ಲ, ಕಡಿಮೆ ಇದೆ, ಶುಗರ್ ಲೆವೆಲ್ ಬಹಳ ಹೆಚ್ಚಿಗಿದೆ. ಈ ತಿಂದ್ಬಿಟ್ರೆ ಇಮಿಡಿಯೇಟ್ಲಿ ಪೀಕ್
0: ಪೀಕ್
1: ಪೀಕ್ ಹೋಗುತ್ತೆ.
0: ಹಂಗಾಗಿ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಅದರಲ್ಲಿ ಏನು ಫೈಬರ್ ಕಂಟೆಂಟ್ ಹೆಚ್ಚಿಗೆ ಇರುತ್ತೆ. ಅದರಲ್ಲಿ ಇನ್ನೂ ವಿಶೇಷವಾಗಂದ್ರೆ ಸಿರಿಧಾನ್ಯಗಳನ್ನ ಜಾಸ್ತಿ ಕೆಮಿಕಲ್ ಹಾಕಿ ಬೆಳೆಯೋದಿಲ್ಲ, ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಬೆಳೀತಿರ್ತಾರೆ. ಹಂಗಾಗಿ ಅದರ ಆರೋಗ್ಯಕ್ಕೂ ಬಹಳ ಒಳ್ಳೇದಂತ ಹೇಳ್ತಾರೆ ಸರ್. ಸರ್, ಈಗ ಮಧುಮೇಹ ಬಂದಂತ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ಪಡ್ಕೋಬೇಕು ಅವರು? ಅವ್ರಿಗೆ ಏನು ಲಕ್ಷಣ ತಾವೇನು ಹೇಳಿದ್ರಲ್ಲ, ಆ ಲಕ್ಷಣಗಳು ಕಂಡು ಬಂದಾಗ ಅವ್ರು ಏನು ಮಾಡ್ಬೇಕು?
1: ಲಕ್ಷಣ ಕಂಡು ಬಂದಾಗ ತಕ್ಷಣವಾಗಿ ತಮ್ಮ ಯಾರು ಫ್ಯಾಮಿಲಿ ಡಾಕ್ಟರ್ ಅದಾರ ಅಥವಾ ಅವ್ರ ಸ್ಪೆಷಲಿಸ್ಟ್ ಅದಾರ ಅವ್ರ ಹತ್ರ ಹೋಗಿ ತಾವು ಬ್ಲಡ್ ಶುಗರ್ ಟೆಸ್ಟ್ ಮಾಡ್ಕೋಬೇಕು. ಬ್ಲಡ್ ಶುಗರು, ಯೂರಿನ್ ಶುಗರ್ ಟೆಸ್ಟ್ ಮಾಡಿಕೊಂಡು ಇನ್ನೊಂದು HbA1c ಅಂತ ಮಾಡ್ತೀವಿ ನಾವು. HbA1c ಅದು ಏನು ಮಾಡುತ್ತೆ, ಲಾಸ್ಟ್ 3 ಮಂತ್ಸ್ ನಮ್ಮ ಶುಗರ್ ಲೆವೆಲ್ ತೋರಿಸ್ತೆ, 6-8% ಇರಬೇಕು ನಮ್ಮ ರೇಂಜು. 6-8% ಇಫ್ ಯು 6-8% ದಾಟಿದ್ರೆ ನೀವು ಶುಗರ್ ಪೇಷಂಟು, ನಾಟ್ ಕಂಟ್ರೋಲ್, ಕಂಟ್ರೋಲ್ ಇಲ್ಲ ಅಂತ. ಸೊ ಶುಗರ್ ಲೆವೆಲ್ಲು ಪ್ಲಸ್ HbA1c ಎರಡು ಟೆಸ್ಟ್ ಮಾಡಿದ್ಮ್ಯಾಗೆ ನೀವು ಶುಗರ್ ಅಂತ ಗೊತ್ತಾದ್ಮ್ಯಾಗೆ ಹೆದರದ್ ಬೇಕಾಗಿಲ್ಲ. ಬಹಳ ಜನ ಹೆದರಿ ಶುಗರ್ ಟೆಸ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ, ಅವ್ರು ಹಾಗೆ ಬಿಟ್ಬಿಡ್ತಾರ, ಹಂಗೆ ಪೋಸ್ಟ್ ಪೋನ್ ಮಾಡ್ತಾ ಇದಾರೆ, ಇವತ್ ಮಾಡೋಣ, ಈ ತಿಂಗಳು ಮಾಡೋಣ, ಹೆದರದಿರಲ್ಲ. ಎಲ್ಲರಿಗೂ ಒಂದಿನ ಬರೋದೇ, ಅದು ಹೆದರೆದ್ರೆ ಮತ್ತೆ ಎಲ್ಲ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಬಂದ್ಬಿಟ್ರೆ ಏನು ಹೆದರದಿಲ್ಲ, ಅವ್ರು ಡಾಕ್ಟರ್ ಏನು ಅಡ್ವೈಸ್ ಮಾಡ್ತಾರೆ ಅದ್ರ ಪ್ರಕಾರ ಮೇನ್ಲಿ ನಾವು 5 ಪಿಲ್ಲರ್ಸ್ ಅಂತೀವಿ. ಯಾವೇ ಶುಗರ್ ಪೇಷಂಟ್ ಬಂದ್ರೆ ಡಯಾಬಿಟಿಸ್, 5 ಪಿಲ್ಲರ್. ಫಸ್ಟ್ ಒನ್ ಅಂದ್ರೆ ನ್ಯೂಟ್ರಿಷನ್, ಅವ್ರು ಡಾಕ್ಟರ್ ಡೈಟಿಷನ್ ಅಥವಾ ಡಾಕ್ಟರ್ ಏನೇನು ಅಡ್ವೈಸ್ ಮಾಡಿದ್ರೆ ಏನು ಊಟ ಮಾಡಬೇಕು, ಏನು ಮಾಡಬಾರದು. ಎರಡನೇದು ಬ್ಲಡ್ ಶುಗರ್ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಮೂರನೇದು ಮೆಡಿಸಿನ್, ಯಾವ ಮೆಡಿಸಿನ್ ಕೊಟ್ಟಿದ್ದಾರೆ ಅದು ಮೆಡಿಸಿನ್ ರೆಗ್ಯುಲರ್ ತಗೋಬೇಕು. ನಾಲ್ಕನೇದು ಫಿಸಿಕಲ್ ಆಕ್ಟಿವಿಟಿ, ವ್ಯಾಯಾಮ, 30-45 ನಿಮಿಷ ವ್ಯಾಯಾಮ ಮಾಡಬೇಕು. ಆಮೇಲೆ ಸ್ಟ್ರೆಸ್ ಫ್ರೀ ಲೈಫ್ ಇರಬೇಕು. ಇವು 5 ಪಿಲ್ಲರ್, ಇವು 5 ಮೇಂಟೈನ್ ಮಾಡಿದ್ರೆ ಶುಗರ್ ಲೆವೆಲ್ ಕಂಟ್ರೋಲ್ ಬರುತ್ತೆ.
0: ತಾವೇನು ಹೇಳಿದ್ರು ಸರ್, ಒಂದೇದ
1: ನ್ಯೂಟ್ರಿಷನ್,
0: ನ್ಯೂಟ್ರಿಷನ್ ಅದನ್ನ ನಾವು ಮ್ಯಾನೇಜ್ ಮಾಡೋದು.
1: ನ್ಯೂಟ್ರಿಷನ್ ಅಂದ್ರೆ ನಾವು ಏನ್ ಹೇಳೋದು, ನಾವು ಏನೇ ಊಟ ಮಾಡಿದ್ರೆ ನಮ್ದು ನನ್ಗೆ ಎಷ್ಟು ಬೇಕು ನಾನು ಊಟ ತಿನ್ನೋದು ನಮಗೆ ಗೊತ್ತು, ನೀವು ಎಷ್ಟು ತಿನ್ನೋ ನಿಮಗೆ ಗೊತ್ತು. ಅದೇನು ಮಾಡಬೇಕು, ನಾವು ಡಿವೈಡ್ ಮಾಡಬೇಕು ಫುಡ್. ಕೆಲವರೆಲ್ಲ ಉತ್ತರ ಕರ್ನಾಟಕ ಎಲ್ಲ 2 ಟೈಮ್ ಊಟ ಮಾಡೋದು, ಬೆಳಿಗ್ಗೆ ಸಾಯಂಕಾಲ, ಮಧ್ಯಾಹ್ನ ಏನೂ ತಿನ್ನೋದಿಲ್ಲ. ಸೊ ಬೆಳಗ್ಗೆ ತಿಂದ್ರೆ ಶುಗರ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ, ಮಧ್ಯಾಹ್ನ ಇಲ್ಲದ ಪೂರ ಡೌನ್ ಆಗುತ್ತೆ, ಮತ್ತೆ ನೈಟ್ ಹೆಚ್ಚಿಗೆ ಆಗುತ್ತೆ. ಸೊ ನಾವು ಶುಗರ್ ಲೆವೆಲ್ ಹ್ಯಾಂಗ್ ಮೇಂಟೈನ್ ಮಾಡಬೇಕು, ಒಂದು ಸ್ಟಡಿ ಸ್ಟೇಟ್ ಮೇಂಟೈನ್ ಮಾಡಬೇಕು. ಸೊ ನಾವೇನೇ ತಿಂದ್ರು ಅದಕ್ಕೆ ಡಿವೈಡ್ ಮಾಡಬೇಕು, ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ. ಸೊ ಅದೇ ಊಟ ಸ್ವಲ್ಪ ಡಿವೈಡ್ ಡಿವೈಡ್ ಮಾಡಿ ತಿನ್ಬೇಕು. ಫುಲ್ ಹೊಟ್ಟೆ ತುಂಬಾ ತಿನ್ನೋದಿಲ್ಲ, ಪೂರಾ ಬಿಡೋದಿಲ್ಲ, ಬಿಟ್ಟರೆ ಶುಗರ್ ಲೆವೆಲ್ ಡೌನ್ ಆಗುತ್ತೆ. ಸೊ ನಾವು ಶುಗರ್ ಪೇಷಂಟ್ಗೆ ಎವ್ರಿ 4 ಅವರ್ಸ್, 4 ಗಂಟೆಗೊಮ್ಮೆ ಏನಾದರೂ ಸ್ವಲ್ಪ ತಿಂತಾ ಇರಬೇಕು, ಸ್ವಲ್ಪ ಏನಾದರೂ ಸ್ವಲ್ಪ ತೋಗ್ತಾ ಇರಬೇಕು. ಸೊ ಬ್ಲಡ್ ಶುಗರ್ ಡ್ರಾಪ್ ಆಗಬಾರ್ದಂತ ಮೇಂಟೈನ್ ಇರಬೇಕಂತ ಒಂದು. ಎರಡನೇದೇನದು ಸಕ್ಕರೆ ಅಂಶ ಪೂರಾ ಬಿಡಬೇಕು, ಹೊರಗಿಂದ ಏನಾದರೂ ಹೋಟೆಲ್ ಎಲ್ಲ ಬಿಡಬೇಕು, ಸ್ವೀಟ್ ಸ್ವೀಟು, ಟೀ ಕಾಫಿ ಕುಡಿದ್ರೆ, ಮಿಲ್ಕ್ ಕುಡಿದ್ರೆ, ಶುಗರ್ ಲೆಸ್ ಕುಡಿಬೇಕು.
0: ಇನ್ನು ಎರಡನೇ ಪಾಯಿಂಟ್ ಸರ್, ನಮ್ದು
1: ಬ್ಲಡ್ ಶುಗರ್
0: ಲೆವೆಲ್
1: ಮಂತ್ಲಿ, 2 ಮಂತ್ಸ್ಲಿ, 3 ಮಂತ್ಸ್ಲಿ ನಿಮ್ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿದ್ರೆ ಶುಗರ್ ಲೆವೆಲ್ ಟೆಸ್ಟ್ ಮಾಡ್ತಾ ಇರಬೇಕು.
0: ಈಗ ಟೆಸ್ಟ್ ಮಾಡಿಸ್ತಾರೆ, ಕೆಲವರು ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ ಮಾಡ್ತಾರೆ, ಆಮೇಲೆ ಆಫ್ಟರ್ ಫುಡ್ ಅಂತ ಹೇಳ್ತಿರ್ತಾರೆ, ಇದು ಯಾವ ರೀತಿ ಇರುತ್ತೆ ಸರ್? ಹೆಂಗ್
1: ಫಾಸ್ಟಿಂಗ್ ಅಂದ್ರೆ, ಬೆಳಿಗ್ಗೆ 8 ಗಂಟೆಗೆ ನೀರು ಕುಡಿಬಹುದು, ಒಂದು ಸ್ವಲ್ಪ ನೀರು, ಅರ್ಧ ಗ್ಲಾಸ್ ಗ್ಲಾಸ್ ನೀರು ಕುಡಿಬಹುದು. ಏನು ಟೀ ಕಾಫಿ ಬ್ರೇಕ್ಫಾಸ್ಟ್ ಏನು ಮಾಡದೆ ಹೋಗಿ ಬ್ಲಡ್ ಕೊಟ್ಟು ಬರಬೇಕು. ಆಮೇಲೆ ಬಂದು ಮನೆಗೆ ಬಂದು ನೀವು ಏನು ಊಟ ತಿಂಡಿ ಏನ್ ಮಾಡ್ತೀರಾ, ಒನ್ ಆ್ಯಂಡ್ ಹಾಫ್ ಟು ಟೂ ವರ್ಷಿಗೆ ಅಲ್ಲಿ ಹೋಗಿ ಮತ್ತೊಮ್ಮೆ ಕೊಡಬೇಕು. ನೀವು ಮೆಡಿಸಿನ್ಗೆ ಟ್ಯಾಬ್ಲೆಟ್ ಕೊಟ್ಟರೆ ಟ್ಯಾಬ್ಲೆಟ್ ತೊಗೊಂಡೇ ಹೋಗಿ ಕೊಡಿ. ಊಟ ಮಾಡಿ ಅದು ಎವ್ರಿ ಅದೇನು ಇದು ಊಟಕ್ಕಿಂತ ಮೊದಲು ಹ್ಯಾಂಗೆ ಶುಗರ್ ಅದ, ಊಟ ಆದ್ಮೇಲೆ ಹೇಗಿದೆ ಅದ್ರ ಮೇಲೆ ನಾವು ಮೆಡಿಕೇಶನ್ ಕೊಡೋದು. ಈಗ ಊಟಕ್ಕಿಂತ ಮೊದಲು ಕೊಟ್ಟರೆ ಹೋಲ್ ನೈಟ್ದು ನಮ್ಮ ಬ್ಲಡ್ ಶುಗರ್ ಹೇಗೆ ಕಂಟ್ರೋಲ್ ಅದ ಅಂತ ಗೊತ್ತಾಗ್ತದೆ, ಊಟ ಆದ್ಮೇಲೆ ಹೆಂಗೆ ಕಂಟ್ರೋಲ್ ಅದ ಅಂತ ಗೊತ್ತಾಗುತ್ತೆ. ಅದ್ರ ಮ್ಯಾಗೆ ನಮ್ಗೆ ನಾವು ಮೆಡಿಕೇಶನ್ ಕೊಡೋದು ಟ್ಯಾಬ್ಲೆಟ್ ಕೊಡೋದು ಗೊತ್ತಾಗದ ಇದು ಇದು ಶುಗರ್ ಲೆವೆಲ್ ಟೆಸ್ಟ್ ಮಾಡುತ್ತೆ.
0: ಈಗ ನಾರ್ಮಲ್ ಅಂದ್ರೆ ನಾವು ಎಷ್ಟಂತ ಕನ್ಸಿಡರ್ ಮಾಡಿ ಯಾವುದಕ್ಕೆ
1: ನಾರ್ಮಲ್ ಊಟಕ್ಕಿಂತ ಮೊದಲು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತೀವಿ ಅದು 110 ಒಳಗಡೆ ಇರಬೇಕು, 110 mg/dL ಇರಬೇಕು. ಊಟದ ನಂತರ 140 mg ಒಳಗಡೆ ಒಳಗಡೆ ಇರಬೇಕು. ಅದಕ್ಕಿಂತ ಹೆಚ್ಚಿಗಾದ್ರೆ ನೀವು ಡಯಾಬಿಟಿಸ್ ಅಂತ ಕನ್ಸಿಡರ್ಡ್.
0: ವಿತ್ ವಿತ್ ಟ್ಯಾಬ್ಲೆಟ್ಸ್ ಅಷ್ಟಿದ್ರೆ ಸಾಕು ಅನ್ಸುತ್ತೆ. ಟ್ಯಾಬ್ಲೆಟ್ ತಗೋಬೇಕಾದ್ರೂ ಅಷ್ಟೇ ಮೇಂಟೈನ್ ಮಾಡ್ಬೇಕು. ಟ್ಯಾಬ್ಲೆಟ್ ಬಿಟ್ಟರೆ ಮತ್ತೆ ಹೆಚ್ಚಿಗೆ ಆಗಂತ ಲಕ್ಷಣಗಳು
1: ಇರುತ್ತೆ. ಯೂಶಲಿ ಯಾರು ಮೆಂಟಲಿ ಸ್ಟ್ರಾಂಗ್ ಇರುತ್ತಾರೆ ಪೇಷಂಟ್, ನಂದು ಡಯಟ್ ಅಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಫಸ್ಟ್ ನಾವು ಟ್ರೀಟ್ಮೆಂಟ್ ಅಲ್ಲಿ ನಮ್ಮ ಹತ್ರನಿದೆ ಡಯಟ್ ಅಂಡ್ ಎಕ್ಸರ್ಸೈಸ್ ಟ್ರೀಟ್ಮೆಂಟೇ. ಹಾಗೆ ನೀವು ಡಯಟ್ ಕರೆಕ್ಟ್ ಡಯಟ್ ಮಾಡ್ತೀರಿ, ಕರೆಕ್ಟ್ 1 hour ಎಕ್ಸರ್ಸೈಸ್ ಮಾಡ್ತೀರಾ, ನಾನು ಏನು ಶುಗರ್ ತಿನ್ನಲಂದ್ರೆ ಡಯಟ್ ಅಂಡ್ ಎಕ್ಸರ್ಸೈಸ್ ಮೇಲೆ ಕಂಟ್ರೋಲ್
0: ಆಗ್ಬೋದು.
1: ನಾ ಎಲ್ಲಿ ಹೊರಗಡೆ ಫಂಕ್ಷನ್ ಹೋದ್ರೆ ಮದುವೆ ಹೋದ್ರೆ ಏನೂ ತಿನ್ನೋದಿಲ್ಲ, ಮನೆಯಿಂದೇ ಊಟ ಮಾಡ್ತೀನಿ, ಹೊರಗಡೆ ಟೀ ಕಾಫಿ ಕುಡಿಯಂಗಿಲ್ಲ. ನೀವು ಮೇಂಟೈನ್ ಮಾಡಿದ್ರೆ ಡಯಟ್ ಟು ಎಕ್ಸರ್ಸೈಸ್ ಮೇಲೆ ಕಂಟ್ರೋಲ್ ಮಾಡ್ಬೋದು. ಕೆಲವರಿಗೆ ಮಾಡೋಕ್ಕಾಗಲ್ಲ, ಅವ್ರಿಗೆ ನಾವು ಟ್ಯಾಬ್ಲೆಟ್ ಕೊಡ್ತೀವಿ. ಈಗ ಟ್ಯಾಬ್ಲೆಟ್ಗೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಇನ್ಸುಲಿನ್ ಇಂಜೆಕ್ಷನ್ ಬಂದಿದೆ, ಈಗ ಇನ್ಸುಲಿನ್ ಇಂಜೆಕ್ಷನ್ ತಗೋಬಹುದು. ಈಗ ಇನ್ಸುಲಿನ್ ಇಂಜೆಕ್ಷನ್ ಇಷ್ಟು ಅಡ್ವಾನ್ಸ್ ಆಗಿದೆ, ಇನ್ಸುಲಿನ್ ಪೆನ್ ಅಂತ ಬಂದಿದೆ, ದೇ ಕ್ಯಾನ್ ಕ್ಯಾರಿ, ಹ್ಯಾಂಗ್ ನಾವು ಪೆನ್ ಜೇಬಲ್ಲಿ ಇಟ್ಕೊಂಡು ಹೋಗ್ತೀವಿ ಹಂಗೆ ತಗೊಂಡು ಹೋಗ್ಬೋದು, ಮಾಡ್ಕೋಬಹುದು.
0: ನೆಕ್ಸ್ಟ್ ನಮ್ದು
1: ನಾಲ್ಕನೇ ಪಾಯಿಂಟ್ ಇನ್ನೊಂದಂದ್ರೆ ಸ್ಟ್ರೆಸ್ ಫುಲ್ ಲೈಫ್.
0: ಅದು ಬಹಳ ಮುಖ್ಯ ಸರ್ ಇವತ್ತಿನ ಜೀವನದಲ್ಲಿ.
1: ಸ್ಟ್ರೆಸ್ ಲಿಂದ ಶುಗರ್ ಲೆವೆಲ್ ಡೆಫಿನೆಟ್ಲಿ ಹೆಚ್ಚಿಗಾಗುತ್ತೆ. ಕರೆಕ್ಟ್ ಡಯಟ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ಮಾಡಿದ್ರೆ ನಮ್ದು ಇನ್ಸುಲಿನ್ ಸೆನ್ಸಿಟಿವಿಟಿ ಆಗುತ್ತೆ, ನಮ್ಮ ಮಸಲ್ಸ್ ಅಲ್ಲೆಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ನಾವು ವಾಕ್ ಮಾಡೋದ್ರಿಂದ ಎಕ್ಸರ್ಸೈಸ್ ಮಾಡೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವ್ ಆಗಿ ಅವು ಶುಗರ್ ಯುಟಿಲೈಸ್ ಮಾಡುತ್ತೆ, ಇನ್ಸುಲಿನ್ ಹಾರ್ಮೋನು ಶುಗರ್ ಯುಟಿಲೈಸ್ ಮಾಡಿ ಕಡಿಮೆ ಮಾಡುತ್ತೆ. ಸೊ ಇವಾಗ ಎಕ್ಸರ್ಸೈಸ್ ಮಾಡೋದ್ರಿಂದ ಇದು ಆಗುತ್ತೆ. ಆಮೇಲೆ ಸ್ಟ್ರೆಸ್ಫುಲ್ ಲೈಫ್ ಕಡಿಮೆ ಮಾಡ್ಕೊಂಡ್ರೆ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗೋದ್ಲ ಏನಾಗಲ್ಲ, ನಿಮ್ಗೆ ಕಂಟ್ರೋಲ್ ಇರುತ್ತೆ. ಕರೆಕ್ಟ್ 8 hours ನಿದ್ದೆ ಮಾಡಬೇಕು, 6 hours / 8 hours ನಿದ್ದೆ ಮಾಡಬೇಕು.
0: ಎಲ್ಲ ಇನ್ನೂ ಒಂದು ಎಲ್ಲ ಆಕ್ಟಿವಿಟಿ ಇರ್ತಾರೆ, ಎಲ್ಲ ಅಂದರೆ ಆಟ ಆಡ್ತಿರ್ತಾರೆ, ವಾಕಿಂಗ್ ಮಾಡ್ತಿರ್ತಾರೆ, ಆದರೂ ಅವರಿಗೆ ಶುಗರ್ ಜಾಸ್ತಿ ಆಗಿದೆ, ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಿರ್ತಾರೆ. ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ಸರ್?
1: ಅದು
0: ನಾನು ಆಟ ಆಡ್ತೀನಿ ಅಂತ ವಾಕಿಂಗ್ ಮಾಡ್ತೀನಿ ಅಂತ ಎಲ್ಲ ಮಾಡ್ಬೋದಾ ಅನ್ನೋದು, ಈಗ ನಾನು ಎಲ್ಲ ತಿನ್ಬೋದು ಎಲ್ಲ ಮಾಡ್ಬೋದು ಆ ರೀತಿ ಇರ್ಲಿಕ್ಕಾಗುತ್ತಾ ಅನ್ನೋದು
1: 100% ಮಾಡ್ಬೋದು. ನಮ್ದು ಮಾಜಿ ಕ್ರಿಕೆಟ್ ವಸೀಂ ಅಕ್ರಮ್, ಅವನು ಇನ್ಸುಲಿನ್ ತಗೋತಾ ಇದ್ನು, ಈಸ್ ಎ ಫಾಸ್ಟ್ ಬೌಲರ್, ಅವನು ಇನ್ಸುಲಿನ್ ತಗೊಂಡು ಅವನು ಈಸ್ ಡೂಯಿಂಗ್ ಫಿಸಿಕಲ್ ಆಕ್ಟಿವಿಟಿ ಅಲ್ಲ ಕ್ರಿಕೆಟ್ ಅಲ್ಲಿ. ಯಾರು ಡಯಾಬಿಟಿಸ್ ಇದ್ದವರು ಇನ್ಸುಲಿನ್ ತಗೊಂಡು ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೋದು
0: ಮಾಡ್ಬೋದು.
1: ಈಗ ಕಂಟ್ರೋಲ್ ಹಾಕಿರ್ಲಿಲ್ಲ ಅಂದ್ರೆ ಅವ್ರದ್ದು ಊಟದಲ್ಲಿ ಫರಕ್ ಆಗಿರ್ಬೋದು. ಈಗಿಂದ ಏನಾಗುತ್ತೆ, ಎಲ್ಲ ಆಲ್ಕೋಹಾಲ್ ಕುಡಿಯೋದು ಎಲ್ಲ ಬಹಳ ಆಗಿದೆ, ಆಲ್ಕೋಹಾಲ್ ಸ್ಮೋಕಿಂಗ್ ಅವೆಲ್ಲ ಅವಾಯ್ಡ್ ಮಾಡಿ ಜಾಸ್ತಿ ಆಗುತ್ತೆ.
0: ಅಂದ್ರೆ ಹ್ಯಾಬಿಟ್ಸ್
1: ಜಾಸ್ತಿ ಆಗೋದ್ರಿಂದ ಟ್ಯಾಬ್ಲೆಟ್ ತಗೊಂಡಿನಿ ಅದು ಮಾಡಿ ಅಂತ ಹೇಳ್ತಾರೆ, ಬಟ್ ಅವ್ರು ಹಂಗ ಮಾಡ್ತಾ ಇರಲ್ಲ, ಇಂಡಿವಿಜುವಲ್ ಆಗಿ ಹೋಗುತ್ತೆ.
0: ಡಯಾಬಿಟಿಸ್ ಸರ್ ಏನೇನು ಒಂದು ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕಾಗುತ್ತೆ?
1: ಡಯಾಬಿಟಿಸ್ ಅಂದ್ರೆ ನಾನು
0: ಬ್ಲಡ್ ಟೆಸ್ಟ್ ಅಂದ್ರೆ
1: ಫಾಸ್ಟಿಂಗ್ ಪುರುಷ ಮಾಡಲು HbA1c ಅಂತ ಹೇಳೋದಲ್ಲ, ಅದ್ರ ಜೊತೆನೆ ಸ್ಟ್ರೆಸ್ಫುಲ್ ಬ್ಲಡ್ BP ಒಂದು ಚೆಕ್ ಮಾಡ್ಕೋಬೇಕು. ಆಮೇಲೆ ಬಹಳ ಇದಾದ್ರೆ ಕಣ್ಣಿಂದ ಒಂದು ಟೆಸ್ಟ್ ಮಾಡ್ತೀವಿ, ಫಂಡೋಸ್ಕೋಪಿ ಅಂತ ಮಾಡ್ತೀವಿ, ಕ್ಯಾಟರಾಕ್ಟ್ ಅದು ಬಂದಿದೆಯಲ್ಲ. ಆಮೇಲೆ ECG, ಆಮೇಲೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ ನಾವು, ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ. ಟಾರ್ಗೆಟ್ ಆರ್ಗನ್,
0: ಯಾಕಂದ್ರೆ ತಾವ್ ಹೇಳ್ದಂಗ ಟಾರ್ಗೆಟ್ ಆರ್ಗನ್ ಏನಿದಾವಲ್ಲ, ಕಣ್ಣು, ಕಿಡ್ನಿ, ಹಾರ್ಟ್, ಇವ ಬಹಳ ಮುಖ್ಯ. ಯಾಕಂದ್ರೆ ಇಲ್ಲಿ ಏನನ್ನ ಸಮಸ್ಯೆ ಆದ್ರೆ ಇಡೀ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ.
1: ಕಾಲು ಕಾಲು ಯೂಶಲಿ ಕಾಲು ಕೈ ಮುಟ್ಟ ನೋಡ್ತಾ ಇರ್ಬೇಕು. ನಮ್ ಮುಕ್ಕಲ್ಲೇ ಬರ್ದಿದ್ದಾರೆ ನಾವು ಆಸ್ ಎ ಈ ಕಡೆಯಿಂದ ಹಿಂದೂ ಸಂಸ್ಕೃತಿ ಪ್ರಕಾರ ಮುಂಜೆ ಬೆಳಗ್ಗೆ ಎದ್ರೆ ದೇವರ ಫೋಟೋ ನೋಡ್ತೀವಿ ನಾವು.
0: ಹೌದು,
1: ನಾವೇನ್ ಹೇಳ್ತೀವಿ ಪೇಷಂಟ್ ಅಂದ್ರೆ ನೀವು ನಿಮ್ ಕಾಲು ನೋಡ್ಕೊರಿ ಫಸ್ಟ್ ಅಂತ ಹೇಳ್ತೀವಿ ನಾವು. ಫಸ್ಟ್ ನಮ್ ಕೈ ಕಾಲು ಚೆಕ್ ಮಾಡಕ್ ಅವು ಸೆನ್ಸೇಷನ್ ಇರೋದಿಲ್ಲ, ಅವು ನರ್ವ್ಸು ಸತ್ತು ಹೋಗ್ತಾವ. ಶುಗರ್ ಹೈ ಲೆವೆಲ್ ಆಗಿ ಪರಿಫರಲ್ ನರ್ವ್ಸು ಸತ್ತು ಹೋಗಿರ್ತಾವ, ಸೆನ್ಸೇಷನ್ ಇರಲ್ಲ, ಕಾಲಿಗೆ ಬಡದು ಗ್ಯಾಂಗ್ರೀನ್ ಆಗಿ ಕಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಬೆಳಗ್ಗೆ ಎದ್ರಪ್ಲೆ ಫಸ್ಟ್ ನಿಮ್ ಕಾಯಿ ಕಾಲು ನೋಡ್ಕೊರಪ್ಪ, ಸೆನ್ಸೇಷನ್ ಅದ ಇಲ್ಲ ಅಂತ ಹೇಳ್ತೀವಿ ನಾವು.
0: ಸರ್, ಈಗ ಪ್ರಸ್ತುತ ಬಹಳಷ್ಟು ಬಿಸಿಲು ನಾವು ಕಾಣ್ತಾ ಇದ್ದೇವೆ. ಕಲಬುರಗಿಯಲ್ಲಿ ಅಂದ್ರೆ 44-45 ತನಕ ನಾವು ಇವತ್ತು ಇದೆ. ಇಂಥ ಸಂದರ್ಭದಲ್ಲಿ ಈಗ ನಾವು ಎಲ್ಲರೂ ಆರೋಗ್ಯವಾಗಿದ್ದರೆ ಓಡಾಡಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಈ ಥರ ಮಧುಮೇಹಿಗಳು ಏನಾದರೂ ಸಮಸ್ಯೆ ಇದ್ರೆ ಅವರು ಯಾವ ರೀತಿ ಇರಬೇಕಂತೀರಾ?
1: ಅದು ಏನು ಡಿಫರೆನ್ಸ್ ಇಲ್ಲ, ಮಧುಮೇಹಿ ಪೇಷಂಟ್ ಇರಲಿ ನಾರ್ಮಲ್ ಇರಲಿ, ಈ ಬಿಸಿಲಲ್ಲಿ ಆದಷ್ಟು 12 ಗಂಟೆಯಿಂದ 4-5 ಗಂಟೆಗೆ ತಗೊ ಹೊರಗಡೆ ತಿರುಗಾಡ್ಬೇಡ್ರಿ, ಬಿಸಿಲಿಗೆ ಎಕ್ಸ್ಪೋಸ್ ಆಗ್ಬೇಡ್ರಿ ಅಂತ ಹೇಳ್ತಾರೆ. ನೀರು ಹೆಚ್ಚಿಗೆ ಕುಡಿಬೇಕಷ್ಟೇ, ನೀರು ಹೆಚ್ಚಿಗೆ ಕುಡಿಬೇಕು. ನಿಮ್ದೇನು ಡಯಟು, ಎಕ್ಸಸೈಸು, ಮೆಡಿಕೇಶನ್, ಟ್ಯಾಬ್ಲೆಟ್ ತಗೋಬೇಕು, ಏನು ಅದಕ್ಕೇನು ಡಿಫರೆನ್ಸ್ ಇಲ್ಲ, ನೀರು ಮಾತ್ರ ಹೆಚ್ಚಿಗೆ ಕುಡಿಬೇಕಷ್ಟೇ.
0: ಸರ್, ಈಗ ಕೊನೆಯದಾಗಿ ತಮಗೆ ಸಾಕಷ್ಟು ಜನ ಈ ಕಾರ್ಯಕ್ರಮ ಕೇಳ್ತಿರ್ತಾರೆ, ಅದರಲ್ಲಿ ತಾವು ಹೇಳ್ದಂಗೆ ಭಾರತ ಒಂದು ಮಧುಮೇಹ

0: ಒಂದು ಹಬ್ಬ ಆಗಿದೆ ಅಂತ, ಡಯಾಬೆಟಿಕ್ ಹಬ್ಬ
1: ಹಾಗೆ.
0: ಆಗಿದೆ ಅಂತ. ಅದು ಬಿಕಾಸ್ ಆಫ್ ನಮ್ಮ ಜೀವನ ಶೈಲಿಯಿಂದ.
1: ಶೈಲಿ
0: ಯಾಕಂದ್ರೆ ಒಂದು ಕಾಲದಲ್ಲಿ ಯಾವುದೇ ಕಾಯಿಲೆಗಳಿಲ್ಲದೆ ಎಷ್ಟೋ ನೂರಾರು ವರ್ಷಗಳ ಬದುಕಿರೋರು ಇದ್ದಾರೆ. ಇವತ್ತು ನಮ್ಮ ಆಹಾರ ಕ್ರಮಗಳು, ನಾವು ತಿಂತಕ್ಕಂಥ ಆಹಾರ, ಇದರಿಂದ ನಾವು ಇವತ್ತು ಮಧುಮೇಹಗಳ ಹಬ್ಬ ಆಗಿ ಆಗ್ತಾ ಇದೆ ಅಂತ ಹೇಳ್ಬೋದು. ಏನು ಒಂದು ಎಚ್ಚರಿಕೆ ಅಂದ್ರೆ ಜೀವನ ಶೈಲಿ ಹೆಂಗಿರ್ಬೇಕು, ಆಹಾರ ಕ್ರಮ ಹೇಗೆ ಅಳವಡಿಸ್ಕೋಬೇಕು, ಅದನ್ನ ನಿಯಂತ್ರಣದ ಅಂದ್ರೆ ಆಲ್ರೆಡಿ ಇದ್ದರೂ ನಿಯಂತ್ರಣದಲ್ಲಿ ಇಟ್ಕೋಬಹುದು, ಅಥವಾ ಬರದೇ ಇದ್ರೆ ಅದನ್ನ ಕಂಟ್ರೋಲ್ ಮಾಡಂಗೆ ಬರ್ಲಾರ್ದಂಗೆ ಹೇಗೆ ನೋಡ್ಕೋಬಹುದು ಅಂತ.
1: ಇದು ಡಯಾಬಿಟಿಸ್ ಶುಗರ್ ಬರಲಾದಂದ್ರೆ ನಾನೊಂದು ಹೇಳೋದಂದ್ರೆ, ನಮ್ಮ ಪೂರ್ವಜರು ಸ್ವಾತಂತ್ರ್ಯಕ್ಕಿಂತ ಮೊದಲು ಇರ್ಬೋದು, ಸ್ವಾತಂತ್ರ್ಯ ಆದ್ಮೇಲೆ ಇರ್ಬೋದು, ಅವ್ರು ಹೇಗೆ ಜೀವನ ಶೈಲಿ ಇತ್ತು, ಅವರು ಹೇಗೆ ಆಹಾರ ಪದಾರ್ಥ ಮಾಡ್ತಿದ್ರು, ಅದನ್ನ ನಾವು ಮೇಂಟೈನ್ ಮಾಡಿದ್ರೆ ನಮ್ಗೆ ಇದು ಬರುವುದಿಲ್ಲ. ನಮ್ಮ ಹಿರಿಯರು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ರು, ಹೊಲಕ್ಕೆ ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ತಾ ಇದ್ರು ಕೆಲಸಕ್ಕೆಲ್ಲ, ಅವರೆಲ್ಲ ಮನೆಯಲ್ಲಿದೆ ಊಟ ಮಾಡ್ತಾ ಇದ್ರು. ಈಗ ನಾವೆಲ್ಲ ವೆಹಿಕಲ್ ಯೂಸ್ ಮಾಡ್ತೀವಿ, ಹೊರಗಿನ ಜಂಕ್ ಫುಡ್ ತಿಂತೀವಿ. ನಮ್ಮ ಹಿರಿಯರು ಪೂರ್ವಜರು ಏನು ಜೀವನ ಶೈಲಿ ಇತ್ತು ಅದು ನಾವು ಅಡಾಪ್ಟ್ ಮಾಡ್ಕೊಂಡಿದ್ರೆ ನಮಗ್ ಬರುವುದಿಲ್ಲ.
0: ಹೌದು, ಆದ್ರೆ ಇವತ್ತು ನಮ್ಮ ಜೀವನ ಶೈಲಿ ಬದಲಾಗ್ಬಿಟ್ಟ ಸರ್. ನೀವ್ ಹೇಳ್ದಂಗೆ ಹೊರಗಿನ ಆಹಾರ ತಿಂತೀವಿ, ಯಾವಾಗ ನಮಗೆ ಬರ ತನಕ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಬಂದ ಮೇಲೆ ಯೋಚನೆ ಮಾಡ್ತೀವಿ, ನನಗೆ ಸಕ್ಕರೆ ಕಾಯಿಲೆ ಬಂತು, ನನಗೆ BP ಬಂತು ಅಂತೇಳಿ ಬರ್ಲಾರ್ದಂಗೆ ಇದರಲ್ಲಿ ನಾವೇನಾದ್ರು ಈಗ ಯಾಕಂದ್ರೆ ಇದನ್ನ ನಾವು ಅವಾಯ್ಡ್ ಮಾಡಕ್ ಆಗಲ್ಲ. ಅದನ್ನ ನಾವು ಯಾವ ರೀತಿ
1: ಅವಾಯ್ಡ್ ಮಾಡಕ್ ಆಗಲ್ಲ ಅಂದ್ರೆ, ಡೈಲಿ 1 ಅವರ್ ವಾಕಿಂಗ್ ಮಾಡ್ಬೇಕು. ವಾಕಿಂಗ್ ಮಾಡ್ರಿ, ಎಕ್ಸಸೈಸ್ ಮಾಡ್ರಿ, ಜಿಮ್ಗೆ ಹೋಗ್ರಿ, ಅಥವಾ ಸೈಕ್ಲಿಂಗ್ ಮಾಡ್ರಿ, ನೀವು ಸಂಜೆ ಕ್ರಿಕೆಟ್ ಆಡ್ರಿ, ಏನಾದ್ರೂ ಮಾಡ್ರಿ. ಪ್ಲಸ್ ನೀವು ಟೀ ಕುಡಿಯೋದು ಕಾಮನ್, ಎಲ್ಲರೂ ಟೀ ಕಾಫಿ ಕುಡಿಯೋದು. ಶುಗರ್ಲೆಸ್ ಕುಡೀರಿ, ಸ್ವೀಟ್ಸ್ ಬಿಡ್ರಿ,
0: ಈ ಜೊತೆಗೆ ಹಸಿರು ತರಕಾರಿಗಳು, ಹಸಿ ತರಕಾರಿಗಳು ಹೆಚ್ಚು ತಿನ್ಬಹುದು.
1: ವೆಜಿಟೇಬಲ್ಸ್, ಹೈ ಫೈಬರ್ ವೆಜಿಟೇಬಲ್ಸ್, ಫ್ರೂಟ್ಸ್. ಕಾರ್ಬೋಹೈಡ್ರೇಟ್ ಡೈಟ್ ಕಡಿಮೆ ಮಾಡ್ಬೇಕು ನಾವು, ಹೈ ಪ್ರೋಟೀನ್ ಮಾಡಬೇಕು, ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡ್ಬೇಕು, ಡೆಫಿನೆಟ್ಲಿ ನಾವು
0: ಕಂಟ್ರೋಲ್ ಆಗಿ ಇರೋದು ಅಂತ ಹೇಳ್ತಾರೆ. ತುಂಬಾ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರಿ. ಮಧುಮೇಹ ಅಂದ್ರೆ ಏನು, ಅದರ ಲಕ್ಷಣಗಳು ಹೇಗಿರ್ತವೆ, ಅದರಿಂದ ಏನೇನು ಸಮಸ್ಯೆಗಳಾಗ್ಬೋದು, ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಿದ್ರೆ ನಾವು ನಾರ್ಮಲ್ ಆಗಿ ಜೀವನ ಶೈಲಿನ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
1: ನಮಸ್ಕಾರ ಸರ್, ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಮಧುಮೇಹ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ಸಂತೋಷ್ ಕುಮಾರ್ ಜೀವಣಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಕಾಡಿ ಬೆಂಕಿ ಬಿದ್ದಿದೆ.
1: ಇದು ಕಾಡ್ಗಿಚ್ಚಿನಿಂದ ನೊಂದು ಬೆಂದ ಪ್ರಾಣಿ ಪಕ್ಷಿಗಳ ಕೂಗು.
2: ಬಿಸಿಲಿನ ಬೇಗೆಯಿಂದ ನೀರು ನೆರಳಿಲ್ಲದೆ ಬದುಕಲು ಒದ್ದಾಡುತ್ತಿವೆ ಕಾಡಿನ ಜೀವಿಗಳು.
1: ಮನುಷ್ಯನ ದುಶ್ಚಟದಿಂದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ.
2: ಇದು ಕೃಷಿಕನ ಬದುಕಿಗೂ ಮಾರಕ.
1: ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ.
2: ಬೀಡಿ ಸಿಗರೆಟ್ ಸೇದಿ ಎಲ್ಲೆಂದರಲ್ಲಿ ಬಿಸಾಡದಿರಿ.
1: ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಹಾರಿಸಲು ಪ್ರಯತ್ನಿಸಿ.
2: ಅಪಾರ ಸಾವು ನೋವು ತಪ್ಪಿಸಿ.
1: ಬೆಂಕಿಯ ಪರಿಣಾಮವನ್ನು ಎಲ್ಲರಿಗೂ ತಿಳಿಸಲು ಪ್ರಯತ್ನಿಸಿ.
2: ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ,
1: ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ. ಕಾಡು ಬೆಳೆದರೆ ನಾಡು ಬೆಳೆದೀತು.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ವಿಜಯನಗರ ಜಿಲ್ಲೆ ಮೀನುಗಾರಿಕಾ ಉಪನಿರ್ದೇಶಕರಾದ ಶ್ರೀ ಮಲ್ಲೇಶ್ ಬಿ.
5: ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನಾ, ಈ ಒಂದು ಯೋಜನೆ ಬಗ್ಗೆ ನಿಮ್ಮೆಲ್ಲರಿಗೂ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಹ ಸಮೃದ್ಧಿ ಯೋಜನೆ, ಇದರಲ್ಲಿ 2024 ಈ ಒಂದು ಸ್ಕೀಮ್ ಫೆಬ್ರವರಿ 8 ಇದು ಒಂದು ಇನಾಗ್ರೇಷನ್ ಆಯಿತು. ಈ ಒಂದು ಸ್ಕೀಮ್ ಟೋಟಲು 4 ಇಯರ್ಸ್ಗೆ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸುಮಾರು 6,000 ಕೋಟಿಗಳನ್ನು ಈ ಒಂದು ಸ್ಕೀಮಲ್ಲಿ ನಮ್ಮ ದೇಶದ ಮೀನುಗಾರರಿಗೆ ನಾವು ಅವ್ರನ್ನ ಡೆವಲಪ್ ಮಾಡಲಿಕ್ಕೆ ಕೊಡಬೇಕು ಅಂತಂದು ಹೇಳಿ ಒಂದು ಯೋಜನೆ ಹಮ್ಮಿಕೊಂಡಿದ್ದಾರೆ. ಇದರ ಒಂದು ಮುಖ್ಯ ಉದ್ದೇಶಗಳು ಏನಂದರೆ, ಒಂದು ರಾಷ್ಟ್ರೀಯ ಮೀನುಗಾರಿಕೆ ಡಿಜಿಟಲ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಈ ಮೂಲಕ ಎಲ್ಲ ಮೀನುಗಾರರಿಗೆ ಒಂದು ಉದ್ಯೋಗಾಧಾರಿತ ಒಂದು ಗುರುತಿನ ಚೀಟಿ ಕೊಡಬೇಕು ಅಂತಂದೇಳಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಒಂದು ಮೀನುಗಾರಿಕೆ ವಲಯ ಏನಿದೆ ಅದು ಒಂದು ಅನ್ಆರ್ಗನೈಸ್ ಸೆಕ್ಟರ್ ಅಂತಿದೆ. ಅಂದರೆ ಒಂದು ನಿರ್ದಿಷ್ಟವಾದಂಥ ಒಂದು ನೀಲನಕ್ಷೆ ಇಲ್ಲ. ಸೊ ಅದನ್ನೆಲ್ಲ ಆರ್ಗನೈಸ್ ಸೆಕ್ಟರ್ ಮಾಡಬೇಕಂತಂದೇಳಿ ಒಂದು ರಾಷ್ಟ್ರೀಯ ಮೀನುಗಾರಿಕೆ ಡಿಜಿಟಲ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಇದರಲ್ಲಿ ಮೀನುಗಾರರಿಗೆ ಒಂದು ಉದ್ಯೋಗಾಧಾರಿತ ಒಂದು ಗುರುತಿನ ಚೀಟಿ ಕೊಡ್ತಾರೆ. ಸೊ ಇದರಿಂದ ಒಂದು ಮೀನುಗಾರರಿಗೆ ಒಂದು ಸಾಲ ಸೌಲಭ್ಯವನ್ನು ತಗೋಬೇಕು ಅಂತಂದರೆ ತುಂಬ ಅನುಕೂಲ ಆಗುತ್ತೆ. ಸೊ ಒಂದು ಗೌರ್ಮೆಂಟ್ ಐಡಿನೇ ಕೊಟ್ಟಿರೋದ್ರಿಂದ ಅವ್ರು ಯಾವುದೇ ಬ್ಯಾಂಕಿಗೆ ಎಲ್ಲಾದರೂ ಅಪ್ರೋಚ್ ಮಾಡಿದರೂ ಸಹ ಅವರಿಗೆ ಸಾಲದ ಸೌಲಭ್ಯ ನೀಡಲಿಕ್ಕೆ ಅವರಿಗೂ ಸಹ ಅನುಕೂಲ ಆಗುತ್ತೆ. ಇನ್ನೊಂದು ಏನಾಗುತ್ತೆ, ಇದ್ರ ಉದ್ದೇಶ ಅಂದರೆ ಒಂದು ವಿಮಾ ಬೆಂಬಲ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಇದರಲ್ಲಿ ಅಕ್ವಾಕಲ್ಚರ್ ಬೆಳೆ ವಿಮೆ ಖರೀದಿಸಲಿಕ್ಕೆ ಒಂದು ಸಹಾಯಧನ ರೂಪದಲ್ಲಿ ಕೊಡ್ತಾರೆ. ಒಂದು ಕಲ್ಚರಿಗೆ ಪ್ರೋತ್ಸಾಹನ ಅಂತ ಕೊಡ್ತಾರೆ. ಆಮೇಲೆ ಇದ್ರ ಜೊತೆಗೆ ಕಾರ್ಯಕ್ಷಮತೆ ಅನುದಾನ ಅಂತಂದು ಸಹ ಇನ್ಕ್ಲೂಡ್ ಮಾಡಿದ್ದಾರೆ, ಪರ್ಫಾರ್ಮೆನ್ಸ್ ಗ್ರ್ಯಾಂಟ್ ಅಂತ. ಇದರಲ್ಲಿ ಮೌಲ್ಯ ಸರಪಳಿ ಸುಧಾರಣೆ ಮತ್ತು ಉದ್ಯೋಗ ಸೃಷ್ಟಿಗಾಗಿ ಉದ್ಯಮಗಳಿಗೆ ಆರ್ಥಿಕ ನೆರವು ಅಂತಂದು ಕೊಡ್ತಾ ಇದ್ದಾರೆ. ಲಾಸ್ಟಾಗಿ ಗುಣಮಟ್ಟದ ಭರವಸೆ, ಮೀನು ಉತ್ಪನ್ನಗಳ ಸುರಕ್ಷತೆ ಮತ್ತು ಗುಣಮಟ್ಟ ಹೆಚ್ಚಿಸಲು ಅನೇಕ ಕಾರ್ಯಕ್ರಮಗಳನ್ನು ಈ ಒಂದು ಯೋಜನೆಯಡಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಈ ಒಂದು ಗುರಿ ಪಡ್ಕೊಳ್ಳಿಕ್ಕೆ ಫಲಾನುಭವಿಗಳು ಯಾರ್ಯಾರು ಅಂತ ಹೇಳಿದರೆ, ಮೇನ್ ಮೀನುಗಾರರು ಬರ್ತಾರೆ. ಸೊ ಮೀನುಗಾರಿಕೆ ಸಾಕಾಣಿಕೆ ಯಾರು ಮಾಡ್ತಾರೆ ಅವರು ಸಹ ಬರ್ತಾರೆ, ಮೀನು ಕಾರ್ಮಿಕರು ಬರ್ತಾರೆ, ಮತ್ತು ಮೀನು ಮಾರಾಟದಲ್ಲಿ ಯಾರು ತೊಡಗಿಕೊಂಡಿರ್ತಾರೆ ಅವರು ಸಹ ಈ ಒಂದು ಯೋಜನೆಯಲ್ಲಿ ಉಪಯೋಗ ಪಡ್ಕೋಬಹುದು. ಈ ಉದ್ಯಮಗಳು ಅಂದರೆ ಯಾವ್ಯಾವ ಉದ್ಯಮಗಳು ಇದರೊಳಗಡೆ ನಾವು ಸಹಾಯಧನ ತಗೋಬೋದು ಅಂತಂದರೆ, ಒಂದು ಪ್ರಾಪರ್ಟರಿ ಸಂಸ್ಥೆಗಳು ಯಾರಿರ್ತಾರೆ ಅವ್ರು ತಗೋಬೋದು, ಅಥವಾ ಪಾಲುದಾರಿಕೆ ಸಂಸ್ಥೆಗಳು ಯಾರಿರ್ತಾರೆ ಅವ್ರು ತಗೋಬೋದು, ಅಥವಾ ಫಿಶ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅವ್ರು ಇರ್ತಾರೆ ಅವರು ತಗೋಬೋದು, ಮತ್ತು ಕೋಆಪರೇಟಿವ್ ಬಾಡೀಸ್ ಯಾರಿರ್ತಾರಲ್ಲ ಅವರು ಸಹ ಒಂದು ಈ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಾಗಿ ಸಹಾಯಧನವನ್ನು ಪಡ್ಕೋಬೋದು. ಸೊ ಅದು ಅಲ್ಲದೆ ಈ ಕೆಲವು ವೈಯಕ್ತಿಕವಾಗಿ ಅಥವಾ ಸಾಂಸ್ಥಿಕವಾಗಿ ಮೀನುಗಾರಿಕೆಯಲ್ಲಿ ನಾವು ಉದ್ಯಮ ಶುರು ಮಾಡ್ತೀವಿ ಅಂತಂದು ಯಾರಾದರೂ ಆಸಕ್ತಿ ತೋರಿದರೆ ಅವರು ಸಹ ಒಂದು ಈ ಒಂದು ಸ್ಕೀಮಲ್ಲಿ ಸಹಾಯಧನವನ್ನು ಪಡ್ಕೋಬೋದಾಗಿದೆ. ಸೊ ಇದರಲ್ಲಿ ಮೇನ್ ಕಾಂಪೋನೆಂಟ್ ಅಂದರೆ ಈ ಒಂದು ವಲಯನ ಔಪಚಾರಿಕೀಕರಣಗೊಳಿಸಬೇಕು ಮತ್ತು ಎಲ್ಲ ಸಾಲ ಸೌಲಭ್ಯ ಕೊಡಬೇಕನ್ನೋದು. ಇನ್ನೊಂದು ಮೌಲ್ಯ ಸರಪಳಿ ಮತ್ತು ದಕ್ಷತೆ ಹೆಚ್ಚಿಸಲಿಕ್ಕೆ ಯೋಜನೆಗಳಿದ್ದಾವೆ. ಮೂರನೇದು ಸುರಕ್ಷತೆ ಮತ್ತು ಗುಣಮಟ್ಟ ಜಾಸ್ತಿ ಮಾಡಲಿಕ್ಕೆ ಹಲವಾರು ಯೋಜನೆಗಳಿದ್ದಾವೆ. ಸೊ ನೀನು ಇವಾಗಲೇ ಹೇಳಿದೆ, NFTP ಪ್ಲಾಟ್ಫಾರ್ಮಲ್ಲಿ ನೋಂದಣಿ ಮಾಡೋದ್ರಿಂದ ನಮಗೆ ಸಾಲ ಸೌಲಭ್ಯ ಎಲ್ಲ ಈಸಿಯಾಗಿ ಸಿಗುತ್ತೆ, ಮತ್ತು ವಿಮೆ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮೀನುಗಾರಿಕೆ ಸಹಕಾರ ಸಂಘಗಳೇನಿರ್ತಾವಲ್ಲ ಅವುಗಳಿಗೂ ಸಹ ಒಂದು ಸಹಾಯಧನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಅಕ್ವಾಕಲ್ಚರ್ ವಿಮೆ. ಸೊ ಇದರಲ್ಲಿ ನಾವು ವಿಮೆನ ಯಾವ ಟೈಪ್ ತೊಗೊತೀವಿ ಅಂತ ಅಂದರೆ, ಒಬ್ಬ ಬೆನಿಫಿಷರಿಗೆ ಅಂದರೆ ಒಬ್ಬ ಫಾರ್ಮರು ಮಿನಿಮಮ್ 4 ಹೆಕ್ಟೇರ್ ಅವನಿಗೆ ಜಲವಿಸ್ತೀರ್ಣದ ಕೃಷಿ ಮೀನುಗಾರಿಕೆ ಪ್ರದೇಶ ಇರಬೇಕು. ಸೊ ಅವನು ಅಚಾನಕ್ಕಾಗಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ನ್ಯಾಚುರಲ್ ಕ್ಯಾಲಮಿಟೀಸಿಂದ, ಅವನಿಗೆ ಏನಾದ್ರು ಲಾಸ್ ಆಯಿತು ಅಂತ ಸಂದರ್ಭದಲ್ಲಿ ಈ ಒಂದು ಯೋಜನೆಯಲ್ಲಿ ಪ್ರತಿ ಹೆಕ್ಟರ್ಗೆ ಗರಿಷ್ಠ 25,000 ಸಹಾಯಧನ ಸಿಗುತ್ತೆ. ಸೊ 4 ಹೆಕ್ಟರ್ಗೆ ಅಪ್ ಟು 1,00,000 ಗರಿಷ್ಠ 1,00,000 ಅವನಿಗೆ ಸಹಾಯಧನ ಕೊಡಬೇಕಾಗುತ್ತೆ. ಸೊ ವಿಶೇಷ ರಿಯಾಯಿತಿ ಒಂದು ಕೊಟ್ಟಿದ್ದಾರೆ. SC/ST ಬೆನಿಫಿಷರೀಸ್ ಯಾರಿರ್ತಾರೆ ಅವರಿಗೆ ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ 10% ಒಂದು ಸಹಾಯಧನ ಎಕ್ಸ್ಟ್ರಾ ಕೊಡ್ತೀವಿ ಈ ಸ್ಕೀಮಲ್ಲಿ. ಇನ್ನೊಂದು ಮೌಲ್ಯ ಸರಪಳಿ ಮತ್ತು ದಕ್ಷತೆ ಹೆಚ್ಚಿಸಲು ಅನುದಾನ. ಸೊ ಈ ಒಂದು ಕಾಂಪೊನೆಂಟ್ ವೈಸ್ ನಾವು 3 ಇದರಲ್ಲಿ ಡಿವೈಡ್ ಮಾಡ್ತೀವಿ. ಸೂಕ್ಷ್ಮ ಉದ್ಯಮಗಳು, ಮೈಕ್ರೋ ಎಂಟರ್ಪ್ರೈನರ್ಸ್ ಅಂತ ಕರಿತೀವಿ, ಇನ್ನೊಂದು ಸಂಘ ಸಂಸ್ಥೆಗಳು ಅಂತ ಕರಿತೀವಿ, ಆಮೇಲೆ ಅರ್ಹ ವೆಚ್ಚಗಳು ಅಂತ ಕರಿತೀವಿ. ಈ ಸೂಕ್ಷ್ಮ ಉದ್ಯಮಗಳು ಯಾವಿದಾವೆ? ಒಬ್ಬ ಜನರಲ್ ಬೆನಿಫಿಷರಿ ಮ್ಯಾಕ್ಸಿಮಮ್ 25% ಅವ್ರ ಹೂಡಿಕೆ ವೆಚ್ಚ ಕೊಡ್ತೀವಿ, ಅದರಲ್ಲಿ ಅಪ್ ಟು 35 ಲ್ಯಾಕ್ಸ್ ಗರಿಷ್ಠವಾಗಿ ಕೊಡ್ತೀವಿ. ಅದೇ ಒಂದು ಸ್ಕೀಮಲ್ಲಿ SC/ST ಅಥವಾ ಮಹಿಳೆಯರಿದ್ದರೆ ಗರಿಷ್ಠ 35%ವರೆಗೂ ಹೂಡಿಕೆ ವೆಚ್ಚದ ಮೇಲೆ ನಾವು ಸಹಾಯಧನ ಕೊಡ್ತೀವಿ, ಅದರಲ್ಲಿ 45 ಲಕ್ಷದವರೆಗೂ ನಾವು ಅವರಿಗೆ ಮ್ಯಾಕ್ಸಿಮಮ್ ಅನುದಾನ ಕೊಡ್ತೀವಿ. ಇನ್ನೊಂದು ಸಂಘ ಸಂಸ್ಥೆಗಳು ಫಿಷರೀಸಲ್ಲಿ ಇನ್ವಾಲ್ವ್ ಆದರೆ ಅವ್ರ ಹೂಡಿಕೆ ವೆಚ್ಚದ 35% ಅಂದರೆ ಅಪ್ ಟು 200 ಲಕ್ಷ ಅಂದರೆ 2 ಕೋಟಿವರೆಗೆ ನಾವು ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಸೊ ಈ ವೆಚ್ಚಗಳನ್ನು ಅವ್ರು ಯಾವುದಾದ್ರೂ ಖರ್ಚು ಮಾಡ್ಬೋದು ಅಂತಂದರೆ, ಒಂದು ಹೊಸ ಪ್ಲ್ಯಾಂಟ್, ಒಂದು ವೇಳೆ ಐಸ್ ಪ್ಲ್ಯಾಂಟ್ ಮಾಡ್ತಾಯಿದ್ರೆ ಐಸ್ ಪ್ಲ್ಯಾಂಟ್ ಮಾಡಲಿಕ್ಕೆ ಅಥವಾ ಕೋಲ್ಡ್ ಸ್ಟೋರೇಜ್ ಮಾಡ್ತಾರೆ ಅಥವಾ ಮೀನುಗಾರಿಕೆ ಉದ್ಯಮದಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ನವೀನ ರೀತಿಯ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು ಅದನ್ನ ಮಾಡಲಿಕ್ಕೆ ನಾವು ಅವರಿಗೆ ಕೊಡ್ತೀವಿ. ಅದರಲ್ಲಿ ಬರ್ತಕ್ಕಂಥ ಯಂತ್ರೋಪಕರಣಗಳು, ವಿದ್ಯುತ್ ಕೆಲಸಗಳು ಮತ್ತು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸಾರಿಗೆ ಮೂಲ ಸೌಕರ್ಯಗಳು ಕೊಡಲಿಕ್ಕೆ ಸಹ ಇದರಲ್ಲಿ ಅವಕಾಶ ಇದೆ. ಸೊ 3ನೇದು ಸುರಕ್ಷತೆ ಮತ್ತು ಗುಣಮಟ್ಟ ಭರವಸೆ. ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಇದರಲ್ಲಿ ಪರ್ಫಾರ್ಮೆನ್ಸ್ ಗ್ರಾಂಟ್ ಅಂತ ಕೊಡ್ತೀವಿ. ಸೊ ಪರ್ಫಾರ್ಮೆನ್ಸ್ ಗ್ರಾಂಟಲ್ಲಿ ನಾನು ಮೊದಲೇ ಹೇಳಿದಾಗೆ ಸಾಮಾನ್ಯ ವರ್ಗದವರಿಗೆ 25% ಶೇಕಡ ಹೂಡಿಕೆವೆಚ್ಚ 25%, ಗರಿಷ್ಠ 35 ಲಕ್ಷದವರೆಗೂ ಕೊಡ್ತೀವಿ. ಅದೇ ಸೂಕ್ಷ್ಮ ಉದ್ಯಮಗಳಲ್ಲಿ SC/ST ಮಹಿಳೆಯರಿದ್ದರೆ 35%ವರೆಗೆ ಸಹಾಯಧನ ಕೊಡ್ತೀವಿ, ಹೂಡಿಕೆ ವೆಚ್ಚದ್ದು ಗರಿಷ್ಠ 45 ಲ್ಯಾಕ್ಸ್ ಆಗುತ್ತೆ. ಇನ್ನು ಸಣ್ಣ ಉದ್ಯಮಗಳು, ಸ್ಮಾಲ್ ಎಂಟರ್ಪ್ರೈಸಲ್ಲಿ ಸಾಮಾನ್ಯ ವರ್ಗದ ಜನರಿಗೆ ನಾವು ಹೂಡಿಕೆ ವೆಚ್ಚದ 25% ಕೊಡ್ತೀವಿ, ಮತ್ತು SC/ST ಮಹಿಳೆಯರಿದ್ದರೆ ಅಪ್ ಟು 35%, ಗರಿಷ್ಠ 1 ಕೋಟಿವರೆಗೂ ನಾವು ಅವರಿಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಇನ್ನು ಸಂಘ ಸಂಸ್ಥೆಗಳು, ಅವರು ಯಾರಾದರೂ ಈಗ ಮೀನುಗಾರಿಕೆ ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಅವರಿಗೆ ಗರಿಷ್ಠ 2 ಕೋಟಿವರೆಗೆ ನಾವು ಸಹಾಯಧನ ಕೊಡಲಿಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಸೊ ಈ ವೆಚ್ಚಗಳನ್ನು ಸಹ ಅವರು ಯಂತ್ರೋಪಕರಣ ಖರೀದಿ ಮಾಡಲಿಕ್ಕೆ ಅಥವಾ ಹೊಸ ಪ್ಲ್ಯಾಂಟ್ ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದನ್ನು ಡೆವಲಪ್ ಮಾಡಲಿಕ್ಕೆ ಅಥವಾ ಕ್ವಾಲಿಟಿ ಇಂಪ್ರೂವೈಸ್ ಮಾಡಬೇಕು ಅಥವಾ ಅವರು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇರೆ ಯಾವುದೇ ವರ್ಕ್ ಇದ್ದರೂ ಸಹ ಹೊಸದಾಗಿ ಸ್ಟಾರ್ಟ್ ಮಾಡಿದರೆ ಅವರಿಗೆ ನಾವು ಈ ಒಂದು ಸ್ಕೀಮಲ್ಲಿ ಕೊಡ್ತೀವಿ. ಈ ಸ್ಕೀಮಲ್ಲಿ ಯಾವ ಟೈಪು ಹಣ ಬಿಡುಗಡೆ ಆಗುತ್ತೆ, ಯಾವ ಟೈಪ್ ಮಾಡ್ತೀವಿ ಅಂತಂದರೆ, ಫಸ್ಟು ಅವರು ಪ್ಲ್ಯಾಂಟ್ ಶುರು ಮಾಡಿದ್ಮೇಲೆ 50% ಸಹಾಯಧನ ಕೊಡ್ತೀವಿ. ಸೊ ಕಂಪ್ಲೀಟ್ ಆದಮೇಲೆ ರಿಮೈನಿಂಗ್ 50% ರಿಲೀಸ್ ಮಾಡ್ತೀವಿ. ಸೊ ಇದರಲ್ಲಿ ನಾನು ಮೊದಲೇ ಹೇಳಿದಾಗ ಬೆನಿಫಿಷರೀಸು ಯಾರ್ಯಾರು ಬರ್ತಾನೆ, ಎಲ್ಲ ಯಾರೇ ಮೀನುಗಾರರಾಗಿರ್ಬೋದು ಅವರೆಲ್ಲರೂ ಬೆನಿಫಿಷರೀಸ್ ಆಗ್ತಾರೆ. ಆಮೇಲೆ ಇದನ್ನ ಅಪ್ಲೈ ಮಾಡೋದು ಹೆಂಗೆ, ಇಷ್ಟೆಲ್ಲ ಸಹಾಯಧನ ಇದೆ ಅದನ್ನು ಯಾವ ಟೈಪ್ ಅಪ್ಲೈ ಮಾಡಬೇಕು ಅಂತಂದರೆ, ನಮ್ಮದು ನ್ಯಾಷನಲ್ ಡಿಜಿಟಲ್ ಫಿಷರೀಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತಂದು ಅದರಲ್ಲಿ ಹೋಗಿ ಒಂದು ಲಾಗಿನ್ ಐಡಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಆ ಲಾಗಿನ್ ಐಡಿ ಮೇಲೆ ನೀವು ಒತ್ತಿದ್ರೆ ನಿಮ್ಮದು ಎಲ್ಲ ಡೀಟೇಲ್ಸು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೊಂದು OTP ಬರುತ್ತೆ. OTP ಬಂದ ಮೇಲೆ ನೀವು ಅದನ್ನ ಎಂಟ್ರಿ ಮಾಡಿದರೆ ನಿಮ್ಮದೊಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಆ ಪ್ರೊಫೈಲ್ ಸಕ್ಸಸ್ಫುಲಿ ಕ್ರಿಯೇಟ್ ಆದಮೇಲೆ ನೀವು ಯಾವ ಒಂದು ಸ್ಕೀಮಿಗೆ ನೀವು ಅಪ್ಲೈ ಮಾಡ್ತಿದ್ರಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಸ್ಕೀಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳಿದರೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಎಕ್ಸಾಂಪಲ್, ನೀವು ಯಾವುದೋ ಒಂದು ಸ್ಮಾಲ್ ಉದ್ಯಮ ಸ್ಟಾರ್ಟ್ ಮಾಡ್ತಿದ್ದೀರಿ ಅಂತ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ವೈಯಕ್ತಿಕವಾಗಿ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಹೇಳೋದಾದರೆ, ಆ ಪ್ರಾಜೆಕ್ಟಿಗೆ ನೀವೇನು ಎಸ್ಟಿಮೇಟ್ ಮಾಡಿಸಿರ್ತೀರಿ ಅಥವಾ ನೀವೊಂದು DPR ಪ್ರಾಜೆಕ್ಟ್ ಕಾಸ್ಟ್ ಏನು ಮಾಡ್ತಿರ್ತೀರಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿರ್ತೀರಿ ಅದನ್ನು ಸಹ ಅಪ್ಲೋಡ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಆ ಒಂದು ಹಣನ ಎಲ್ಲಿಂದ ಹೊಂದಾಣಿಕೆ ಮಾಡ್ಕೊತೀರಿ, ಎಲ್ಲಿಂದ ಅಂದರೆ ಅಷ್ಟೊಂದು ನಿಮಗೆ ದುಡ್ಡು ಎಲ್ಲಿಂದ ತೊಗೊಂಬರ್ತೀರಿ ಅದ್ರ ಡೀಟೇಲ್ಸ್ ಸಹ ನೀವು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ನಾವು ಒಂದು ಕಮಿಟಿ ಇದೆ, ಆ ಕಮಿಟಿಯಲ್ಲಿ ನಾವು ಅದನ್ನ ವೆರಿಫೈ ಮಾಡ್ತೀವಿ, ನಮ್ಮ ಒಂದು ಗೈಡ್ಲೈನ್ಸ್ಗೆ ಮ್ಯಾಚ್ ಆಗುತ್ತೋ ಅಥವಾ ಸೂಟ್ ಆಗುತ್ತೋ ಅಂತ ಹೇಳಿ ನೋಡಿ ಅದೆಲ್ಲ ಎಲ್ಲ ಮ್ಯಾಚ್ ಆಗ್ತಿತ್ತು ಸೂಟ್ ಆಗ್ತಿತ್ತು ಅಂತಂದರೆ ನಮ್ಮ ಆಫೀಸರ್ಸ್ ಬಂದು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಎಲ್ಲ ಸರಿ ಆಯಿತು, ಎಲ್ಲ ಗೈಡ್ಲೈನ್ಸ್ಗೆ ಎಲ್ಲ ಮ್ಯಾಚ್ ಆಗ್ತಿದೆ, ನಿಮಗೆ ಕೊಡ್ಬೋದು ಅಂತ ಅನಿಸಿದರೆ, ಸೊ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆ ಸಹಾಯಧನವನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ.
4: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ ಕುರಿತು ಮಾಹಿತಿಯನ್ನು ನೀಡಿದವರು ವಿಜಯನಗರ ಜಿಲ್ಲೆ ಮೀನುಗಾರಿಕಾ ಉಪನಿರ್ದೇಶಕರಾದ ಶ್ರೀ ಮಲ್ಲೇಶ್ ಬಿ. ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
0: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
6: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು, ಲಾಂಗ್ ಜಂಪಲ್ಲೆಲ್ಲ.
0: ನಿಂಗೆ ನೆನಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
6: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
0: ದೇವ್ರದೇ ನಮ್ಮ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
6: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
0: ಖಂಡಿತ ಸರಿ ಹೋಗ್ತೀಯಾ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಆಪರೇಷನ್ ಸಿಂಧೂರ್ಗೆ 1 ವರ್ಷ, ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ

0: ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇಂದು ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸುತ್ತದೆ ಎಂದು ರಾಷ್ಟ್ರಪತಿ ಮುರ್ಮು ಹೇಳಿದ್ದಾರೆ. ಭಾರತದ ಶಾಂತಿ, ಏಕತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಭಯೋತ್ಪಾದಕ ಶಕ್ತಿಗಳು ಮತ್ತು ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ದೇಶಗಳಿಗೆ ಭಾರತವು ದಿಟ್ಟವಾಗಿ ಪ್ರತ್ಯುತ್ತರ ನೀಡಿದ ಐತಿಹಾಸಿಕ ಕ್ಷಣ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಆಪರೇಷನ್ ಸಿಂಧೂರನ್ನು ಬಣ್ಣಿಸಿದ್ದಾರೆ. ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಅದನ್ನು ಬೆಂಬಲಿಸುವ ವ್ಯವಸ್ಥೆಯನ್ನು ಧ್ವಂಸಗೊಳಿಸುವಲ್ಲಿ ದೇಶ ತನ್ನ ಸಂಕಲ್ಪದಲ್ಲಿ ಅಚಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಪೂರ್ಣಗೊಂಡು ಒಂದು ವರ್ಷವಾದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಾಚರಣೆಯ ವೇಳೆ ಭಾರತೀಯ ಸಶಸ್ತ್ರ ಪಡೆಗಳು ಅಪೂರ್ವ ಧೈರ್ಯ, ನಿಖರತೆ ಮತ್ತು ದೃಢ ಸಂಕಲ್ಪವನ್ನು ಪ್ರದರ್ಶಿಸಿದ್ದವೆಂದು ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರ ಮೇಲೆ ದಾಳಿ ನಡೆಸಲು ಸಾಹಸ ಮಾಡಿದವರಿಗೆ ಭಾರತೀಯ ಪಡೆಗಳು ತಕ್ಕ ಪ್ರತಿಕ್ರಿಯೆ ನೀಡಿವೆ. ಸಶಸ್ತ್ರ ಪಡೆಗಳ ಶೌರ್ಯ ಮತ್ತು ತ್ಯಾಗಕ್ಕೆ ದೇಶದ ಸಮಸ್ತ ಜನತೆ ಗೌರವ ಸಲ್ಲಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ತಮ್ಮ ಸಂಸ್ಕೃತ ಸುಭಾಷಿತದಲ್ಲಿ ಪ್ರಧಾನಮಂತ್ರಿಯವರು ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಸಾಧಿಸಿದ ಅಸಾಧಾರಣ ವಿಜಯವು ದೇಶದ ಕೆಚ್ಚೆದೆಯ ಸೈನಿಕರ ಅದ್ಭುತ ಶೌರ್ಯ ಮತ್ತು ದೇಶಭಕ್ತಿಗೆ ಒಂದು ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದು ಹೇಳಿದರು. ಭಾರತೀಯ ಸೇನೆಯು ಇಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ವಿಶೇಷ ವಿಡಿಯೋವೊಂದನ್ನು ಹಂಚಿಕೊಂಡಿದೆ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಗೆ ಭಾರತ ನೀಡಿದ ಯೋಜಿತ ಮತ್ತು ನಿಖರವಾದ ಪ್ರತ್ಯುತ್ತರವನ್ನು ಈ ವಿಡಿಯೋ ಒಳಗೊಂಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಭಾರತೀಯ ಸೇನೆಯು ದೇಶದ ದೃಢವಾದ ಪ್ರತಿಕ್ರಿಯೆಯನ್ನು ಎತ್ತಿ ತೋರಿಸಿದೆ. ಅಷ್ಟೇ ಅಲ್ಲದೆ ದೇಶದ ಸಾರ್ವಭೌಮತ್ವ ಮತ್ತು ನಾಗರಿಕರನ್ನು ರಕ್ಷಿಸುವ ತನ್ನ ಬದ್ಧತೆಯನ್ನು ಸೇನೆಯು ಈ ಸಂದರ್ಭದಲ್ಲಿ ಪುನರುಚ್ಚರಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಭಾರತದ ಇತಿಹಾಸದಲ್ಲಿ ಒಂದು ಯುಗ ಪ್ರವರ್ತಕ ಮೈಲುಗಲ್ಲು ಎಂದು ಬಣ್ಣಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಇಂದು ಒಂದು ವರ್ಷವನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಗೌರವಿಸಲು ತಮ್ಮ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ ಚಿತ್ರವನ್ನು ಬದಲಾಯಿಸಿದ್ದಾರೆ. ನಮ್ಮ ಪಡೆಗಳಿಗೆ ಮತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅವರು ಸಾಧಿಸಿದ ಯಶಸ್ಸಿಗೆ ಗೌರವ ಸಲ್ಲಿಸುವ ಸೂಚಕವಾಗಿ ದೇಶದ ಎಲ್ಲಾ ನಾಗರಿಕರು ತಮ್ಮ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿಕೊಳ್ಳುವಂತೆ ಅವರು ಕರೆ ನೀಡಿದ್ದಾರೆ. ಪ್ರಧಾನಮಂತ್ರಿಯವರ ಜೊತೆಗೆ ಅವರ ಸಂಪುಟ ಸಹೋದ್ಯೋಗಿಗಳು ಸಹ ತಮ್ಮ ಎಲ್ಲಾ ಸಾಮಾಜಿಕ ಜಾಲತಾಣ ಖಾತೆಗಳ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿದ್ದಾರೆ. ದೇಶಾದ್ಯಂತ ಜೀವನೋಪಾಯದ ಮಾರ್ಗಗಳನ್ನು ಸೃಷ್ಟಿಸುವಲ್ಲಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವಲ್ಲಿ ಪ್ರಧಾನಮಂತ್ರಿಯವರ ಉದ್ಯೋಗ ಸೃಜನೆ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಎಂದು ಸರ್ಕಾರ ಇಂದು ತಿಳಿಸಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಈ ಪ್ರಮುಖ ಯೋಜನೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು ಜಾರಿಗೊಳಿಸುತ್ತಿದ್ದು, ದೇಶದಲ್ಲಿ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಜನೆಯನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಈ ಯೋಜನೆಯು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು, ಭಾರತದ ಸೂಕ್ಷ್ಮ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮರುಸ್ಥಾಪಿಸಿದೆ ಎಂದು ಅಧಿಕೃತ ಹೇಳಿಕೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಜನನಿ ಎಂಬ ಮಹತ್ವದ ಉಪಕ್ರಮವನ್ನು ಪ್ರಾರಂಭಿಸಿದೆ. ಜನನಿ ಎಂಬುದು ಮಹಿಳೆಯರ ಸಂತಾನೋತ್ಪತ್ತಿ ಸಮಯದಲ್ಲಿ ಅವರ ಆರೋಗ್ಯ ದಾಖಲೆಗಳನ್ನು ಸಮಗ್ರವಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ಡಿಜಿಟಲ್ ರೂಪದಲ್ಲಿ ನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಒಂದು ಡಿಜಿಟಲ್ ವೇದಿಕೆಯಾಗಿದೆ. ಸಚಿವಾಲಯವು ನೀಡಿರುವ ಮಾಹಿತಿಯ ಪ್ರಕಾರ ಈವರೆಗೆ 1,34,00,000 ಫಲಾನುಭವಿಗಳು ಈ

ವೇದಿಕೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಗರ್ಭಪೂರ್ವ ಆರೈಕೆ, ಹೆರಿಗೆ, ಹೆರಿಗೆಯ ನಂತರದ ಆರೈಕೆ, ನವಜಾತ ಶಿಶುವಿನ ಆರೈಕೆ, ಮನೆ ಆಧಾರಿತ ಶಿಶು ಮತ್ತು ಸಣ್ಣ ಮಕ್ಕಳ ಆರೈಕೆ ಹಾಗೂ ಕುಟುಂಬ ಯೋಜನೆಯನ್ನು ಒಳಗೊಂಡಂತೆ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳನ್ನು ಸುಗಮವಾಗಿ ಪತ್ತೆ ಹಚ್ಚುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಕುರಿತು ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿದ್ದು, ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರು ಇಂದು ಲೋಕಭವನ್ನಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಎರಡನೇ ಬಾರಿಗೆ ಭೇಟಿ ಮಾಡಿದರು. ರಾಜ್ಯಪಾಲರೇ ಅವರನ್ನು ಮಾತುಕತೆಗೆ ಕರೆದಿದ್ದರು ಎಂದು ಹೇಳಲಾಗುತ್ತಿದೆ. ವಿಜಯ್ ಅವರು ನಿನ್ನೆಯೂ ಸಹ ರಾಜ್ಯಪಾಲರನ್ನು ಭೇಟಿ ಮಾಡಿ ತಮ್ಮ ಪಕ್ಷದ ಶಾಸಕರ ಪಟ್ಟಿ ಮತ್ತು ಕಾಂಗ್ರೆಸ್ ನೀಡಿದ ಬೆಂಬಲ ಪತ್ರವನ್ನು ಸಲ್ಲಿಸಿದ್ದರು. ಸದ್ಯದ ಪರಿಸ್ಥಿತಿಯಲ್ಲಿ ಬಹುಮತ ಸಾಬೀತುಪಡಿಸಲು ಅವರಿಗೆ ಇನ್ನೂ ಹೆಚ್ಚಿನ ಬೆಂಬಲದ ಅಗತ್ಯವಿದೆ. ಈ ನಡುವೆ ವಿಸಿಕೆ ನಾಯಕ ತಿರುಮಾವಳವನ್ ಅವರು ಇಂದು ನಡೆಯಲಿರುವ ತಮ್ಮ ಶಾಸಕಾಂಗ ಪಕ್ಷದ ಸಭೆಯ ನಂತರ ವಿಜಯ್ ಅವರಿಗೆ ಬೆಂಬಲ ನೀಡುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಸಿಕೆ ಪಕ್ಷವು ಇಬ್ಬರು ಶಾಸಕರನ್ನು ಹೊಂದಿದೆ. ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ಇಂದು ತಮ್ಮ ಒಂದು ದಿನದ ಮುಂಬೈ ಭೇಟಿಯ ಸಂದರ್ಭದಲ್ಲಿ ರಾಷ್ಟೀಯ ಷೇರು ಮಾರುಕಟ್ಟೆಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಲ್ಯಾಮ್ ಅವರು ಭಾರತದ ಷೇರು ಮಾರುಕಟ್ಟೆಯ ಬಲವನ್ನು ಶ್ಲಾಘಿಸಿದರು. ಇಂದು ಸಂಜೆ ಅಧ್ಯಕ್ಷ ಟೋಲಾಮ್ ಅವರು ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಬಳಿಕ ಉಭಯ ನಾಯಕರು ಬಿಸಿನೆಸ್ ಫೋರಂನಲ್ಲಿ ಭಾಗವಹಿಸಲಿದ್ದು ಅಲ್ಲಿ ವಿಯೆಟ್ನಾಂ ಅಧ್ಯಕ್ಷರು ಭಾಷಣ ಮಾಡಲಿದ್ದಾರೆ. ಹೊಸ ಕಾರ್ಮಿಕ ಸಂಹಿತೆಗಳ ಅಡಿಯಲ್ಲಿ 40 ವರ್ಷ ದಾಟಿದ ಕಾರ್ಮಿಕರಿಗಾಗಿ ರಾಷ್ಟವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಯೋಜನೆಯನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಉದ್ಘಾಟಿಸಿದರು. ನವದೆಹಲಿಯ ಇಎಸ್ಐಸಿ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ದೇಶದ ಕಾರ್ಯಪಡೆಗೆ ಸಿಗುತ್ತಿರುವ ಗೌರವ ಮತ್ತು ಸಾಮಾಜಿಕ ಭದ್ರತೆ ಹೆಚ್ಚಾಗಿದೆ ಎಂದು ತಿಳಿಸಿದರು. ಕಳೆದ 12 ವರ್ಷಗಳಲ್ಲಿ ಸರ್ಕಾರದ ವಿವಿಧ ಪ್ರಯತ್ನಗಳಿಂದಾಗಿ ನಿರುದ್ಯೋಗ ದರವು ಶೇಕಡ 3.2ಕ್ಕೆ ಇಳಿಕೆಯಾಗಿದೆ ಎಂದು ಅವರು ಉಲ್ಲೇಖಿಸಿದರು. ದಶಕದ ಹಿಂದೆ 30 ಕೋಟಿ ಇದ್ದ ಸಾಮಾಜಿಕ ಭದ್ರತಾ ಯೋಜನೆಗಳ ವ್ಯಾಪ್ತಿಯು ಈಗ 94 ಕೋಟಿಗೆ ತಲುಪಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇದೇ ಅವಧಿಯಲ್ಲಿ ಇಎಸ್ಐಸಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆಯು 7 ಕೋಟಿಯಿಂದ 15 ಕೋಟಿಗೆ ಏರಿಕೆಯಾಗಿದ್ದು, ಇದು ಕಾರ್ಮಿಕರಿಗೆ ತುರ್ತು ವೈದ್ಯಕೀಯ ನೆರವು, ಮಾತೃತ್ವ ಸೌಲಭ್ಯ ಮತ್ತು ಉದ್ಯೋಗ ನಷ್ಟದ ಸಮಯದಲ್ಲಿ ಆರ್ಥಿಕ ಸಹಾಯವನ್ನು ನೀಡುತ್ತಿದೆ ಎಂದು ಅವರು ವಿವರಿಸಿದರು. ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಲಖನೌ ಸೂಪರ್ ಜೈಂಟ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ 1 ವರ್ಷ. ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಕಾರ್ಯಕ್ರಮ 36.33 ಲಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ. ಮಹಿಳಾ ಸಬಲೀಕರಣಕ್ಕೆ ಒತ್ತು. ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಜನನಿ ಡಿಜಿಟಲ್ ವೇದಿಕೆ ಆರಂಭ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಂತೆ ರಾಜ್ಯಪಾಲರನ್ನು ಇಂದು ಮತ್ತೊಮ್ಮೆ ಭೇಟಿಯಾದ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಶ್ರೀಕಾಂತ್, ಹೇಮಂತ್, ನಂದಿತಾ ಹಾಗೂ ಪ್ರಿಯಾ ಹಾಡಿರುವ ತುಂಟಾಟ ಚಿತ್ರದ ಹಾಡು. ಕೆ ಕಲ್ಯಾಣ್ ಅವರ ಗೀತರಚನೆ ಇದು, ಗುರುರಾಜ್ ಅವರ ಸಂಗೀತ ನಿರ್ದೇಶನವಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

0: ನೀನೆಲ್ಲೋ ನಾನಲ್ಲಿ ಚಿತ್ರರಂಗದ ಗೀತೆಯನ್ನ ಟಿಪ್ಪು ವರದನ್ ಅವರ ಕಂಠದಲ್ಲಿ ಕೇಳಿದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 5ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಎಸ್ ಗೋಪಾಲ್.
3: ಎಲೈ ಅಗ್ನಿಯೇ, ನಾನು ಮೊದಲು ದೇವಗುರು ಬೃಹಸ್ಪತಿಯ ಬಳಿ ಹೋಗಿ ನೀವು ನಮ್ಮ ಕುಲಗುರುಗಳು, ನೀವು ಯಜ್ಞ ಮಾಡಿಸಿ ಎಂದು ಬೇಡಿಕೊಂಡೆ. ಆದರೆ ಇಂದ್ರನ ಮಾತು ಕೇಳಿಕೊಂಡು ಮನುಷ್ಯರಿಗೆ ನಾನು ಯಜ್ಞ ಮಾಡಿಸುವುದಿಲ್ಲ ಎಂದು ಹೇಳಿದ್ದರಿಂದ ಸಂವರ್ತನನ್ನ ಆಚಾರ್ಯನನ್ನಾಗಿ ಸ್ವೀಕರಿಸಿದೆ. ನಾನೆಂದೂ ಕೂಡ ಸುಳ್ಳು ಹೇಳಲಾರೆ. ಆದರೆ ಕೇಳು ಅಗ್ನಿ, ಒಂದು ಪಕ್ಷ

0: ಯಾಗ ಕೆಟ್ಟರು, ಯಾಗ ನಡೆಯದೇ ಇದ್ದರೂ ಬೇಡ. ಯಾವುದೇ ಕಾರಣಕ್ಕೂ ಸಂವರ್ತನನ್ನ ನಾನು ಬಿಡಲಾರೆ, ಬೇರೆ ಆಚಾರ್ಯರನ್ನ ಮಾಡಿಕೊಳ್ಳಲಾರೆ ಎಂದ ಮರುದ್ದ. ಆಗ ಸಿಟ್ಟಿಗೆದ್ದ ಮುನಿ ಸಂವರ್ತ ಹೇಳಿದ,
1: ಭೂಕಾಂತ ನಿನಗಿವನೊಳ್ ಉಪಚಾರ ಮೇಕೆ ಇನ್ನು ಸಾ

ರಾಜ, ಇವನೊಡನೆ ಏನ್ ಮಾತು? ಏನು ಇವನನ್ನು ಓಲೈಸಬೇಕೆ? ಇನ್ನು ಇವನನ್ನು ಕಳಿಸು. ಏನು ಇಂದ್ರ ಯಜ್ಞ ಕೆಡಿಸ್ತಾನೋ? ನಾನು ಸ್ವರ್ಗವನ್ನೇ ಕೆಡಿಸುತ್ತೇನೆ. ಎಲ್ಲವನ್ನೂ ಸುಡುವ ಅಗ್ನಿಯನ್ನ ಈಗಲೇ ಸುಟ್ಟು ಬಿಡುತ್ತೇನೆ. ಡಬ್ಬು ಈ ಅಗ್ನಿಯನ್ನ, ನೂಕು ಅವನನ್ನ. ಯಾಕೆ ನಿಂತಿದ್ದಾನೆ ಇನ್ನು ಅವನು? ಅವನು ಬೇಕಾದರೆ ಇಂದ್ರನೊಡನೆ ಬರಲಿ. ಸಂವರ್ತನ ಈ ಕಠೋರ ಮಾತುಗಳನ್ನ ಕೇಳಿ ಅಗ್ನಿಯು ಹೆದರಿ ನಡುಗಿ ಸ್ವರ್ಗಕ್ಕೆ ಹೋಗಿ ಇಂದ್ರನಿಗೆ ಈ ವಿಷಯವನ್ನ ತಿಳಿಸಲು, ಆಗ ಮತ್ತೆ ಇಂದ್ರ ಹೇಳಿದಾ,

ಅಗ್ನಿ ಇನ್ನೊಂದು ಬಾರಿ ಹೋಗು, ಅನ್ಯಾಯವಾಗಿ ನನ್ನ ವಜ್ರಾಯುಧಕ್ಕೆ ಬಲಿಯಾಗಿ ಸುಮ್ಮನೆ ಸಾಯ್ಬೇಡ ಎಂದು ಹೇಳಿ ಕಳಿಸಿದ್ದಾನೆ ತ್ರಿಲೋಕಾಧಿಪತಿ ಇಂದ್ರ ಎಂದು ಆ ಮರುತನಿಗೆ ತಿಳಿಸು ಎಂದ ಇಂದ್ರ. ಅದಕ್ಕೆ ಅಗ್ನಿ, ದೇವ ಇದು ನನ್ನಿಂದ ಆಗದ ಕೆಲಸ, ಸಂವರ್ತನು ಮಹಾ ತಪಸ್ವಿ, ಈ ಹಿಂದೆ ಇಂತಹ ತಪಸ್ವಿಗಳ ಶಾಪದಿಂದ ಅನೇಕ ದೇವತೆಗಳು ಸಾಕಷ್ಟು ಸಂಕಷ್ಟವನ್ನ ಅನುಭವಿಸಿದ್ದಾರೆ, ನಾನು ಹೋಗಲಾರೆ ಎಂದ. ಆಗ ಇಂದ್ರನು ಧೃತರಾಷ್ಟ್ರ ಎಂಬ ಗಂಧರ್ವನನ್ನ ಕರೆದು ಈ ಕೆಲಸಕ್ಕೆ ನೇಮಿಸಿದ. ಗಂಧರ್ವ ರಾಜ ಧೃತರಾಷ್ಟ್ರ ಮರುತ್ನಲ್ಲಿಗೆ ಬಂದು

ಗಂಧರ್ವರಾಜನಾದ ಧೃತರಾಷ್ಟ್ರನು ಮರುತ್ತನ ಹತ್ತಿರ, ನೋಡು ನೀನು ಸಂವರ್ತನನ್ನ ಬಿಟ್ಟು ಬೃಹಸ್ಪತಿಯನ್ನ ಆಚಾರ್ಯನನ್ನಾಗಿ ಮಾಡಿಕೊಳ್ಳದಿದ್ದರೆ ಇಂದ್ರನು ಬಂದು ನಿನ್ನನ್ನು ವಜ್ರಾಯುಧದಿಂದ ಕತ್ತರಿಸುತ್ತಾನೆ, ನೀನೂ ಸಾಯ್ತೀಯ, ಯಾಗವೂ ಹಾಳಾಗುತ್ತೆ ಎಂದು ಹೇಳಿದ. ಆಗ ಮರುತ್ತ ಹೇಳುತ್ತಾನೆ, ನನಗೆ ಏನೇ ಆಗಲಿ ನನ್ನ ಪ್ರಾಣ ಹೋದರೂ ಸಂವರ್ತನನ್ನ ಬಿಡುವುದಿಲ್ಲ ಎಂದ ಮರುತ್ತ. ಸಂವರ್ತನಿಗೂ ನಖಶಿಕಾಂತ ಕೋಪ ಉಂಟಾಯಿತು. ಬರಲಿ ಇಂದ್ರ, ಅದೇನು ಮಾಡ್ತಾನೋ ನಾನು ನೋಡ್ತೀನಿ ಎಂದ ಸಂವರ್ತ. ಈ ವಿಷಯವನ್ನು ಧೃತರಾಷ್ಟ್ರ ಹೋಗಿ ಇಂದ್ರನಿಗೆ ತಿಳಿಸಿದ. ಆಗ ಕುಪಿತಗೊಂಡ ಇಂದ್ರ ದೇವತೆಗಳ ಸಮೂಹದೊಂದಿಗೆ ಮರುತ್ತನ ಯಾಗ ಭೂಮಿಯ ಕಡೆಗೆ ಹೊರಟ.

ನಡುಗುತಿಗ ಭೂಪನಂ ಸಂತೈಸಿ ಸಂವರ್ತನ್ ಇಂದ್ರಾಗ್ನಿ ಮೊದಲಾದ ಅಮರಗಣವನು ರೂಪಿಸಿದ ಚಿತ್ರ ಪಡೆದಂತಾಗ ನಿಲ್ಲಿಸ ಪ್ರತಾಪಂಗಳುಡುಗಿ ನಿರ್ಜಲ ನಿಖರಂ ಅಳವಳಿಯಲ್ ಆ ಪರಮಧಾ.

ದೇವೇಂದ್ರ ಮಹಾಕೋಪದಿಂದ ವಜ್ರಾಯುಧವನ್ನ ಎತ್ತಿ ಹೊಡೆಯಲು ಸಿದ್ಧನಾಗಿ ಬರಲು ರಾಜ ಮರುತ ಗಡಗಡಗಡ ನಡುಗಿದ. ಆಗ ಸಂವರ್ತ ಆತನನ್ನು ಸಂತೈಸಿ ಜೃಂಭಾಸ್ತ್ರವನ್ನು ಪ್ರಯೋಗ ಮಾಡಿದ. ಆ ಅಸ್ತ್ರದ ಮಹಿಮೆ ಏನೆಂದರೆ, ಜೃಂಭಾಸ್ತ್ರ ಪ್ರಯೋಗ ಮಾಡಿದರೆ ಚಿತ್ರಪಟದಂತೆ ಶತ್ರುಗಳು ಯಾವ ಸ್ಥಿತಿಯಲ್ಲಿರುತ್ತಾರೋ ಅದೇ ಸ್ಥಿತಿಯಲ್ಲಿರುವಂತೆ ಮಾಡಿ ಅವರ ಪರಾಕ್ರಮವನ್ನೆಲ್ಲ ಹೀರಿಬಿಡುವಂತಹದು. ಸಂವರ್ತ ಮುನಿ ಆ ಜೃಂಭಾಸ್ತ್ರವನ್ನ ಪ್ರಯೋಗಿಸಲು ವಜ್ರಾಯುಧವನ್ನ ಹೊಡೆಯಲು ಎತ್ತಿದ ಇಂದ್ರನ ಕೈ ಎತ್ತಿದ ಹಾಗೆಯೇ ನಿಂತು ಬಿಟ್ಟಿತು. ಹಾಗೆಯೇ ಉಳಿದ ದೇವತೆಗಳು ಯಾವ ಸ್ಥಿತಿಯಲ್ಲಿದ್ದರೋ ಅದೇ ಸ್ಥಿತಿಯಲ್ಲಿ ಚಿತ್ರಭಟದಂತೆ ಉಳಿದರು. ಹಾಗೂ ಅವರ ಪರಾಕ್ರಮ ಇಲ್ಲದಂತಾಗಿ ತೇಜೋಹೀನರಾದರು. ದೇವತೆಗಳ ಸ್ಥಿತಿ ಕಂಡು ಮಹಾಧಾರ್ಮಿಕನಾದ ಮರುತ್ತನು ಸಂವರ್ತನನ್ನ ಬೇಡಿಕೊಂಡ. ಎಲೆ ಮುನೀಶ್ವರ,

ಎಲೆ ಮುನೀಶ್ವರ, ಯಜ್ಞದಲ್ಲಿ ಆವಿರ್ಭಾಗವನ್ನು ಸ್ವೀಕರಿಸುವ ದೇವತೆಗಳು ಇಂತಹ ದೀನಾವಸ್ಥೆಯಲ್ಲಿ ಇರುವುದು ಉಚಿತವಲ್ಲ. ಇವರು ನಾನು ಯಜ್ಞದಲ್ಲಿ ಕೊಡುವ ಆವಿರ್ಭಾಗಗಳನ್ನು ಪ್ರತ್ಯಕ್ಷವಾಗಿ ಬಂದು ಸ್ವೀಕರಿಸಲಿ. ಮೂರು ಲೋಕದ ಅಧಿಪತಿ ಇಂದ್ರನೊಡನೆ ಕಲಹವನ್ನು ನಿಲ್ಲಿಸು ಎಂದು ಕೈ ಮುಗಿದು ಬೇಡಿಕೊಂಡ. ಆಗ ಸಂವರ್ತ ಅದಕ್ಕೆ ಸಮ್ಮತಿಸಿ ಧೃಂಬಾಸ್ತ್ರವನ್ನು ಉಪಸಂಹಾರ ಮಾಡಿದ. ದೇವತೆಗಳೆಲ್ಲ ಮೊದಲಿನಂತಾದರು. ಹಾಗೆಯೇ ಶೌರ್ಯ ಪರಾಕ್ರಮವನ್ನ ಅವರು ಮತ್ತೆ ಪಡೆದರು. ಸಂವರ್ಥನ ಸಾಮರ್ಥ್ಯವನ್ನ ನೋಡಿ ಬೆಕ್ಕಸ ಬೆರಗಾದ

0: ಸಂವರ್ತನ ಸಾಮರ್ಥ್ಯವನ್ನ ನೋಡಿ ಬೆಕ್ಕಸ ಬೆರಗಾದ ಇಂದ್ರ ಆತನ ಮೇಲಿನ ವೈರವನ್ನ ಬಿಟ್ಟನು. ಆಚಾರ್ಯನಾದ ಸಂವರ್ತನು ಮರುತ್ತನ ಮೂಲಕ ಸ್ವಾಹಾಕಾರದಿಂದ ಇಂದ್ರಾದಿ ಎಲ್ಲ ದೇವತೆಗಳನ್ನು ಹವಿರ್ಭಾಗ ಸ್ವೀಕರಿಸಲು ಕರೆದಾಗ ಆಯಾ ದೇವತೆಗಳು ಪ್ರತ್ಯಕ್ಷ ಬಂದು ತಮ್ಮ ಹವಿರ್ಭಾಗವನ್ನ ಸ್ವೀಕರಿಸಿ ಹೋಗುತ್ತಿದ್ದರು. ಮರುತ್ತನ ಅಶ್ವಮೇಧ ಯಾಗವು ಸಂವರ್ತನ ಆಚಾರ್ಯತ್ವದಲ್ಲಿ ಮಹಾವೈಭವದಿಂದ ಯಾವ ಲೋಪವೂ ಇಲ್ಲದೆ ಸಾಂಗೋಪಾಂಗವಾಗಿ ನೆರವೇರಿತು.
1: ವರ್ತಿಸಿತು.

0: ವೈದಿಕ ವಿಧಾನದಿಂದ ಸಂವರ್ತನು ಅಶ್ವಮೇಧ ಯಾಗವನ್ನ ಮಾಡಿಸಿದ. ದೇವತೆಗಳೇ ಪ್ರತ್ಯಕ್ಷವಾಗಿ ಬಂದು ತಮ್ಮ ಆವಿರ್ಭಾಗವನ್ನ ಸ್ವೀಕರಿಸಿದರು. ಬ್ರಾಹ್ಮಣರಿಗೆ ಯಥೇಚ್ಛ ಬಂಗಾರದ ದಕ್ಷಿಣೆ ಕೊಡಲು ಅವರು ಅದನ್ನು ಹೊತ್ತುಕೊಂಡು ಹೋಗಲಾರದೆ ಹಿಮವತ್ ಪರ್ವತದಲ್ಲಿ ಬಂಗಾರದ ನಾಣ್ಯಗಳನ್ನ ಬಿಸುಡಿ ಹೋಗಲು ಅದು ಅಲ್ಲಿ ರಾಶಿಯಾಗಿ ಬಿದ್ದಿತು. ಬಳಿಕ ಮರುತನು
1: ಪಾರ್ಥಿವಾಗ್ರಣಿ

ಮರುತನು ಇಂದ್ರಾದಿ ದೇವತೆಗಳನ್ನ ವಿನಯದಿಂದ ಪ್ರಾರ್ಥಿಸಿದ. ಅವರು ಮರುತನ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಿದರು. ಬ್ರಾಹ್ಮಣರು ಭೂರಿ ದಕ್ಷಿಣೆಗಳಿಂದ ಸಂತೃಪ್ತರಾಗಿ ಹರಸಿದರು. ತನ್ನೆಲ್ಲವನ್ನೂ ಮರುತನು ಸಂವರ್ಧನೆಗಿತ್ತು. ನಿಮ್ಮಿಂದ ನಾನು ಕೃತಕೃತ್ಯನಾದೆ. ಯಜ್ಞವನ್ನ ಯಾವ ಲೋಪವೂ ಇಲ್ಲದೆ ಮೂರು ಲೋಕವೂ ಮೆಚ್ಚುವಂತೆ ನಡೆಸಿಕೊಟ್ಟಿದಿ. ನಾನು ತಮಗೆ ಚಿರಋಣಿ ಎಂದು ಸಾಷ್ಟಾಂಗ ಎರಗಿದ ಮರುತ. ಆಮೇಲೆ ಅವಭೃತ ಸ್ನಾನ ಮಾಡಿ ಯಜ್ಞವನ್ನ ಸಂಪನ್ನಗೊಳಿಸುತ್ತಾನೆ ಮರುತ ರಾಜ. ಬಹುಕಾಲ ಭೂಮಿಯನ್ನಾಳಿ ಉತ್ತಮ ಗತಿಯನ್ನ ಪಡೆಯುತ್ತಾನೆ ಮರುತ. ಮರುತ್ತನ ಯಜ್ಞ ವೃತ್ತಾಂತವನ್ನ ಕೇಳಿದ ಧರ್ಮರಾಜ,

ಪಂಡಿತ ಕವಿ ಲಕ್ಷ್ಮೀಶನ ಈ ಪದ್ಯದ ಸ್ವಾರಸ್ಯವನ್ನ ಕಂಡಿರ. ಪೂರ್ವಾರ್ಧ ರಾಕಾರ ಪ್ರಾಸದಿಂದ ಕೂಡಿದ್ದರೆ ಉತ್ತರಾರ್ಧ ಬೀಕಾರ ಪ್ರಾಸದಿಂದ ಕೂಡಿರತಕ್ಕಂತಹದ್ದು. ಬಹು ರೋಚಕವಾದ ಕುತೂಹಲದಿಂದ ಕೂಡಿದ ಮರುತ್ತನ ಯಜ್ಞ ವೃತ್ತಾಂತವನ್ನ ವ್ಯಾಸರಿಂದ ಕೇಳಿದ ಧರ್ಮರಾಜ ಅವರನ್ನ ಕುರಿತು, ಯಾವ ಮನುಷ್ಯನಿಗೆ ಈ ಭೂಲೋಕದಲ್ಲಿ ಎಂದೂ ಕುಂದುಬಾರದ ಕೀರ್ತಿ ಬರುತ್ತದೆ, ನರಕ ದರ್ಶನವಿಲ್ಲದ ಅದರ ತೊಂದರೆ ಇಲ್ಲದ ಸುಖ ಸಿಗುತ್ತದೆ, ಅದನ್ನ ವಿಸ್ತಾರವಾಗಿ ತಿಳಿಸಿರಿ ಎಂದು ಕೇಳಿದ. ಆಗ ವ್ಯಾಸರು, ಕೇಳು ಧರ್ಮರಾಜ,

ಸಮಸ್ತ ವೇದಾರ್ಥವನ್ನ ತಿಳಿದು ಸದಾ ಸತ್ಕರ್ಮದಲ್ಲೇ ನಿರತನಾಗಿ ಪರಸ್ತ್ರೀ ಚಿಂತೆಯನ್ನ ಯಾವಾಗಲೂ ಮಾಡದೆ ಚಿಂತೆಯನ್ನು ಬಿಟ್ಟು ಸದಾಚಾರದಿಂದ ನಡೆಯುವ ಇಹದಲ್ಲೂ ಸುಖ ಪಡುತ್ತಾನೆ, ಮರಣಾನಂತರವೂ ಉತ್ತಮ ಗತಿಯನ್ನ ಪಡೆಯುತ್ತಾನೆ. ಈ ಪದ್ಯದಲ್ಲೂ ಕೂಡ ಲಕ್ಷ್ಮೀಶ ಸಾ ಅನುಪ್ರಾಸದಿಂದ ಪೂರ್ವಾರ್ಧವನ್ನ ಬರೆದಿದ್ದರೆ ಉತ್ತರಾರ್ಧವನ್ನ ಪಾ ಅನುಪ್ರಾಸದಿಂದ ಬರೆದಿದ್ದಾನೆ. ಈ ಪದ್ಯಕ್ಕೆ ಒಂದು ವಿಶೇಷ ಶೋಭೆಯನ್ನ ತಂದಿದೆ.

ಸಮಸ್ತ ಧರ್ಮವನ್ನು ತಿಳಿದು ರಕ್ಷಿಸುವ, ಯುದ್ಧಕ್ಕೆ ಹೆದರದ, ಆತ್ಮಜ್ಞಾನಿಯಾದ, ಕೀರ್ತಿವಂತನಾದ ಕ್ಷತ್ರಿಯನು ಯುದ್ಧದಲ್ಲಿ ಮಡಿದರೆ ಸ್ವರ್ಗದ ಬಾಗಿಲು ಅವನಿಗಾಗಿ ತೆರೆದಿರುತ್ತದೆ. ಹಾಗೆಯೇ ಕೆಟ್ಟ ಮಾತನ್ನಾಡದೆ ಅತಿಥಿಗಳನ್ನು ಸತ್ಕರಿಸುವ, ಗೋರಕ್ಷಣೆ ಮಾಡುವ ವೈಶ್ಯನು ಮುಕುಂದನ ಸೇವೆ ಮಾಡಿದರೆ ಧನವಂತನಾಗಿ ಕೊನೆಯಲ್ಲಿ ಉತ್ತಮ ಗತಿ ಪಡೆಯುತ್ತಾನೆ. ಮುಂದೆ ಹೇಳುತ್ತಾರೆ ವ್ಯಾಸರು.

ಸೇವಾ ಧರ್ಮವನ್ನ ಸರಿಯಾಗಿ ಮಾಡುವನು ಗರುಡ ವಾಹನ. ವಿಷ್ಣುವಿನ ಸ್ಮರಣೆ ಮಾಡಿ ಗರುಡನಂತೆ ಒಳ್ಳೆಯ ಗತಿಗೆ ಪಾತ್ರನಾಗುತ್ತಾನೆ. ಇನ್ನು ಪತಿವ್ರತೆ, ಸುಚರಿತೆ, ಗುಣವಂತೆ, ಜನಾಪವಾದವಿಲ್ಲದ ಸ್ತ್ರೀಯನ್ನು ಸತ್ಪುರುಷರು ದೇವತೆಗಳೂ ಕೂಡ ವಂದಿಸುವರು. ಅವಳ ಪುಣ್ಯವನ್ನ ಹೊಗಳುವುದಾದರೂ ಹೇಗೆ?

ಪತಿಯೇ ದೇವರೆಂದು ತಿಳಿದು ನಡೆಯುವ ಸತಿಗೆ ಪರದಲ್ಲಿ ಸದ್ಗತಿ ದೊರೆಯುತ್ತದೆ. ಇಲ್ಲಿ ಕವಿಯ ಆಶಯ ಹೆಣ್ಣು ಸ್ವೇಚ್ಛಾಚಾರಿ ಆಗಿರಬಾರದು ಎನ್ನುವುದೇ ಆಗಿದೆ. ಮುಂದಿನ ಪದ್ಯದಲ್ಲಿ ಶ್ಲೇಷಾಲಂಕಾರವನ್ನ ಬಹಳ ಸ್ವಾರಸ್ಯವಾಗಿ ಬಳಸಿದ್ದಾನೆ ಕವಿ ಲಕ್ಷ್ಮೀಶ.

0: ಈ ಪದ್ಯದಲ್ಲಿ ಶ್ಲೇಷಾಲಂಕಾರವನ್ನ ಕವಿ ಲಕ್ಷ್ಮೀಶ ಬಹಳ ಸ್ವಾರಸ್ಯವಾಗಿ ಬಳಸಿದ್ದಾನೆ. ಯಜ್ಞಶಾಲೆಯುಂ ಬಾಲೆಯುಂ ದ್ವಿಜ ಪಂಕ್ತಿ ಪರಿಶೋಭಿಸಿದೊಡೆ ಉನ್ನತಿಯಪ್ಪುದೇ. ಇಲ್ಲಿ ಯಜ್ಞಶಾಲೆ ಬಾಲೆ ಇವೆರಡೂ ಕೂಡ ದ್ವಿಜ ಪಂಕ್ತಿಯಿಂದ ಶೋಭಾಯಮಾನವಾಗದೇ ಇದ್ರೆ ಏಳ್ಗೆಯನ್ನು ಹೊಂದೋದಿಲ್ಲ ಅಂದ್ರೆ ಏನರ್ಥ? ಯಜ್ಞಶಾಲೆಯಲ್ಲಿ ದ್ವಿಜ ಪಂಕ್ತಿ ಇಂದ ಕೂಡಿರಬೇಕು, ಯಜ್ಞಶಾಲೆಯು ಬಾಲೆಯು ಅಂತ. ಇಲ್ಲಿ ದ್ವಿಜ ಪಂಕ್ತಿಗೆ ಎರಡು ಅರ್ಥ ಬರುತ್ತೆ. ಯಜ್ಞಶಾಲೆಯನ್ನು ಇಟ್ಟುಕೊಂಡಾಗ ಯಜ್ಞಶಾಲೆಯು ಬ್ರಾಹ್ಮಣರ ಸಮೂಹದೊಡನೆ ಕೂಡಿರದಿದ್ದರೆ ಶೋಭಿಸೋದಿಲ್ಲ. ಅದೇ ಬಾಲೆಯುಂ ಅಂತ ತೆಗೆದುಕೊಂಡಾಗ ದ್ವಿಜ ಪಂಕ್ತಿ ಅಂದ್ರೆ ಹಲ್ಲಿನ ಸಮೂಹ, ದ್ವಿಜ ಅಂದ್ರೆ ಹಲ್ಲು ಅನ್ನತಕ್ಕಂತಹ ಅರ್ಥ ಇದೆ. ಹಾಗಾಗಿ ಹಲ್ಲಿನ ಸಮೂಹ ಚೆನ್ನಾಗಿಲ್ಲದೆ ಇದ್ರೆ ತರುಣಿ ಅಂದವಾಗಿ ಕಾಣೋದಿಲ್ಲ. ಡೊಂಕು ಡೊಂಕಾದ ಹಲ್ಲಿದ್ರೆ ತರುಣಿ ಚೆನ್ನಾಗಿ ಕಾಣಿಸ್ತಾಳೇನೋ. ಆ ದ್ವಿಜ ಪಂಕ್ತಿಯಿಂದ ಶೋಭಾಯಮಾನವಾಗಿ ಇಲ್ಲದೆ ಇದ್ರೆ ತರುಣಿ ಉನ್ನತಿಯನ್ನ ಗಳಿಸೋದಿಲ್ಲ. ಅದೇ ರೀತಿ ಮುಂದೆ ಸತ್ಕವಿತೆಯುಂ ಯುವತಿಯುಂ ಚರಣಗತಿ ಸಮತೆ ವೆತ್ತಿರದೊಡೆ ಉನ್ನತಿಯಪ್ಪುದೇ. ಸತ್ಕವಿತೆ ಸತ್ಕಾವ್ಯ ಒಳ್ಳೆಯ ಕಾವ್ಯವು ಯುವತಿಯೂ ಸಮನಾಗಿರ್ತಕ್ಕಂತಹ ಚರಣಗತಿಯನ್ನ ಹೊಂದಿರಬೇಕು ಅನ್ನುತ್ತಾನೆ ಕವಿ. ಇಲ್ಲಿ ಸತ್ಕವಿತೆ ಅಂದ್ರೆ ಯಾವುದು? ಒಳ್ಳೆಯ ಕಾವ್ಯ ಚರಣಗತಿಯನ್ನ ಸಮವಾಗಿ ಹೊಂದಿರಬೇಕು. ಇಲ್ಲಿ ಚರಣಗತಿ ಅಂತಂದ್ರೆ ಕಾವ್ಯದ ಚರಣ ಅಂದ್ರೆ ಪ್ರತಿ ಸಾಲು ಸಮನಾಗಿರಬೇಕು. ಒಂದು ಒಳ್ಳೆಯ ಕಾವ್ಯದಲ್ಲಿ ಅದರ ಆದಿಪ್ರಾಸ ಮಾತ್ರೆಗಳು ಅದೆಲ್ಲ ಒಂದೇ ಸಮನಾಗಿದ್ದರೆ ಅದು ಒಳ್ಳೆಯ ಕಾವ್ಯವಾಗುತ್ತೆ. ಅದೇ ರೀತಿ ಯುವತಿಯ ಚರಣಗತಿ, ಚರಣಗತಿ ಅಂದ್ರೆ ನಡಿಗೆ, ಆ ನಡಿಗೆ ಸಮನಾಗಿಲ್ಲದೆ ಇದ್ರೆ ಅಂಕು ಡೊಂಕಾಗಿ ನಡೀತಾ ಇದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ, ಶೋಭಾಯಮಾನವಾಗಿ ಇರೋದಿಲ್ಲ. ಮುಂದೆ ಹೇಳ್ತಾ ಹಾಗೆಯೇ ಅಬ್ಜಾರಿಯುಂ ನಾರಿಯುಂ ಕರಬೋರು ಕಾಂತಿ ಸಂಯುಕ್ತವಾಗಿರದಿದ್ದೊಡೆ ಉನ್ನತಿಯಪ್ಪುದೇ. ಅಬ್ಜಾರಿ ಅಂತಂದ್ರೆ ಚಂದ್ರ, ನಾರಿ ಅಂದ್ರೆ ಹೆಣ್ಣು, ಎರಡಕ್ಕೂ ಒಂದೇ ಪದವನ್ನು ಹೇಳ್ತಾನೆ. ಕರಬೋರು ಕ್ರಾಂತಿ ಸಂಯುಕ್ತವಾಗಿರದಿದ್ದೊಡೆ. ಕರಬೋರು ಕ್ರಾಂತಿ ಅಂತಂದ್ರೆ ಚಂದ್ರನನ್ನು ನಾವು ಇಟ್ಕೊಂಡಾಗ ಪ್ರಕಾಶಮಾನ ಅಂತ, ಅಂದ್ರೆ ಪ್ರಕಾಶ ಇಲ್ಲದೆ ಇರ್ತಕ್ಕಂತಹ ಚಂದ್ರ ಹೇಗೆ ಶೋಭಾಯಮಾನವಾಗಿ ಕಾಣೋದಿಲ್ವೋ. ಹೆಣ್ಣು ಅಂತ ತೆಗೆದುಕೊಂಡಾಗ ಕರಬೋರು ಕ್ರಾಂತಿ, ಕರಬ ಅಂದ್ರೆ ಸೊಂಡಲು ಅಂತ ಅರ್ಥ, ಆನೆಯ ಸೊಂಡಲಿನಂತೆ ಒಳ್ಳೆಯ ತೊಡೆಯನ್ನು ಹೊಂದಿಲ್ಲದೆ ಇದ್ರೆ ಹೆಣ್ಣು ಸುಂದರವಾಗಿ ಕಾಣೋದಿಲ್ಲ ಅನ್ನತಕ್ಕಂತಹದ್ದು ಅರ್ಥ ಬರುತ್ತೆ. ಮುಂದೆ ಹೇಳ್ತಾ ಕವಿ ಹೇಳ್ತಾನೆ, ಅರಸಾಳ್ವ ಧರಣಿಯುಂ ತರುಣಿಯುಂ ಸುಂದರಮಾಗಿರದೊಡೆ ಅಂತ ಹೇಳ್ತಾನೆ. ಇಲ್ಲಿ ಅರಸಾಳ್ವ ಧರಣಿಯುಂ, ರಾಜ ಆಳತಕ್ಕಂತಹ ರಾಜ್ಯ ಇದೆಯಲ್ಲ ಅದು ಶಾಲಿ ಸುಂದರವಾಗಿರಬೇಕು. ಶಾಲಿ ಅಂತಂದ್ರೆ ಭತ್ತದ ಗದ್ದೆ, ಭತ್ತದ ಗದ್ದೆಯಿಂದ ನಳನಣಿಸ್ತಾ ಇರಬೇಕಂತೆ ಭೂಪ್ರದೇಶ, ಭತ್ತದ ಗದ್ದೆಗಳಿಂದ ಆವೃತವಾಗಿರಬೇಕು. ತರುಣಿಯು ಕೂಡ ಶಾಲಿ ಸುಂದರವಾಗಿರದೊಡೆ, ಅಂದ್ರೆ ತರುಣಿ ಹೇಗಿರಬೇಕು ಅಂದ್ರೆ ಶಾಲಿ ಅಂದ್ರೆ ಶಾಂತಿ ಅಂತ, ಶಾಂತಿ ಅನ್ನೋ ಅರ್ಥವೂ ಕೂಡ ಶಾಲಿಗಿದೆ. ಅಂದ್ರೆ ತರುಣಿ ಅಂತ ನಾವು ಇಟ್ಕೊಂಡಾಗ ಅಲ್ಲಿ ಅವಳು ಶಾಂತಿಯನ್ನ ಹೊಂದಿರದಿದ್ದರೆ ಅವಳು ಉನ್ನತಿಯನ್ನ ಹೊಂದೋದಿಲ್ಲ, ಏಳ್ಗೆಯನ್ನ ಹೊಂದೋದಿಲ್ಲ ಅನ್ನತಕ್ಕಂತಹ ಅರ್ಥ. ಈ ರೀತಿಯಾಗಿ ಆ ಶ್ಲೇಷಾರ್ಥವನ್ನ ಅತ್ಯಂತ ಸಮರ್ಥವಾಗಿ ಈ ಪದ್ಯದಲ್ಲಿ ಬಳಸಿದ್ದಾನೆ ಲಕ್ಷ್ಮೀಶ. ಇಲ್ಲಿ ಇನ್ನೂ ಒಂದು ಸ್ವಾರಸ್ಯ ಇದೆ, ಎಲ್ಲದರಲ್ಲೂ ಕೂಡ ಹೆಣ್ಣು ಅದು ಸಮಾನವಾದ ಅಂಶ ಎಲ್ಲದರಲ್ಲೂ ಕೂಡ. ಮೊದಲೇದಲ್ಲಿ ಏನು ಹೇಳ್ತಾನೆ ಅವನು, ಯಜ್ಞಶಾಲೆ ಬಾಲೆ ಅಂತ ಹೇಳ್ತಾನೆ, ಆಮೇಲೆ ಸತ್ಕವಿತೆ ಯುವತಿ ಅಂತ ಹೇಳ್ತಾನೆ, ಇನ್ನೊಂದು ಚಂದ್ರ ಮತ್ತು ನಾರಿ ಅಂತ ಹೇಳ್ತಾನೆ, ಮತ್ತು ಅರಸಾಳ್ತಕ್ಕಂತಹ ಭೂಮಿ ತರುಣಿ ಅಂತ. ಇಲ್ಲಿ ಬೇರೆ ಬೇರೆ ಇದಕ್ಕೆ ಆ ಹೆಣ್ಣನ್ನು ಕೂಡಿ ಹೇಳತಕ್ಕಂತಹ ಒಂದು ಸ್ವಾರಸ್ಯವನ್ನು ಮೆರೆದಿದ್ದಾನೆ ಪಂಡಿತ ಕವಿ ಲಕ್ಷ್ಮೀಶ.
1: ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಐದನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಎಸ್ ಗೋಪಾಲ್.
2: ಚೈತ್ರವನ ಚೈತ್ರವನ ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ, ಭಯೋತ್ಪಾದನೆಗೆ ಭಾರತ ತಲೆಬಾಗದು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಪೌರಾಡಳಿತ ನಿರ್ದೇಶನಾಲಯದಿಂದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಅಧಿಕಾರಿಗಳ ವರ್ಗಾವಣೆ. ಭಯೋತ್ಪಾದನೆ ಮತ್ತು ರಾಷ್ಟ ವಿರೋಧಿ ಶಕ್ತಿಗಳ ಎದುರು ಭಾರತ ಎಂದಿಗೂ ಮಣಿಯುವುದಿಲ್ಲ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಒಂದು ದೃಢ ಸಂಕೇತವಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದು ಒಂದು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಇದು ಕೇವಲ ಮಿಲಿಟರಿ ಕಾರ್ಯಾಚರಣೆ ಆಗಿರದೆ ದೇಶದ ಏಕತೆ ಮತ್ತು ಧೈರ್ಯದ ಸಂಕೇತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ತಾಳ್ಮೆಯನ್ನು ದೌರ್ಬಲ್ಯವೆಂದು ಭಾವಿಸಬಾರದು ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ತಿಳಿಸಲಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸನ್ನು ಸ್ಮರಿಸಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಒಂದು ವರ್ಷದ ಹಿಂದೆ ನಮ್ಮ ಸಶಸ್ತ್ರ ಪಡೆಗಳು ತಮ್ಮ ಶೌರ್ಯವನ್ನು ಪ್ರದರ್ಶಿಸಿ ಜನರ ಮೇಲೆ ದಾಳಿ ಮಾಡಿದವರಿಗೆ ಸೂಕ್ತ ಉತ್ತರ ನೀಡಿತ್ತು. ಪ್ರತಿಯೊಬ್ಬ ಭಾರತೀಯನೂ ಸಶಸ್ತ್ರ ಪಡೆಗಳ ಬಗ್ಗೆ ಹೆಮ್ಮೆಯ ಭಾವನೆ ಹೊಂದಿದ್ದಾನೆ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಕೂಡ ಕಾರ್ಯಾಚರಣೆಯನ್ನು ಸ್ಮರಿಸಿದ್ದು, ಪಹಲ್ಗಾಮ್ ಉಗ್ರರ ದಾಳಿಗೆ ನಡೆಸಲಾದ ಈ ಕಾರ್ಯಾಚರಣೆ ಭಯೋತ್ಪಾದನೆಯ ವಿರುದ್ದ ಭಾರತದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಎತ್ತಿಹಿಡಿದಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಸ್ಮರಣಾರ್ಥ ಸಮತಾ ಟ್ರಸ್ಟ್ ಇಲಾಖೆ ವತಿಯಿಂದ ಆರೋಗ್ಯ ಇಲಾಖೆಗೆ ನೀಡಲಾದ ಆಂಬ್ಯುಲೆನ್ಸ್ಗಳಿಗೆ ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಈ ಆಂಬ್ಯುಲೆನ್ಸ್ಗಳನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಲಾಗಿದ್ದು, ಇವು ಜಿಲ್ಲೆಯ ಜನರಿಗೆ ಉಚಿತ ತುರ್ತು ಸೇವೆ ಒದಗಿಸಲಿವೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಪಿಸಿ ಕುಮಾರಸ್ವಾಮಿ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಶ್ಚಿಮ ಬಂಗಾಳದ 50 ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರುವ ಪ್ರಮಾಣ ಗೆಲುವಿನ ಅಂತರಕ್ಕಿಂತ ಹೆಚ್ಚಿದೆ ಮತ್ತು ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಅಭಿಪ್ರಾಯ ಹಂಚಿಕೊಂಡಿರುವ ಅವರು, ಫಲಿತಾಂಶಗಳನ್ನು ಮೊದಲೇ ನಿರ್ಧರಿಸಿ ಅದಕ್ಕೆ ಪೂರಕವಾಗಿ ಸಂಸ್ಥೆಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ ಎಂದು ಟೀಕಿಸಿದ್ದಾರೆ. ಕೇವಲ ಬಂಗಾಳದಲ್ಲಿ ತಾರ್ಕಿಕ ವ್ಯತ್ಯಾಸದ ಹೆಸರಿನಲ್ಲಿ ಮತದಾರರ ಹೆಸರು ಅಳಿಸುವಿಕೆ, ಕೇಂದ್ರ ಪಡೆಗಳ ಅತಿಯಾದ ಬಳಕೆ, ಅಧಿಕಾರಿಗಳ ಸಾಮೂಹಿಕ ವರ್ಗಾವಣೆ ಮತ್ತು ಎಣಿಕೆ ಕಾರ್ಯಕ್ಕೆ ಕೇಂದ್ರ ನೌಕರರ ನೇಮಕದಂತಹ ಕ್ರಮಗಳ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ನಿಯಂತ್ರಿಸಲಾಗಿದೆ ಎಂದು ಸಚಿವರು ಆರೋಪಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯು ಇಂದಿನಿಂದ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿಎಜಿ ಆಯೋಜಿಸಿರುವ ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಇಲ್ಲಿ ಚಿಂತನ ಮಂಥನ ನಡೆಯಲಿದೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸಲಿದ್ದಾರೆ. ಶೃಂಗಸಭೆಯ ಭಾಗವಾಗಿ ಪ್ರತಿನಿಧಿಗಳು ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಗೆ ಭೇಟಿ ನೀಡಲಿದ್ದು, ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ವತಿಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಕುಲಪತಿ ನಾರಾಯಣಸ್ವಾಮಿ ಉದ್ಘಾಟಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಪೌರಾಡಳಿತ ನಿರ್ದೇಶನಾಲಯವು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆಗಳ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದೆ. ಈ ಆದೇಶದನ್ವಯ ಸುಮಿತ್ರಾ ಜಿಎ ಅವರನ್ನು ಮಂಗಳೂರಿನಿಂದ ಧಾರವಾಡಕ್ಕೆ, ಗುರುದಾಸ್ ಎಂ ಅವರನ್ನು ಬೆಳಗಾವಿಯಿಂದ ಮೈಸೂರಿಗೆ, ಬೋನಪ್ಪ ಅವರನ್ನು ತುಮಕೂರಿನಿಂದ ಮಂಗಳೂರಿಗೆ, ದತ್ತಾತ್ರೇಯ ಅವರನ್ನು ಶಿವಮೊಗ್ಗದಿಂದ ಬೆಂಗಳೂರಿಗೆ, ಜಯಶ್ರೀ ಅವರನ್ನು ಧಾರವಾಡದಿಂದ ಬೆಳಗಾವಿಗೆ, ಈ ರೀತಿ ಹಲವು ಅಧಿಕಾರಿಗಳನ್ನು ವಿವಿಧ ಪಾಲಿಕೆಗಳಿಗೆ ವರ್ಗಾಯಿಸಿ ಜವಾಬ್ದಾರಿ ನೀಡಲಾಗಿದ್ದು, ನಿಯೋಜಿತ ಸ್ಥಳ

0: ಸ್ಥಳಗಳಲ್ಲಿ ತಕ್ಷಣವೇ ಅಧಿಕಾರ ವಹಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. ಭಾರತ ಸೇವಾದಳ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕವತಿಯಿಂದ ಭಾರತ ಸೇವಾದಳ ಸಂಸ್ಥಾಪಕ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ನಾಸು ಹರ್ಡೇಕರ್ ಅವರ 137ನೇ ಜನ್ಮದಿನಾಚರಣೆಯನ್ನು ದೊಡ್ಡಬಳ್ಳಾಪುರದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತ ಸೇವಾದಳದ ಜಿಲ್ಲಾ ಅಧ್ಯಕ್ಷ ಜಿ ಲಕ್ಷ್ಮೀಪತಿ, ನಾಸು ಹರ್ಡೇಕರ್ ಅವರು ತಮ್ಮ ಉನ್ನತ ವ್ಯಾಸಂಗವನ್ನು ವಿದೇಶದಲ್ಲಿ ಮಾಡಿ ನಂತರ ಭಾರತಕ್ಕೆ ಮರಳಿ ಭಾರತದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಯುವಕರನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಭಾರತ ಸೇವಾದಳ ಸ್ಥಾಪಿಸುವ ಮೂಲಕ ಶಿಸ್ತು, ರಾಷ್ಟ್ರಪ್ರೇಮ ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿದ್ದರು ಎಂದು ಸ್ಮರಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜ್ಞಾನ ಭಾರತಂ ಮಿಷನ್ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಅಮೂಲ್ಯ ಐತಿಹಾಸಿಕ ಸಂಪತ್ತನ್ನು ಸಂರಕ್ಷಿಸುವ ಕಾರ್ಯಕ್ಕೆ ಒತ್ತು ನೀಡಲಾಗಿದ್ದು, ಶತಮಾನಗಳ ಇತಿಹಾಸವಿರುವ ಹಳೆಯ ಕೈಬರಹದ ಹಸ್ತಪ್ರತಿಗಳು ಹಾಗೂ ಶಿಲಾಶಾಸನಗಳನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಡಿಜಿಟಲೀಕರಣಗೊಳಿಸುವ ಸಮೀಕ್ಷೆಯನ್ನು ಇದೇ 15ರೊಳಗೆ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿರುವ ಶಾಸನ ಮತ್ತು ಸ್ಮಾರಕಗಳ ಸಂರಕ್ಷಣೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಅಭಿಯಾನವು ಕೇವಲ ದಾಖಲಾತಿಗೆ ಸೀಮಿತವಾಗಿರದೆ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವ ಬೃಹತ್ ಗುರಿಯನ್ನು ಹೊಂದಿದ್ದು, ದೇಶಾದ್ಯಂತ ಚದುರಿಹೋಗಿರುವ ಹಸ್ತಪ್ರತಿಗಳ ಮಾಹಿತಿಯನ್ನು ಒಂದೆಡೆ ಸಂಗ್ರಹಿಸಿ ಬೃಹತ್ ರಾಷ್ಟೀಯ ಜ್ಞಾನ ಭಂಡಾರವನ್ನು ನಿರ್ಮಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅನಾನುಕೂಲಕರ ಹವಾಮಾನದಿಂದ ಉಂಟಾಗುವ ಬೆಳೆ ನಷ್ಟದಿಂದ ರೈತರನ್ನು ರಕ್ಷಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ವಿಮೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ತಾಂತ್ರಿಕ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಯ ಪ್ರಮುಖ ಅಂಶಗಳ ಕುರಿತು ಚರ್ಚಿಸಿದರು. ಮಳೆ, ತಾಪಮಾನ ಹಾಗೂ ತೇವಾಂಶದಂತಹ ಹವಾಮಾನ ವೈಪರೀತ್ಯಗಳಿಂದಾಗಿ ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳಾದ ದಾಳಿಂಬೆ ಹಾಗೂ ದ್ರಾಕ್ಷಿ ಬೆಳೆಗಳಿಗೆ ಉಂಟಾಗುವ ನಷ್ಟಕ್ಕೆ ಪರಿಹಾರ ನೀಡುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಂಡಿದೆ ಎಂದು ತಿಳಿಸಿದರು. ಈ ಯೋಜನೆಯಲ್ಲಿ ಬೆಳೆ ಕಟಾವು ಪರಿಶೀಲನೆಗೆ ಬದಲಾಗಿ ಹವಾಮಾನ ಕೇಂದ್ರಗಳ ದತ್ತಾಂಶಗಳ ಆಧಾರದ ಮೇಲೆ ಪರಿಹಾರ ನೀಡಲಾಗುತ್ತಿದೆ. ಬೆಳೆ ಬೆಳವಣಿಗೆಯ ಹಂತಗಳನ್ನು ಗಮನದಲ್ಲಿಟ್ಟು ವಿಮಾ ಮೊತ್ತ ನಿಗದಿಪಡಿಸಲಾಗುತ್ತದೆ. ಹವಾಮಾನ ಸೂಚ್ಯಾಂಕಗಳ ಆಧಾರದ ಮೇಲೆ ಸ್ವಯಂಚಾಲಿತವಾಗಿ ಪರಿಹಾರ ಬಿಡುಗಡೆ ಮಾಡಲಾಗುತ್ತಿದ್ದು, ಬೆಳೆ ಹಾನಿಯ ಸಂದರ್ಭದಲ್ಲಿ ಬೆಳೆ ಸಾಲ ಪಡೆದ ಹಾಗೂ ಸಾಲ ಪಡೆಯದ ರೈತರಿಗೆ ನೇರ ವಿಮಾ ಪಾವತಿ ಸಿಗಲಿದೆ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ 1 ವರ್ಷ, ಭಯೋತ್ಪಾದನೆಗೆ ಭಾರತ ತಲೆಬಾಗದು, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಪೌರಾಡಳಿತ ನಿರ್ದೇಶನಾಲಯದಿಂದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಅಧಿಕಾರಿಗಳ ವರ್ಗಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಹಮ್ ಆಕಾಶವಾಣಿ ಬೆಂಗಳೂರ್ ಸೆ ಬೋಲ್ ರಹೆ ಹೈ. ಉರ್ದು ಪ್ರೋಗ್ರಾಮ್ ಕಹಕಶಾ.
2: ಕಹಕಶಾ ಪ್ರೋಗ್ರಾಮ್ ಸುನ್ನೆ ವಾಲೆ ಸಭಿ ಸಾಮೀನ್ ಕೋ ಹಮಾರಾ ಖಲೂಸ್ ಭರಾ ಅದಬ್.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ, ಜಿಲ್ಲಾ ವಾರ್ತಾಪತ್ರ 6:30, ಕೃಷಿರಂಗ ಕಾರ್ಯಕ್ರಮ 6:51, ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತಾಗಿ ಡಾ ವೀರೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ಮಾಗಡಿ ತಾಲೂಕು ಕುಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಜನಪದ ಹಾಡುಗಳು. ಸಿರಿಗಂಧ 7:45. 9:15 ಪ್ರಭಾ ಜೆ ಇನಾಮದಾರ್ ಹಾಡಿರುವ ಭಾವಗೀತೆಗಳು ಮೂಡಿಬರ್ತಾಯಿವೆ. ಕನ್ನಡ ಭಾರತಿ 9:30, ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಹಾಗೂ ಸಾಹಿತಿಗಳಾದ ಡಾ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಾಕ್ಷಾಯಣಿ ಪಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 10:00 ಆರೋಗ್ಯ ಸಂಚಿಕೆ. ಉಬ್ಬು ರಕ್ತನಾಳದ ಸಮಸ್ಯೆ ಮತ್ತು ಚಿಕಿತ್ಸೆ ಕುರಿತಾಗಿ ಡಾ ವಿಕ್ರಮ್ ಬಿಳಿಗಿರಿ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈಗ ಸಮಯ 3:02. ನಮ್ಮ ನಿಲಯದ ಮುಂದಿನ ಪ್ರಸಾರ 5:30 ಆರಂಭ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಬಂದರೂ ಕೂಡ ಆ ಮಕ್ಕಳಿಗೆ ಯಾವ ರೀತಿ ಕನ್ವಿನಿಯಂಟ್ ಇರುತ್ತೋ ಅದನ್ನ ಮಾಡ್ತಾರೆ. ಬಟ್ ಇನ್ ಕ್ಯಾಮ್ರಾ ಅಂತಂದ್ರೆ ಈ ಪ್ರೊಸೀಜರ್ ಇಷ್ಟೇ
1: ಇಷ್ಟೇ.
0: ಬೇರೆ ಕೇಸ್ಗಳಲ್ಲೆಲ್ಲ ತುಂಬಾ ಓಪನ್ ಆಗಿ ಎಲ್ಲ ಜನ ಇರ್ತಾರೆ, ಆಮೇಲೆ ತುಂಬಾ ಅಡ್ವೊಕೇಟ್ಸ್ ಇರ್ತಾರೆ, ಬೇರೆ ಬೇರೆ ಕೇಸಿಗೆ ರೆಪ್ರೆಸೆಂಟೇಟ್ ಮಾಡೋರು ಅಕ್ಯೂಸ್ಡ್ ಇರ್ತಾರೆ, ಅವರೆಲ್ಲ ಇರ್ತಾರೆ. ಸೊ ಇನ್ ಕ್ಯಾಮ್ರಾನಲ್ಲಿ ಬರೀ ಇಷ್ಟೇ ಆ ಕೇಸಿಗೆ ಸಂಬಂಧಪಟ್ಟವ್ರು ಅವ್ರ ವಕೀಲರು ಮಗುಗೆ ಯಾರಾದ್ರೂ ಅವ್ರ ತಂದೆ ತಾಯಿ ಜೊತೆಗಿರ್ಬೇಕು ಅಂದ್ರೆ ಇಟ್ಕೋಬಹುದು, ಆ ಮಗು ಮಾತ್ರ ಹೋಗೋದೇನಿಲ್ಲ. ಸೊ ಅದು ತುಂಬಾ ಮುಖ್ಯ,
1: ಪ್ರತ್ಯೇಕವಾಗಿ ಮಗುನ ಕರೆದು ವಿಚಾರಣೆ ಮಾಡುವಂತದ್ದು
0: ಏನಿಲ್ಲ. ಒಂದ್ ವೇಳೆ ಮಗು ಕೋರ್ಟ್ಗೆ ಬರಕ್ ಆಗಲ್ಲ, ನನ್ಗೆ ಇಷ್ಟ ಇಲ್ಲ, ಇವಾಗ ಬಿಲೋ 12 ಇಯರ್ಸ್ ಹಂಗಿತ್ತು, ಭಯ ಆಗುತ್ತೆ ಬರಲ್ಲ ಅಂದ್ರೆ ಅವಾಗ ರಿಟರ್ನ್ ಅಲ್ಲೂ ಕೂಡ ಕಳಿಸಬಹುದು. ಆಮೇಲೆ ಕೋರ್ಟ್ ಆಫೀಸರ್ಸ್ ಅನ್ನು ಕಳಿಸಬಹುದು, ಕೋರ್ಟ್ ಆಫೀಸರ್ಸ್ ಅನ್ನ ಕಳಿಸುವಂತ ಒಂದು ಅವಕಾಶ ಕೂಡ ಇದೆ. ಅಂದ್ರೆ ಅದನ್ನ ಸೀರಿಯಸ್ನೆಸ್ ನ ನೋಡಿ ಮತ್ತೆ ಎಲ್ಲ ಕೇಸ್ ಅಲ್ಲೂ ಕೊಡಕ್ಕೆ ಆಗಲ್ಲ.
1: ಅದೇ ಈಗ ಪೋಕ್ಸೋ ಈ ಎಲ್ಲ ಪ್ರಕರಣಗಳಲ್ಲಿ ಬಹಳ ವಿಭಿನ್ನವಾದಂತದ್ದ ಪ್ರಕ್ರಿಯೆಗಳು ಇರ್ತವೆ, ತುಂಬಾ ಸುಲಭವಾಗಿರುತ್ತದೆ, ಯಾವುದೇ ರೀತಿಯ ಭಯದ ವಾತಾವರಣ ಇರಲ್ಲ, ಅವರಿಗೆ ಆದಷ್ಟು ರಕ್ಷಣೆಯನ್ನ ಒದಗಿಸಲಾಗಿರ್ತದೆ.
0: ಯಾಕಂತಂದ್ರೆ ಪಬ್ಲಿಸಿಟಿ, ಅವ್ರ ಹೆಸರು ಅಡ್ರೆಸ್ ಎಲ್ಲಾನು, ಯಾವುದೇ ರೇಪ್ ಕೇಸ್ಗಳಲ್ಲೂ ಕೂಡ ಪೋಕ್ಸೋ ಕೇಸ್ಗಳಲ್ಲಿ ಕೂಡ ಸಂತ್ರಸ್ತೆಯ ಹೆಸರು ಅದನ್ನ ಗೌಪ್ಯತೆಯನ್ನ ಕಾಪಾಡಬೇಕು. ಒಂದ್ ವೇಳೆ ಅವರು ಅಡಲ್ಟ್ ಆಗಿದ್ದು, ಇವಾಗ ರೇಪ್ ಕೇಸ್ಗಳಲ್ಲಿ ವಯಸ್ಕರಾಗಿದ್ದು ನಮ್ಮ ಹೆಸರು ಹೇಳಿ ಪರವಾಗಿಲ್ಲ ಅಂತ ಅವರು ಕನ್ಸಂಟ್ ಕೊಟ್ರೆ ಮಾತ್ರ ಅದು ಪಬ್ಲಿಸಿಟಿಗೆ ಬರುತ್ತೆ, ಇಲ್ಲ ಅಂದ್ರೆ
1: ಮಕ್ಕಳ ವಿಷಯದಲ್ಲಿ ಮಾತ್ರ ಸಾಕಷ್ಟು ಗೌಪ್ಯತೆಯನ್ನ
0: ಕಾಪಾಡಲೇಬೇಕಾಗುತ್ತೆ.
1: ಈ ಎಲ್ಲ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತುಂಬಾ ಸುಲಭವಾದ ಭಾಷೆಯಲ್ಲಿ ಹೇಳಿದಿರಿ, ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಸಮಯ ಆಗಿದೆ 3:06. ಇದು ಗುರುವಾರದ ಗುಡ್ ಟೈಮ್. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಈ ಕ್ಷಣ ನಿಮ್ಮ

ಆಗಿದ್ದೀನಿ. ಇದು ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂ ಬಿಸಿಲು. ಪ್ರಶ್ನೆಗಳನ್ನ ನಾವು ಕೇಳ್ತೀವಿ, ಉತ್ತರಗಳನ್ನ ನೀವು ಕಳಿಸ್ತೀರಾ ನಿಮ್ಮದೇ ಮೊಬೈಲ್ ಸಂಖ್ಯೆಯಿಂದ. ಸಂಖ್ಯೆ ಅಷ್ಟೇ, ಕಳಿಸಿದ್ರೆ ಆಗಲ್ಲ ಅಂದ್ರೆ ನಿಮ್ಮ ಸಂಖ್ಯೆಯಿಂದ ನಿಮ್ಮನ್ನ ಗುರುತಿಸ್ಕೊಂಡ್ರೆ ಆಗಲ್ಲ. ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನ ಟೈಪ್ ಮಾಡಿ ಉತ್ತರವನ್ನ ಕಳಿಸ್ಕೊಡ್ಬೇಕು, ಮತ್ತು ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರು ಟೈಪ್ ಮಾಡೋದನ್ನ ಮರಿಲೇಬಾರ್ದು. ಪ್ರಶ್ನೆ ಪಟ್ಟಿ ತಯಾರಿದೆ, ತಡ ಯಾಕೆ ಮಾಡೋದು, ನೀವು ಉತ್ತರ ಕೊಡೋದಕ್ಕೆ ಸಿದ್ಧರಾಗಿದ್ದೀರಾ ಅಂತ ಭಾವಿಸ್ತಾ ಪ್ರಶ್ನೆಯನ್ನ ಕೇಳ್ತೀವಿ. ಇವತ್ತಿನ ಹೊಂಬಿಸಲಿನ ಪ್ರಶ್ನೆ, ಬಿಹಾರದ ಮುಖ್ಯಮಂತ್ರಿ ಡ್ಯಾಶ್ ಖಾಲಿ ಜಾಗದಲ್ಲಿ ಸೂಕ್ತ ಉತ್ತರವನ್ನು ತುಂಬಿ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9480910013 9480901013. ಕೇಳ್ತಾರೀ ಇದು ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.

ಎಂಥ ಚಂದ ಅಲ್ಲ ಕನ್ನಡ ಪದ, ಆಡ್ತಾ ಇದ್ರೆ ಹಾಡ್ತಾ ಇದ್ರೆ ಚೆಂದಾಗೇ ಇರುತ್ತೆ. ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕಳಿಸಿದ್ದಾರೆ. ಹೊಂಬಿಸಿಲಿನಲ್ಲಿ ನಾವು ಪ್ರಶ್ನೆಯನ್ನ ಕೇಳಿದ್ವಿ, ಬಿಹಾರದ ಮುಖ್ಯಮಂತ್ರಿ ಡ್ಯಾಶ್ ಖಾಲಿ ಜಾಗದಲ್ಲಿ ಸರಿಯಾದ ಉತ್ತರವನ್ನ ತುಂಬಿ ಕಳುಹಿಸಿಕೊಡಿ ಅಂತ ಸಾಕಷ್ಟು ಜನ ಸರಿ ಉತ್ತರ ಕಳಿಸಿಕೊಟ್ಟಿದ್ದಾರೆ. ಜಯಶ್ರೀ ಸುನಿಲ್, ರಾಜಾಜಿನಗರ್, ಅಧ

ಬಾಬಾ ಕಲ್ಯಾಣ್ ಬೆಂಗಳೂರು, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್, ಮಂಜುನಾಥ್ ಲಗಿರೆ, ಪ್ರಸನ್ನಕುಮಾರ್ ದಾವಣಗೆರೆ ಸೇರಿದಂತೆ ಅನೇಕರು ಸರಿ ಉತ್ತರವನ್ನು ಕೊಟ್ಟಿದ್ದೀರಾ. ಯಾರು ಸಾಮ್ರಾಟ್ ಚೌಧರಿ ಅಂತ ನೀವು ಟೈಪ್ ಮಾಡಿ ಮೆಸೇಜ್ ಮಾಡಿದ್ದೀರಾ, ನಿಮ್ಮ ಉತ್ತರ ಸರಿಯಾಗಿದೆ. ಸಾಮ್ರಾಟ್ ಚೌಧರಿ ಎಂದು ಉತ್ತರ ಕೊಟ್ಟಿರುವ ಎಲ್ಲರಿಗೂ ಕೂಡ ಅಭಿನಂದನೆ. ಪದ ಪದ ಕನ್ನಡ ಪದನೆ, ಪುನೀತ್ ರಾಜ್ಕುಮಾರ್ ಅವರ ದನಿಯಲ್ಲಿ, ಜಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ, ಎಸ್ ನಾರಾಯಣ್ ಅವರ ಸಾಹಿತ್ಯ ರಚನೆಯಲ್ಲಿ ಶೈಲು ಚಿತ್ರದ ಗೀತೆ ಕೇಳಿದ್ವಿ. ಮುಂದೆ ಒಮ್ಮೆ ಬಾರು ಸಂಜು ವೆಟ್ಸ್ ಗೀತ ಚಿತ್ರದಿಂದ ಶ್ರೇಯಾ ಘೋಷಲ್ ಅವರ ದನಿಯಲ್ಲಿ, ಜಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ, ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಹಾಡು ಮೂಡಿಬರಲಿದೆ. ಹೊಮ್ ಬಿಸಿಲಿನಲ್ಲಿ ಮತ್ತೊಂದು ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಸರಿಯಾದ ಉತ್ತರವನ್ನು ನೀವು ವಾಟ್ಸಪ್ ಮಾಡಿ 9480901013, ನಿಮ್ಮ ಚಂದದ ಹೆಸರು, ಊರಿನ ಹೆಸರು ಟೈಪ್ ಮಾಡೋದನ್ನು ಮರೀಲೇಬಾರ್ದು. ನಾನು ಕರೆ ಮಾಡಿ ಹೇಳ್ತೀನಿ ಅನ್ನೋದಾದರೆ ಸರಿಯಾದ ಉತ್ತರವನ್ನು ನೀವು ನಮಗೆ ತಿಳಿಸ್ಕೊಡ್ಬಹುದು. ನಮ್ಮ ದೂರವಾಣಿ ಸಂಖ್ಯೆ 0800228128106, 0800228126. ಈಗ ನಾವು ಕೇಳುವ ಪ್ರಶ್ನೆ, ಇತ್ತೀಚಿನ ಪಾಂಡಿಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಪಡೆದ ಸ್ಥಾನಗಳು ಡ್ಯಾಶ್. ಸರಿಯಾದ ಉತ್ತರವನ್ನು ನೀವು ತುಂಬಬೇಕು, ನಾವು ಆಯ್ಕೆಗಳನ್ನ ಕೊಡ್ತೀವಿ. 4, 0, 2, 1, ಇಷ್ಟು ನಿಮ್ಮ ಆಯ್ಕೆ. ಯಾವುದು ಸರಿಯಾದ ಉತ್ತರವನ್ನು ನಮಗೆ ವಾಟ್ಸಪ್ ಮಾಡಿ ಕೇಳ್ತಾರೆ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ, ಕಾಮನಬಿಲ್ಲು ಹೊಂಬಿಸಿಲು.

ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾವು ಪ್ರಶ್ನೆಯನ್ನು ಕೇಳಿದ್ವಿ, ಸಾಕಷ್ಟು ಜನ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ, ಕೆಲವರು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾವು ಕೇಳಿದ್ದ ಆಪ್ಷನಲ್ಲೇ ಇಲ್ಲದಂಥ ಉತ್ತರಗಳನ್ನು ಕೂಡ ಕೆಲವರು ಕೊಟ್ಟಿದ್ದಾರೆ. ಇತ್ತೀಚೆಗೆ ಪಾಂಡಿಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ಟಿ ವಿ ಕೆ ಪಕ್ಷ ಪಡೆದ ಸ್ಥಾನಗಳು ಎಷ್ಟು? ಆಯ್ಕೆ ಕೊಟ್ಟಿದ್ವಿ 4, 0, 2, 1 ಅಂತ. ಸರಿಯಾದ ಉತ್ತರಗಳನ್ನು ಕಳಿಸಿದ್ದಾರೆ ಸುಧಾ ಬೂದಿಹಾಳ್, ಹರೀಶ್ ಮಲ್ಲೇಶ್ವರ, ಕೆ ಎಂ ಪ್ರಕಾಶ್ ಕಲ್ಲೂರು ಗುಬ್ಬಿಯಿಂದ, ಸದಾನಂದ ಬಂಟ್ವಾಳ, ನಾಗರಾಜ್ ಬನ್ನೂರು, ಎ ಹರಿಹರನ್ ವಿಜ್ಞಾನ ನಗರ, ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ, ಅಂಬಿಕಾ ಹರಿಹರ ಕೊಪ್ಪದಿಂದ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಡೇವಿಡ್ ಮುನಿರಾಬಾದ್ ಅವರು, ಬಿ ಎಂ ವಿಶ್ವನಾಥ್ ಅವರು. ನಾವು ಆಗಲೇ ಹೇಳಿದ್ವಿ ಅವರು ಎರಡೆರಡು ಸಲ ಮೆಸೇಜ್ ಮಾಡಿದ್ರು, ಹೋಗಿದೆಯೋ ಇಲ್ವೋ, ಹೋಗಿದೆಯೋ ಇಲ್ವೋ ಅನ್ನೋ ಡೌಟಲ್ಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು, ಚಪ್ಪಾಳೆ ನಿಮಗೆ. ಇಷ್ಟೇ ಜನ ಸರಿ ಉತ್ತರ ಕೊಟ್ಟಿರೋದು, ಇಷ್ಟೇ ಜನ ಸರಿ ಉತ್ತರ ಕೊಟ್ಟಿರೋದು. ನಾವು ಆಪ್ಷನೇ ಕೊಟ್ಟಿರಲಿಲ್ಲ 3 ಅಂತ ಕೆಲವರು 3 ಅಂತ ಕಳಿಸಿದರೆ, ನಾವು ಆಪ್ಷನೇ ಕೊಟ್ಟಿರಲಿಲ್ಲ 108 ಅಂತ ಕೆಲವರು 108 ಕಳಿಸಿದರೆ, ಕೆಲವರು 100 ಅಂತಲೂ ಕಳಿಸಿದ್ದಾರೆ. ನಾವು ಆಪ್ಷನ್ ಕೊಟ್ಟಿರಲಿ, ನೀವು ಆಯ್ಕೆ ಮಾಡಬೇಕಿತ್ತು. ಪಾಂಡಿಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ಟಿ ವಿ ಕೆ ಪಕ್ಷ ಪಡೆದ ಸ್ಥಾನಗಳು 4, 0, 2, 1. ಇದರಲ್ಲಿ ಸರಿಯಾದ ಉತ್ತರ 2. ಟಿ ವಿ ಕೆ ಪಕ್ಷ ಪಾಂಡಿಚೇರಿಯಲ್ಲಿ 2 ಸ್ಥಾನಗಳಲ್ಲಿ ಜಯ ಗಳಿಸಿದೆ. ಅಲ್ಲಿ ಪಕ್ಷ ಇದೆಯಾ ಅಂತಲೂ ಕೆಲವು ಪ್ರಶ್ನೆ ಮಾಡಿದ್ದಾರೆ, ಸ್ಪರ್ಧಿಸಿದ್ದಾರೆ, 2 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಇದು ನಮ್ಮ ಪ್ರಶ್ನೆ ಮತ್ತು ನಿಮ್ಮ ಉತ್ತರ ಏನಾಗಿತ್ತು ಅಂತ ಈಗ ನೀವೇ ತಿಳ್ಕೊಂಡ್ರಿ. ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಸಮಯ, ಗಮನವಿಟ್ಟು ಕಿವಿಗೊಟ್ಟು ಸರಿಯಾಗಿ ಆಲಿಸಿ ನಿಮ್ಮ ಉತ್ತರವನ್ನು ನಿಮ್ಮ ಮುದಾದ ಹೆಸರು, ಊರಿನ ಹೆಸರಿನೊಂದಿಗೆ ನಮಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ ತಿಳಿಸಬಹುದು. ಹೊಂದಿಸಿ ಬರೆಯಿರಿ. ಎ ಬದಿಯಲ್ಲಿ ಒಂದಷ್ಟು ಪದಗಳನ್ನು ಹೇಳ್ತೀವಿ, ಬಿ ಬದಿಯಲ್ಲಿ ಒಂದಷ್ಟು ಪದಗಳನ್ನು ಹೇಳ್ತೀವಿ. ಸರಿಯಾದ ಉತ್ತರಗಳನ್ನು ನೀವು ಹೊಂದಿಸಿ ನಮಗೆ ಕಳಿಸಿಕೊಡಬೇಕು. ಎ ಬದಿಯಲ್ಲಿ ಗುರುಪ್ರೀತ್ ಸಿಂಗ್ ಸಂಧು, ಪರ್ದೀಪ್ ನರ್ವಾಲ್, ಪಂಕಜ್ ಮಲ್ಹೋತ್ರಾ, ದಿವ್ಯಾ ದೇಶ್ಮುಖ್. ಬಿ ಬದಿಯಲ್ಲಿ ಖೋಖೋ, ಚೆಸ್, ಕಬಡ್ಡಿ, ಫುಟ್ಬಾಲ್. ಎ ಬದಿಯಲ್ಲಿ ಗುರುಪ್ರೀತ್ ಸಿಂಗ್ ಸಂಧು, ಪರ್ದೀಪ್ ನರ್ವಾಲ್, ಪಂಕಜ್ ಮಲ್ಹೋತ್ರಾ, ದಿವ್ಯಾ ದೇಶ್ಮುಖ್. ಬಿ ಬದಿಯಲ್ಲಿ ಖೋಖೋ, ಚೆಸ್, ಕಬಡ್ಡಿ, ಫುಟ್ಬಾಲ್. ಸರಿಯಾಗಿ ನೀವು ಹೊಂದಿಸಿ ನಮಗೆ ಉತ್ತರವನ್ನು ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಏನಿದು ಹಲೋ ಅಂತಿದ್ದಾರೆ ಮೇಡಮ್ ಅಂತ ಫಸ್ಟೇಕೆ ನಮ್ಮ ಕೇಳುಗರು ಅಂತರ ಕನ್ಫ್ಯೂಸ್ ಆಗಿರ್ಬೋದು. ನಾವು ಪ್ರಶ್ನೆ ಕೇಳಿದ್ವಿ, ಹೊಂದಿಸಿ ಬರೆಯರಿಗೆ. ಎ ಬದಿಯಲ್ಲಿ ಗುರುಪ್ರೀತ್ ಸಿಂಗ್ ಸಂಧು, ಪರದೀಪ್ ನರ್ವಾಲ್, ಪಂಕಜ್ ಮಲ್ಹೋತ್ರಾ, ದಿವ್ಯಾ ದೇಶ್ಮುಖ್. ಬಿ ಬದಿಯಲ್ಲಿ ಖೋಖೋ, ಚೆಸ್, ಕಬಡ್ಡಿ, ಫುಟ್ಬಾಲ್. ಸರಿಯಾದ ಉತ್ತರವನ್ನು ಬೆರಳೆಣಿಕೆ ಮಂದಿ ಮಾತ್ರ ಕಳಿಸಿಕೊಟ್ಟಿದ್ದಾರೆ. ಅವ್ರು ಯಾರು ಅಂತ ನಾವು ಯೋಚನೆ ಮಾಡ್ತಿದ್ದಾಗ ನಮಗೆ ಸಿಕ್ಕವರು. ಸರ್, ನಿಮ್ಮ ಉದಾದ ಹೆಸರೇನು ಸರ್?
2: ಉದಯ್ ಕರ್ಕೇರ.
1: ಉದಯ್ ಕರ್ಕೇರ ಎಲ್ಲಿ ಅವರು?
2: ನಾವು ಉಡುಪಿ ಮಲ್ಪೆಯಿಂದ.
1: ಬೀಚ್ ಅಲ್ಲೆಲ್ಲ ನೀರು ಚೆನ್ನಾಗಿದೆಯಾ?
2: ಹಾ, ಚೆನ್ನಾಗಿದೆ ಮೇಡಮ್.
1: ನಮ್ ಕಡೆ ಎಲ್ಲ ಮಳೆನೇ ಬರ್ತಿಲ್ಲ ಸರ್. ಏನ್ ಮಾಡ್ಕೊಂಡಿರ್ತಾವ್ ಉಡುಪಿಯಲ್ಲಿ?
2: ನಾವು ಮಲ್ಪೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತೀವಿ.
1: ಏನ್ ಅಂಗಡಿ ಸರ್?
2: ಜನರಲ್ ಸ್ಟೋರ್.
1: ನಿಮ್ ಏಜ್ ಕೇಳ್ಬೋದಾ?
2: ಈಗ 49 ವರ್ಷ.
1: ಓ, ಪರವಾಗಿಲ್ಲ. ಏನ್ ನಾಚಿಕೆ ಇಲ್ಲ ನಿಮಗೆ ಹೇಳೋಕೇನು? ಸಂಕೋಚ ಏನಿಲ್ಲ, ಮಾತಾಡೋಕೆ ಸಂಕೋಚ ಅಂತಿದ್ರಿ. ಏಜ್ ಹೇಳೋಕೇನು ಸಂಕೋಚ ಇಲ್ಲ ಅಲ್ಲ.

0: ಇಲ್ಲ, ವಾಸಿ ಆಡ್ಲಿಕ್ಕೆ ಸಂಕೋಚ ಇಲ್ಲ ಮೇಡಮ್.
1: ಓಕೆ, ಊಟ ಮಾಡಿದ್ರಾ?
0: ಊಟ ಆಯ್ತು ಮೇಡಮ್.
1: ಮೀನ್ ತಿಂದ್ರಾ?
0: ಹಾ, ನಮ್ಗೆ ಮೀನ್ ತಿಂತೀವಿ.
1: ಅಲ್ಲ, ಇವತ್ತು ಮಧ್ಯಾಹ್ನ ಊಟ?
0: ಇದು ಮಧ್ಯಾಹ್ನ ತರಕಾರಿ ಮೇಡಮ್.
1: ಓಕೆ, ತರಕಾರಿ. ನಾವು ಹೊಂದಿಸಿ ಬರೀರಿ ಪ್ರಶ್ನೆ ಕೇಳಿದ್ವಿ, ಅದಕ್ಕೆ ನೀವು ಸರಿಯಾದ ಉತ್ತರವನ್ನು ಕಳಿಸಿದ್ರೆ, ವೆರಿ ಫಸ್ಟ್ ಅಂಡ್ ಫಾಸ್ಟ್ ಆನ್ಸರ್ ಕೊಟ್ಟರು ನೀವು. ಯಾವ್ಯಾವ ಪ್ರಶ್ನೆಗಳಿಗೆ ಅಂದ್ರೆ, ಏ ಬದಿಯಲ್ಲಿ ನಾನು ಪದ ಹೇಳ್ತೀನಿ, ನೀವು ಉತ್ತರ ಹೇಳ್ತಾ ಹೋಗ್ತೀರಾ?
0: ಆಯ್ತು.
1: ಗುರುಪ್ರೀತ್ ಸಿಂಗ್ ಸಂಧು.
0: ಗುರುಪ್ರೀತ್ ಸಿಂಗ್ ಹಾಕಿ.
1: ನೋ, ನಾವು ಹಾಕಿ ಆಪ್ಷನ್ ಕೊಟ್ಟಿಲ್ಲ.
0: ಫುಟ್ಬಾಲ್ ಮೇಡಮ್.
1: ಎಸ್. ಪರದೀಪ್ ನರ್ವಾಲ್.
0: ಕಬಡ್ಡಿ ಪ್ಲೇಯರ್.
1: ಪಂಕಜ್ ಮಲ್ಹೋತ್ರಾ.
0: ಖೋಖೋ.
1: ದಿವ್ಯಾ ದೇಶ್ಮುಖ್.
0: ಚೆಸ್ ಪ್ಲೇಯರ್ ಮೇಡಮ್.
1: ಚೆಸ್. ಹೆಂಗೆ ಸರ್ ನೀವು ಅಷ್ಟು ಬೇಗ ಆನ್ಸರ್ ಕೊಟ್ಬಿಡ್ರಿ?
0: ನನಗೆ ಕ್ರೀಡೆ ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಉಂಟು ಮೇಡಮ್. ಕ್ರೀಡೆ ದಿವಸ ದಿನಪತ್ರಿಕೆಯಲ್ಲಿ ನೋಡ್ತೀನಿ. ಹೌದು,
1: ದಿನಪತ್ರಿಕೆಯಲ್ಲಿ ನೋಡ್ತೀರಾ?
0: ಕ್ರೀಡೆ ಸ್ವಲ್ಪ ಓದ್ತಾ ಇರ್ತೀನಿ. ಕ್ರೀಡೆ ಬಗ್ಗೆ
1: ಆಡ್ತೀರಾ ತಾವು?
0: ಕ್ರಿಕೆಟ್ ಆಡ್ತೀನಿ.
1: ಕ್ರಿಕೆಟ್ ಆಡ್ತೀರಾ? ಚೆಸ್, ಕಬಡ್ಡಿ, ಖೋಖೋ, ಫುಟ್ಬಾಲ್ ಆಡಿಲ್ಲ?
0: ಇಲ್ಲ,
1: ಬಟ್ ಆಸಕ್ತಿ ಇದೆ.
0: ಆಸಕ್ತಿ ಇದೆ.
1: ನೀವೇ ಫಸ್ಟ್ ಅಂಡ್ ಫಾಸ್ಟ್ ಆಗಿ ಆನ್ಸರ್ ಕೊಟ್ರಿ ಅಂತ ಹೇಳಿದ್ರೆ ಹೇಗೆ ಅನ್ನಿಸ್ತಿದೆ?
0: ತುಂಬಾ ಸಂತೋಷ ಆಯ್ತು ಮೇಡಮ್.
1: ನಮಗೂ ನಿಮ್ ಜೊತೆ
0: ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು.
1: ನಮಗೂ ನಿಮ್ ಜೊತೆ ಮಾತನಾಡಿ ತುಂಬಾ ಸಂತೋಷ ಆಯ್ತು.
0: ಎಲ್ಲಿ ಮಾತಾಡ್ಲಿಲ್ಲ ನೀವು, ಇವತ್ತು ಮಾತಾಡಿ ತುಂಬಾ ಸಂತೋಷ ಆಯ್ತು.
1: ಓಕೆ, ನಿಮ್ಮ ಧ್ವನಿ ಕೇಳಿ ನಮಗೂ ತುಂಬಾ ಸಂತೋಷ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಉದಯ್ ಅವರೇ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು, ಬಾಯ್. ನಾವು ಕೇಳಿದ ಪ್ರಶ್ನೆಗೆ ಉದಯ್ ಕರ್ಕಿರ ಅವರು ಮೊದಲಿಗೆ ಸರಿಯಾದ ಉತ್ತರವನ್ನು ಕಳಿಸಿದೆ. ಅದರ ಜೊತೆಗೆ ನೇತ್ರಾ ಕೆಂಗೇರಿ ಅವರ ಉತ್ತರ ಕೂಡ ಸರಿಯಾಗಿದೆ. ಸುರೇಶ್ ಮದ್ದೂರು ಯಾದಗಿರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಗೀತಾ ಕಾವೇರಪ್ಪ ವಿರಾಜಪೇಟೆ ಸರಿಯ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಕೆಲವರು ಒಂದೊಂದು ಮಾತ್ರ ಹೇಳಿದ್ದಾರೆ, ಅಂದರೆ ಪರದೀಪ್ ನರ್ವಾಲ್ ಕಬಡ್ಡಿ ಅಷ್ಟೇ ಹೇಳಿದ್ದಾರೆ. ಬೇರೆಯವರು ಇನ್ನೊಂದು ಯಾವುದು ಆಟಗಾರ ಹೆಸರು ತೆಗೆದು ಅವರ ಆಟ ಯಾವುದು ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಗುರುಪ್ರೀತ್ ಸಿಂಗ್ ಸಂಧು ಅವರು, ನಮ್ಮ ಭಾರತದ ಫುಟ್ಬಾಲ್ ಪ್ಲೇಯರ್. ಎಲ್ಲರೂ ಕೂಡ ನಮ್ಮ ಭಾರತೀಯ ಆಟಗಾರರೇ. ಪರದೀಪ್ ನರ್ವಾಲ್ ಕಬಡ್ಡಿ ಪ್ಲೇಯರ್, ಪಂಕಜ್ ಮಲ್ಹೋತ್ರಾ ಖೋಖೋ, ದಿವ್ಯಾ ದೇಶ್ಮುಖ್ ಚೆಸ್. ಸೊ ಇದು ಸರಿಯಾದ ಉತ್ತರ. ಈ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳೆಯ ಅಭಿನಂದನೆ. ಸಾರಥಿ ಚಿತ್ರದಿಂದ ಮನಸ್ಸಿ ಮನಸ್ಸಿ ಹಾಡನ್ನ ಕೇಳಿದ್ವಿ. ವಿಜಯಪ್ರಕಾಶ್ ಹಾಗೂ ಶಮಿತಾ ಮಲ್ನಾಡ್ ಅವರ ದನಿಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ರಚನೆ. ಇದು ನಿಮ್ಮ ನೆಚ್ಚಿನ ಹೊಂಬಿಸಿಲು ಕನ್ನಡ ಕಾಮನಬಿಲ್ಲು.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
4: ಅಲ್ಟಿಮೇಟ್ ಗೋಲ್ ಎಕ್ಸಾಮ್ ಕೆ ನಂಬರ್ ನಹೀ ಹೋ ಸಕ್ತಾ, ಅಲ್ಟಿಮೇಟ್ ಗೋಲ್ ಸಂಪೂರ್ಣ ಜೀವನ ಕೆ ವಿಕಾಸ್ ಕಾ ಹೋನಾ ಚಾಹಿಯೆ.
3: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಪ್ರಶ್ನೆ ಈಗ ಹಾಡಿನ ರೂಪದಲ್ಲಿ ಬರ್ತಾ ಇದೆ. ಹಾಡು ಕೇಳ್ಕೊಳ್ಳಿ, ಆನಂತರ ಪ್ರಶ್ನೆ ಏನು ಅಂತ ನಾವು ಹೇಳ್ತೀವಿ.

ಹಾಡು ಕೇಳಿದ್ರಲ್ಲ, ಇದು ಯಾವ ಚಿತ್ರದ ಗೀತೆ ಮತ್ತು ಇದರ ಸಾಹಿತ್ಯ ರಚನೆಕಾರರು ಯಾರು, ಚಿತ್ರ ಯಾವುದು ಮತ್ತು ಲಿರಿಸಿಸ್ಟ್ ಸಾಹಿತಿ ಯಾರು, ಇದು ನಮ್ಮ ಪ್ರಶ್ನೆ. ಉತ್ತರ ಏನು ಅನ್ನೋದನ್ನು ನಮಗೆ ವಾಟ್ಸಪ್ ಮಾಡಿ 9480910913 ಕರೆ ಮಾಡೋದಾದರೆ 0800-222-8126 ನಿಮ್ಮ ಚಂದದ ಹೆಸರನ್ನ ತಪ್ಪದೆ ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾರೆ, ಇದು ಹೊಂಬಿಸಿಲು.

ಅಷ್ಟೊಂದು ಕಷ್ಟ ಇದೆಯಾ ಈ ಪ್ರಶ್ನೆ ಅನ್ನೋದು ನನಗೂ ಕೂಡ ಯೋಚನೆಗೆ ಸಿಕ್ಕಿದೆ, ಯೋಚನೆಗೆ ಹತ್ತಿದೆ. ಯಾರು ಕೂಡ ಸರಿಯಾದ ಉತ್ತರವನ್ನು ಕಳುಹಿಸಿ ಕೊಟ್ಟಿಲ್ವಾ ಅಂದರೆ ಈಗ ಚಪ್ಪಾಳೆ ಸಿಗಬೇಕಾಗಿರೋದು ವಿಜಯಲಕ್ಷ್ಮಿಗೆ ಮಾತ್ರ. ಆಹಾ, ನನಗೆ ನಾನೇ ಚಪ್ಪಾಳೆ ತಟ್ಕೊಳ್ಳೋದ್ರಲ್ಲಿ ಏನು ಖುಷಿ ಇದೆಯಪ್ಪ. ನಮಗೆ ನಾವೇ ಚಪ್ಪಾಳೆ ತಟ್ಕೋಬೇಕು, ಪರವಾಗಿಲ್ಲ. ನೀವು ಚಪ್ಪಾಳೆ ಕೊಟ್ಟಿದ್ದೀರಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಯಾರು ಸರಿಯಾದ ಉತ್ತರವನ್ನು ಕಳಿಸಿಲ್ಲ. ಹರೀಶ್ ಮಲ್ಲೇಶ್ವರ ಒಂದು ಪಾಯಿಂಟಿಗೆ ಅಷ್ಟೇ ಹೇಳಿದ್ದಾರೆ, ಅಂದರೆ ಸಿನಿಮಾ ಯಾವುದು ಅಂತ ಹೇಳಿದ್ದಾರೆ. ನಮ್ಮ ಸಚಿನ್ ರಾಯಚೂರಿನಿಂದನೂ ಕೂಡ, ರಾಕೇಶ್ ಹರಿಹರದಿಂದ ಕೂಡ ಸಿನಿಮಾ ಹೆಸರು ಮಾತ್ರ ಹೇಳಿದ್ದಾರೆ. ಕೆಲವರು ಸುಪ್ರಭಾತ ಅಂತ ಸಾಕಷ್ಟು ಜನ ಕಳಿಸಿಕೊಟ್ಟಿದ್ದಾರೆ, ತಪ್ಪು ಅದು, ಸುಪ್ರಭಾತ ಸಿನಿಮಾದಲ್ಲ. ಸಿದ್ಲಿಂಗಮೂರ್ತಿ ಸಿರಿಗೆರೆ ಸರಿಯಾದ ಉತ್ತರ, ಸಿನಿಮಾ ಹೆಸರು ಮಾತ್ರ. ನೇತ್ರ ಕೆಂಗೇರಿಯವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ, ಈಗ ಬಂದಿದೆ, ನಾವೆಲ್ಲ ಆನೆರ್ಗೂ ಹೋದ್ಮೇಲೆ ಬಂದಿದೆ. ನೇತ್ರ ಕೆಂಗೇರಿ, ನಿಮ್ಮ ಉತ್ತರ ಸರಿಯಾಗಿದೆ, ಸಿನಿಮಾ ಮತ್ತು ಸಾಹಿತ್ಯ ಹೆಸರನ್ನ ಸರಿಯಾಗಿ ನಮೂದಿಸಿದ್ದೀರಾ. ಅದರ ಜೊತೆಗೆ ಎನ್ ಆರ್ ಪ್ರಸಾದ್ ರಾಜಾಜಿನಗರ್ ಅವರ ಉತ್ತರ ಕೂಡ ಸರಿಯಾಗಿದೆ, ಎರಡು ಅಂದರೆ ಸಿನಿಮಾ ಮತ್ತು ಸಾಹಿತ್ಯ ಹೆಸರು ಚೆನ್ನಾಗಿ ಅಂದರೆ ಸರಿಯಾಗಿದೆ. ಸೊ ನಿಮ್ಮ ಉತ್ತರ ಸರಿಯಾಗಿರೋದ್ರಿಂದ ಇನ್ನೊಬ್ರು ಹೀಗೆ ಯಾರೋ ಕಳಿಸಿದ್ರು, ಇವರು ಸಿನಿಮಾ ಹೆಸರು ಮಾತ್ರ ಸರಿ ಇದೆ, ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿ. ನಮ್ಮ ಎನ್ ಆರ್ ಪ್ರಸಾದ್ ಹಾಗೂ ಮತ್ತೊಬ್ಬರು ಯಾರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದು ನೇತ್ರ ಕೆಂಗೇರಿ, ಇವರಿಗಾಗಿ ಮತ್ತೊಮ್ಮೆ ಚಪ್ಪಾಳೆ. ಸರಿಯಾದ ಉತ್ತರ ಇದು ನಗು ನಗುತ ನಲಿ ಚಿತ್ರದ ಗೀತೆ, ಸಾಹಿತ್ಯ ರಚನೆ ಶ್ಯಾಮ ಸುಂದರ್ ಕುಲಕರ್ಣಿ. ನಗು ನಗುತ ನಲಿ ಚಿತ್ರದ ಶೀರ್ಷಿಕೆ ಗೀತೆ ಇದು. ಇದನ್ನು ಬರೆದವರು ಶ್ಯಾಮ ಸುಂದರ್ ಕುಲಕರ್ಣಿ. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ, ಎಸ್ ಪಿ ಬಿ ಅವರ ಕಂಠಸಿರಿ.

ಇದೊಂದು ಪಾಲಿಸ್ಬಿಟ್ರೆ ನಾವೆಲ್ಲ ನಗ್ನಗ್ತಾ ಆರಾಮಾಗಿರ್ಬೋದಲ್ಲ. ಈ ಬಾಳಲ್ಲಿ ಏನೇ ಆಗಲಿ ನಗ್ನಗ್ತಾ ನಲಿ. ಆದರೆ ಯಾವಾಗಲೂ ಈ ಪಾಯಿಂಟ್ ಮೈಂಡಲ್ಲಿ ನೆನಪಿರಲ್ಲ ಅನ್ನೋದೇ ಪ್ರಾಬ್ಲಮ್ ಅಲ್ವಾ. ನಗ್ನಗ್ತಾ ಇರುವಾಗ ಮಾತ್ರ ನಗು ಬರುತ್ತೆ, ಈ ಪಾಯಿಂಟ್ ನೆನಪಿರುತ್ತೆ. ಕೋಪ ಬಂದಾಗ ತಕ್ಷಣಕ್ಕಿದ್ದು ನೆನಪೇ ಬರಲ್ಲ. ಹಾಗಾಗಿ ಬಾಳಲ್ಲಿ ಬದುಕಲ್ಲಿ ಏನೇನೆಲ್ಲ ಆಗಿಬಿಡತ್ತೆ. ಇರಲಿ, ಆ ಬದುಕಿನ ಬವಣೆನೆಲ್ಲ ಸೈಡ್ಗಿಟ್ಬಿಟ್ಟು ಈಗ ಹೊಂಬಿಸಿಲಿಗೆ ಬಂದು ಪ್ರಶ್ನೆಯನ್ನು ಕೇಳ್ತಾ ಇದ್ವಿ. ಸರಿಯಾದ ಉತ್ತರಗಳನ್ನು ನೀವು ನಮಗೆ ವಾಟ್ಸಪ್ ಸಂಖ್ಯೆ ಅಥವಾ ದೂರವಾಣಿ ಮೂಲಕ ಕರೆ ಮಾಡಿ ತಿಳಿಸ್ಬಹುದು. ನಿಮ್ಮ ಹೆಸರನ್ನು ಪದೇ ಪದೇ ಹೇಳ್ತಾ ಇದ್ವಿ, ಹೆಸರನ್ನು ನಮೂದಿಸಲೇಬೇಕು. ಈಗ ಮತ್ತೊಂದು ಪ್ರಶ್ನೆ, ಆರಕ್ಕೇರಲಿಲ್ಲ ಮೂರಕ್ಕಿಳಿಲಿಲ್ಲ ಅನ್ನೋ ನುಡಿಗಟ್ಟಿನ ಅರ್ಥ ಏನು? ಆರಕ್ಕೇರಲಿಲ್ಲ ಮೂರಕ್ಕಿಳಿಲಿಲ್ಲ ಅಂತ ಹೇಳ್ತೀವಿ, ಹಂಗಂದ್ರೆ ಏನು? ನಿಮಗೆ ಗೊತ್ತಿದ್ರೆ ನಮಗೆ ವಾಟ್ಸಪ್ ಮಾಡಿ 9480901013. ದೂರವಾಣಿ ಸಂಖ್ಯೆ 0800222816.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ನಾವು ಪ್ರಶ್ನೆ ಕೇಳಿದ್ವಿ, ಹೋಮ್ ಬೆಸ್ಲಿನಲ್ಲಿ ಸಾಕೆ ಜನ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದಾರೆ. 6ಕ್ಕೆ ಇರಲಿಲ್ಲ, 3ಕ್ಕೆ ಇಳಿಯಲಿಲ್ಲ, ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ವಿ. ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ ಜಗದಾಂಬಿಕಾ, ಹಂಸವೇಣಿ, ಭಾಗ್ಯರಾಮಣ್ಣ, ಹರೀಶ್ ಮಲ್ಲೇಶ್ವರ, ವರಲಕ್ಷ್ಮಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಸುರೇಶ್ ಮದ್ದೂರು, ಯಾದಗಿರಿ, ಸುಭಾನ್ ಕೋರಿ, ಹಂಪಸಾಗರ, ಸುಮಿತ್ರಾ ಸಂಡೂರು, ಬಿಕೆ ಶಿವಕುಮಾರ್, ಸಿಂಗಟಗೆರೆ, ಗೀತಾ ಕಾವೇರಪ್ಪ, ವಿರಾಜ್ಪೇಟೆ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದೀರಾ. 6ಕ್ಕೆ ಇರಲಿಲ್ಲ, 3ಕ್ಕೆ ಇಳಿಲಿಲ್ಲ ಅಂದರೆ ಅರ್ಥ ಯಾವುದೇ ಪ್ರಗತಿ ಕಾಣ್ತಾ ಇಲ್ಲ, ಯಾವುದೇ ಬೆಳವಣಿಗೆನೂ ಕಾಣ್ತಾ ಇಲ್ಲ, ಯಥಾಸ್ಥಿತಿ ಅಂತ ಇದ್ದಂಗೆ ಇರೋದು. ಈಗ ನಾವು ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡಿದ್ದೀವಿ ಅಂದರೆ ತಿಂಗಳಿಗೆ ಇಷ್ಟು ಆದಾಯ ಬರ್ತಿದೆ, 1 ಲಕ್ಷ 1 ಲಕ್ಷ ಅಂದ್ಕೊಳ್ಳಿ, ಹಾಂ ಅದು ಯಾವ ಬಿಸ್ನೆಸ್ಸು ಅಂತ ಆಮೇಲೆ ಯೋಚನೆ ಮಾಡಿ ನನ್ನ ಕೇಳಬೇಡಿ, ಸುಮ್ಮನೆ ಲೆಕ್ಕ ಕೇಳಿದಷ್ಟೇ. ನೋಡಿ ದುಡ್ಡು ಅಂದ ತಕ್ಷಣ ಎಲ್ಲ ಕನ್ಫ್ಯೂಸ್ ಆಗೋಗುತ್ತೆ. 1 ತಿಂಗಳಿಗೆ 1 ಲಕ್ಷ 2 ಲಕ್ಷ ಆದಾಯ ಬರ್ತಿದೆ ಅಂತಂದರೆ ದಿನ ಕಳೆದಂತೆ ನಾವು ಪ್ರಗತಿ ಆಗ್ತಾ ಹೋಗಬೇಕು. ನೆಕ್ಸ್ಟು 1-5 ತಿಂಗಳ ನಂತರ 1 ತಿಂಗಳಿಗೆ 4 ಲಕ್ಷ 5 ಲಕ್ಷ ಆದಾಯ ಬರಬೇಕು. ಅದಾದ ಸ್ವಲ್ಪ ದಿನಗಳ ನಂತರ ಇನ್ನೂ ಜಾಸ್ತಿ ಬರಬೇಕು. ಇಲ್ಲ ತೀರಾ ಲಾಸಾಗಿ ಹೋಗ್ತಾ ಇದೆ, ನಂಗೆ ಇದು ಕೈಗೂಡ್ತಾ ಇಲ್ಲ ಅಂತಂದರೆ ಕೆಳಗೆ ಬಂದ್ಬಿಡ್ತೀವಿ, 2 ಲಕ್ಷ 1 ಲಕ್ಷಕ್ಕಿಂತ ಕಮ್ಮಿಯೇ, 90,000 80,000 ಅಂತ. ಅದು ಆಗ್ತಾನೆ ಇಲ್ಲ, ತೀರಾ ನಮಗೆ ಪ್ರಾಫಿಟ್ಟು ಆಗ್ತಾ ಇಲ್ಲ, ಬೆಳವಣಿಗೆನೂ ಕಾಣ್ತಾ ಇಲ್ಲ, ಇರ್ತವಾ ಕೆಳಗೆ ಲಾಸ್ ಆಗ್ತಾನೆ ಅಂತಲೂ ಹೇಳ್ತಾ ಇಲ್ಲ. ಅದೇ ಗ್ರಾಫಲ್ಲೇ ಇದ್ದೀವಿ. ಮಗುನೂ ಅಷ್ಟೇ, ಓದೋದ ಮಗು ಇಷ್ಟು ಪರ್ಸೆಂಟೇಜ್ ತೊಗೊಂಡಿದ್ಯಾ ಅಷ್ಟೇ ಎಲ್ಲ ಕ್ಲಾಸಲ್ಲೂ, ಎಲ್ಲ ಸೆಮಿಸ್ಟರಲ್ಲೂ, ಎಲ್ಲ ಸಬ್ಜೆಕ್ಟಲ್ಲೂ ಹಾಗೆ. ಅಂದರೆ 6ಕ್ಕೆ ಹೇಳ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ ಅಂತ. ಇದು ತೀರಾ ಮಧ್ಯಮ ವರ್ಗದವ್ರ ಮನೇಲಿ ತೀರಾ ಕಷ್ಟ ಇದ್ದಾಗ ಅಥವಾ ಏನೋ ನಡೀತಾ ಇದೆ ಜೀವನ, ಸಮಾಧಾನ ಹೊಟ್ಟೆಗೆ ತುಂಬುವಷ್ಟು ಸಾಕು ಅನ್ನೋ ರೀತಿ ಇದ್ರೆ ಹಂಗೇ ಇರುತ್ತೆ. ಹೊಟ್ಟೆಗೆ ತುಂಬಷ್ಟು ಸಾಕು ಅಂತಂದರೆ ನಾವೆಲ್ಲ ಒಡವೆ ವಸ್ತ್ರ ಹಾಕ್ಕೊಂಡು ಓಡಾಡೋದು ಯಾವಾಗ, 6ಕ್ಕೆ ಏರಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಸೊ ಯಥಾಸ್ಥಿತಿಲಿ ಇರೋದು ಅಷ್ಟು, ಪ್ರಗತಿನೂ ಕಾಣ್ತಾ ಇಲ್ಲ, ಇತ ಅವನತಿನೂ ಕಾಣ್ತಾ ಇಲ್ಲ ಅನ್ನೋ ರೀತಿ ಹೇಳೋ ಸಂದರ್ಭದಲ್ಲಿ 6ಕ್ಕೆ ಇರಲಿಲ್ಲ, 3ಕ್ಕೆ ಇಳಿಲಿಲ್ಲ ಅಂದರೆ ಜಾಸ್ತಿನೂ ಆಗಲಿಲ್ಲ ಕಮ್ಮಿನೂ ಆಗಿಲ್ಲ ಅನ್ನೋ ರೀತಿ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಈ ಥರದ ಉತ್ತರ, ಅಂದರೆ ಯಾರು ಸರಿ ಉತ್ತರ ಕೊಟ್ಟಿದ್ದೀರೋ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮ್ಮ ಜೀವನ 6ಕ್ಕೆ ಏರ್ತಾ ಇರಲಿ, ಆಮೇಲೆ 6-12 ಆಗಲಿ 12-18 ಆಗಲಿ ಅಂತ ನಾನು ಬಯಸ್ತೀನಿ. ಹಾಗೆ ನೀವು ಕೂಡ ನಮಗೂ ಬಯಸಿ ಅಂತ ಒಂಚೂರು ಬಯಸ್ತೀವಿ ಅಷ್ಟೇ. ಇನ್ನು ಸರಿ ತಪ್ಪು ತಿಳಿಸಿ. 1 ತೊಲಾ ಎಂದರೆ 10 ಗ್ರಾಮ್, ಸರಿನಾ ತಪ್ಪಾ? ನಿಮ್ಮ ಉತ್ತರ ಏನು? ಸರಿಯಾದ ಉತ್ತರವನ್ನು ವಾಟ್ಸಪ್ ಮಾಡಿ 0800-222-8120-6 ಕರೆ ಮಾಡಬಹುದು. ವಾಟ್ಸಪ್ ನಂಬರ್ 9480-9010013. 1 ತೊಲಾ ಎಂದರೆ 10 ಗ್ರಾಮ್, ಸರಿನಾ ತಪ್ಪಾ? ನಿಮ್ಮ ಉತ್ತರ ಏನು ಬೇಗ ಬೇಗ ತಿಳಿಸ್ಕೊಡಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು ಹೊಂಬಿಸಲು.

ಯಾಕೆ ಯಾಕೆ ಅಂತ ನಾವು ಕೂಡ ಕೇಳ್ತಾ ಇದ್ದೀವಿ. ಯಾಕೆ ಸಮಯ ಇಷ್ಟು ಬೇಗ ಓಡ್ತಾ ಇದೆ? 3:56. ಪ್ರಶ್ನೆಯನ್ನು ಕೇಳಿದ್ವಿ, ಸರಿ ತಪ್ಪು ತಿಳಿಸಿ. 1 ತೊಲಾ ಎಂದರೆ 10 ಗ್ರಾಂ, ಸರಿನಾ ತಪ್ಪಾ? ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ ಪದ್ಮಶ್ರೀ ಕುಟುಂಬ, ರಾಮಚಂದ್ರಪುರ, ಸುಧಾನಾರಾಯಣ್ ಕೆ ಹಳ್ಳಿ, ರೇಣುಕಾ, ದಾವಣಗೆರೆ, ಎಸ್ ನಾಗರಾಜರಾವ್, ಅನ್ನಪೂರ್ಣೇಶ್ವರಿ ನಗರ್, ನಾಗರಾಜು, ಬಿ ಕೆ ಶಿವಕುಮಾರ್, ಲಕ್ಷ್ಮಣ್ ರಾವ್, ದೊಡ್ಡ ಬೊಮ್ಮಸಂದ್ರ, ಗುರುರಾಜ್ ಕುಟುಂಬ, ವಿರೂಪಾಕ್ಷನಗರ, ಗುರು ಸೋಮಯಾಜಿ, ಜ್ಞಾನಭಾರತಿ, ಬೂದಿಗೆರೆ ಮುರಳಿ, ವೇದಾ ಶೆಟ್ಟಿ, ಕಾಳವರ ಕುಂದಾಪುರ, ಅನಂತಮೂರ್ತಿ ಶೃಂಗೇರಿ, ಮಂಜುನಾಥ್ ಇಂದರಗಿ ಸೇರಿದಂತೆ ಅನೇಕರು ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಜಯಪುಟ್ಟಸ್ವಾಮಿ ಅವರು ಫ್ರಮ್ ಕೆನಡಾ, ಇವರು ಕೆನಡಾ ಅಂತ ಹಾಕಿದ್ದಾರೆ. ಮೇಡಮ್ ಕೆನಡಾ ಹೋಗ್ಬಿಟ್ರಾ? ವಾಪಸ್ ಬರುವಾಗ ನಂಗೇನಾದ್ರು ತೊಗೊಂಬನ್ನಿ ಅಂತ ಹೇಳ್ತೀನಿ ಅಷ್ಟೇ. ಏನು ಹೇಳೋಕ್ಕಾಗತ್ತೆ ನಾವು? ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಅದ್ರ ಜೊತೆಗೆ ಅನೇಕರು ಸರಿ ಉತ್ತರವನ್ನು ಕಳಿಸಿದ್ದಾರೆ. ಯಾರೆಲ್ಲ ತಪ್ಪು ಅಂತ ಸರಿಯಾಗಿ ಉತ್ತರ ಕೊಟ್ಟಿದ್ರೋ ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳೆಯ ಅಭಿನಂದನೆ. ಹೌದು, ನಮ್ಮ ಹೇಳಿಕೆ ತಪ್ಪಾಗಿದೆ. 1 ತೊಲಾ ಎಂದರೆ 10 ಗ್ರಾಂ ಅಲ್ಲ. ಅದು ಹೇಗೆ ಅಂತ ರಮ್ಯಾ ಮಲೆನಾಡು ಚಿಕ್ಕಮಗಳೂರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. 1 ತೊಲಾ ಅಂದರೆ 10 ಗ್ರಾಂ ಎಂಬುದು ಸರಿಯಲ್ಲ, ಇದು ತಪ್ಪು. ಯಾರಾದರೂ 10 ಗ್ರಾಮ್ಗೆ 1

ಅಂತ ಹೇಳ್ತಾ ಇದ್ರೆ ಅದು ಕೇವಲ ವ್ಯವಹಾರದ ಅನುಕೂಲಕ್ಕಾಗಿ ಬಳಸುವಂತಹ ಒಂದು ಅಂದಾಜು ಲೆಕ್ಕನೇ ಹೊರತು ವೈಜ್ಞಾನಿಕವಾಗಿ ನಾವು ಲೆಕ್ಕಾಚಾರಕ್ಕೆ ಅಂತ ಕೂತ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆನ್ಸರ್ ಅದಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ತುಲಾ ಅಂದ್ರೆ 11 gram 600 milligram ಅಂದ್ರೆ 11.66 gram ಅಂತ ಇದು ಸರಿಯಾದ ಉತ್ತರ ಆಗಿತ್ತು. ಒಂದು ತುಲಾ ಅಂದ್ರೆ 10 gram ಅಲ್ಲ, ಅದು ಗಣಿತ ವಿಜ್ಞಾನ ಈ ಥರ ಎಲ್ಲ ಲೆಕ್ಕ ಹಾಕಿದ್ರೆ ಸರಿಯಾಗಿ ಬರಲ್ಲ. ಸಮಾಜದಲ್ಲಿ ಹೇಳ್ತಾರಷ್ಟೇ 1 ತೊಲಾ ಅಂದರೆ ಓ 10 gram ಅನ್ನೋ ಥರ ಲೆಕ್ಕ ಹಾಕೋತೀವಷ್ಟೇ. ಬಟ್ ಅದು ತಪ್ಪು ತಪ್ಪು ಅಂತ ಯಾರು ಸರಿ ಉತ್ತರ ಕೊಟ್ಟಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ನಿಮ್ಮೆಲ್ಲರ ಪ್ರೀತಿ ಫಲಿಸಲಿ, ಸ್ನೇಹ ಸಮೃದ್ಧವಾಗಿರಲಿ, ಬಾಂಧವ್ಯ ಬೆಸೆಯಲಿ. ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮ್ರೆಬಿಲು, ತುಂಬಾನೇ ಕಲರ್ಫುಲ್ಲು. 4 ಗಂಟೆಗೆ ದೆಹಲಿ ಕಿನ್ನದ ಸಹ ಪ್ರಸಾರದಲ್ಲಿ ಸಂದೇಶ್ ಟು ಸೋಲ್ಜರ್ ವಿಶೇಷ ಕಾರ್ಯಕ್ರಮ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ. ಸಮಯ ಆಗಿದೆ 5:01 ಗುರುವಾರ ಸಂಜೆ. ಇವತ್ತಿನ ನಾನ್ ಸ್ಟಾಪ್ ಸಂಜೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅದ್ಭುತವಾದ ಸೊಗಸಾದ ಹಾಡುಗಳನ್ನು ಕೇಳ್ತಾ ಸಾಗುವಂತಹ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ ಜಿ ಪ್ರವೀಣ್ ಜೋಯ್ಸ್. ಮಾತುಕತೆ, ಹಾಡು, ಎಲ್ಲವೂ ನಿಮ್ಮ ಜೊತೆ ಆಗುತ್ತೆ. ಇದೀಗ ಕಾರ್ಯಕ್ರಮನ ಶುರು ಮಾಡೋಣ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಶೃಂಗಾರದ ಹೊಂಗೆ ಮರ, ಪಂಚತಂತ್ರ ಚಿತ್ರದಿಂದ ಈ ಗೀತೆ ಕೇಳ್ತಾನೇರಿ. ಚುನ್ ಮಾಡ್ರಿ ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್, ಇದು ಕನ್ನಡ ಕಾಮನಬಿಲ್ಲು FM ರೈನ್ಬೋ. 5:11 ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಾನ್ಸ್ಟಾಪ್ ಸಂಜೆಯಲ್ಲಿ ನಾನ್ಸ್ಟಾಪ್ ಸೂಪರ್ ಹಿಟ್ ಗೀತೆಗಳು ನಿಮ್ಮೆಲ್ಲರಿಗಾಗಿ ಹೀಗೆ ಪ್ರಸಾರವಾಗುತ್ತೆ. ಪ್ರಸಾರವಾಗ್ತಾ ಅದರ ಮಧ್ಯದಲ್ಲಿ ಒಂದಿಷ್ಟು ಮಾತುಕತೆಯಲ್ಲಿ ಕೂಡ ಜೊತೆಯಾಗೋಣ. ಇನ್ನು ಇವತ್ತಿನ ಮಾತುಕತೆ ಅತ್ಯಂತ ಸಿಂಪಲ್ ಅನಿಸುತ್ತೆ. ಎಲ್ಲ ಡಿವೈಸಸ್ಗಳು, ನಾವು ಬಳಸುವಂತಹ ಪ್ರತಿಯೊಂದು ಉಪಕರಣಗಳು ಸ್ಮಾರ್ಟ್ ಆಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಸ್ಮಾರ್ಟ್ಫೋನ್, ತದನಂತರ ಸ್ಮಾರ್ಟ್ ಕಂಪ್ಯೂಟರ್ಗಳು, ಸ್ಮಾರ್ಟ್ ಟಿವಿಗಳು, ಸ್ಮಾರ್ಟ್ ವಾಷಿಂಗ್ ಮಿಷಿನ್, ಸ್ಮಾರ್ಟ್ ಅಬ್ಬಾ ಲಿಸ್ಟ್ ಹೀಗೆ ಉದ್ದ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಇನ್ನು ಮುಂದೆ ಒಂದಿಷ್ಟು ಸ್ಮಾರ್ಟ್ ಉಪಕರಣಗಳನ್ನು ನಾವು ತಿನ್ನಬಹುದು ಕೂಡ. ಏನು ತಿನ್ನುವಂತಹ ಸ್ಮಾರ್ಟ್ ಉಪಕರಣಗಳೇನ್ರಿ? ಏನು ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು, ಡಿವೈಸಸ್ಗಳನ್ನು ತಿನ್ನೋಕ್ಕಾಗುತ್ತಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಜ. ಇನ್ನು ಮುಂದೆ ನಾವು ಒಂದಿಷ್ಟು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತಿನ್ನಬಹುದು. ಹೇಗೆ ಏನು ಹೇಳ್ತೀನಿ, ಎಲ್ಲೂ ಹೋಗಿ ಟ್ಯೂನ್ ಮಾಡಿರಿ, ಕೇಳ್ತಾನೆ. ಇದು ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಕನ್ನಡ ಕಾಮನವಿರೋ FM ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ ತರಂಗಾಂತರದಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:30. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಗಿರ್ಮಿಟ್ ಕಾರ್ಯಕ್ರಮಕ್ಕೆ ನಮ್ಮ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಗಿರ್ಮಿಟ್ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಕಪ್ಪು ಬಿಳುಪಿನ ನಡುವೆ ಚಿತ್ರದ ಗೀತೆ, ವೆಂಕಟೇಶ್ ಸಂತೋಷ್ ವೆಂಕಿಯವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ರಿಶಾಲ್ ಶಾಹಿ ಅವರ ಸಂಗೀತ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಮುಂದಿನ ಗೀತೆ ಭಗೀರ ಚಿತ್ರದ್ದು, ಹಾಡಿದ್ದಾರೆ ಹಾಶಿಕಾ ದೇವನಾಥ್, ಸಾಹಿತ್ಯ ಪ್ರಮೋದ್ ಮರವಂತೆ, ಸಂಗೀತ ಬಿ ಅಜನೀಶ್ ಲೋಕನಾಥ್.

0: ಸಾಹಿತ್ಯ ಸಂಗೀತ ಸಿನಿಮಾ ನಾಟಕ
1: ಆಹಾರ ಆರೋಗ್ಯ
0: ಭಾಷೆ ಸಂಸ್ಕೃತಿ
1: ಪುರಾಣ ಇತಿಹಾಸ
0: ದೇಶ ಪ್ರೇಮ ಸಹಬಾಳ್ವೆ
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
0: ಮನೆ ಮನಗಳ ಸಂಗಾತಿ ತಲೆಮಾರುಗಳ ಕೊಂಡಿ ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ
3: ಆನಂದಮಯ.
4: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಗೀತೆ ಇಬ್ಬನಿ ತಪ್ಪಿದ ಇಳೆಯಲಿ ಚಿತ್ರದ್ದು. ಹಾಡಿದ್ದಾರೆ ಶ್ರೀಲಕ್ಷ್ಮಿ ಬೆಳ್ಮಣ್ಣು. ಸಾಹಿತ್ಯ ಚಂದ್ರಜಿತ್ ಬೆಳ್ಳಿಯಪ್ಪ. ಸಂಗೀತ ಗಗನ್ ಬಡೇರಿಯಾ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಗಿರ್ಮಿಟ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಿರ್ಮುಕ್ತ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಗಾಯನ, ಡಾಕ್ಟರ್ ಸ್ವಾಮಿ ಆರ್ ಎಂ ಅವರ ಸಾಹಿತ್ಯ, ಸಂಗೀತ ಸಾಮ್ರಾಟ್.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಶ್ರೀಧರ್ ಬೆಳ್ಮಣ್ಣು ಹಾಗೂ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಗಳಲ್ಲಿ ಕೇಳಿ ಶಾಖಾಹಾರಿ ಚಿತ್ರದ ಗೀತೆ, ಸಂದೀಪ್ ಸುಂಕದ್ ಅವರ ಸಾಹಿತ್ಯಕ್ಕೆ ಮಯೂರ್ ಅಂಬೇಕಲ್ಲು ಅವರ ಸಂಗೀತ ಸಂಯೋಜನೆ ಇದೆ.

ಇದುವರೆಗೂ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಆಲಿಸಿದಿರಿ.

0: ಆಕಾಶವಾಣಿ ಬೆಂಗಳೂರು.
1: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
2: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಕೊಡುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
0: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ. ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸಿ.

0: have arrested three individuals. Police also formed a seven-member special investigation team, SIT. It will work under the supervision of the IG of CID. Meanwhile, police took into custody and investigated a resident of Siliguri in connection with the murder case. His car's number plate was allegedly used by the assailants who killed Chandranath Rath last night. After an almost three-hour investigation, police released him with the assurance that he would cooperate and help in further investigation. Around 40 passengers from a cruise ship hit by a deadly Hanta virus outbreak disembarked at the remote South Atlantic island of St. Helena last month without contact tracing, nearly 2 weeks after the first passenger died on board. The Dutch Foreign Ministry has confirmed the number. It comes as international authorities intensify efforts to contain a rare outbreak of deadly disease linked to the Andes strain of Hanta virus after three people who were aboard the cruise ship MV Hondius have died since it set sail from Argentina a month ago. The Dutch-flagged expedition vessel, carrying around 150 passengers and crew from 23 different countries, is now sailing towards Spain's Canary Islands under strict precautionary measures. Benchmark domestic equity indices staged a lackluster close today, remaining largely unchanged amid a choppy trading session. The Sensex dropped 114 points to close at 77,845, while the Nifty dipped 4 points to settle at 24,327. And in IPL cricket, Lucknow Super Giants will face Royal Challengers in Lucknow today at 7:30 p.m. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ. ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತು ಡಾ ವೀರೇಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು. 7:45 ಸಿರಿಗಂಧ. 9:15 ಪ್ರಭಾಜೆ ಇನಾಮದಾರ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಕನ್ನಡ ಭಾರತಿ ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಾಕ್ಷಾಯಣಿ ಪಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಆರೋಗ್ಯ ಸಂಚಿಕೆ. ಉಬ್ಬು ರಕ್ತನಾಳದ ಸಮಸ್ಯೆ ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ ವಿಕ್ರಮ್ ಬಿಳಿಗಿರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ. ಮೆಲೋಡಿ ಟೈಮ್ ಹಿಂದಿ ಹಾಗೂ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳುವಿರಿ.

ಇನ್ನು ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಪ್ರಭಾಕರ್ ಜೋಶಿ ಅವರಿಂದ ಕಲಬುರಗಿ ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ, 6:50 ರೈತರಿಗೆ ಸಲಹೆ, 7:15 ಮೇಘನಾ ಭಟ್ ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ, 8:35 ಆಕಾಶ ಬುಟ್ಟಿ ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, 8:50 ಕಗದಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ, ನಿವೃತ್ತ ನಾಯಕ್ ನಾರಾಯಣ್ ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ, 9:30 ಗಾನಗಂಗೆ 10:30 ಸುನ್ಹರೇಪಲ್ 11:00 ಸವಿ ನೆನಪು 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 12:05 ವನಿತಾ ವಿಹಾರ ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಸಂಚಿಕೆ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ ಭಾಗವಹಿಸುತ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾ.

ವಚನ ಕಾರ್ಯಕ್ರಮ ವಾಚನ ಹೆಚ್.ಆರ್. ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ, 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿ ರಂಗ, ಸಹಜ ಕೃಷಿ ಮತ್ತು ಆರೋಗ್ಯ ರಕ್ಷಣೆ ಕುರಿತು ಡಾಕ್ಟರ್ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ, ನಂತರ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ, 9:15 ರತ್ನಶಾಸ್ತ್ರಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಜೆಕೆ ಯೋಗ ಕೀರ್ತನ ಅವರ ಹಾಡುಗಾರಿಕೆ, ವೈಲಿನ್ ವೆಂಕಟೇಶ್ ಜೋಸ್ಯಾರ್, ಮೃದಂಗ ವಿನೋದ್ ಶ್ಯಾಮ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕೇಳುವಿರಿ. ಕಾರ್ಯಕ್ರಮ ವಿವರಣೆ ಕೇಳಿದಿರಿ.

0: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು. ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು. ರಸಾಯನಶಾಸ್ತ್ರ ಪ್ರಾಧ್ಯಾಪಕರು, ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಗಣನೀಯ ಕೆಲಸ ಮಾಡಿದ್ದಾರೆ ಜೆಆರ್ ಲಕ್ಷ್ಮಣರಾವ್. ವಿಜ್ಞಾನದ ಪ್ರಚಾರ ಪ್ರಸಾರ, ವಿಜ್ಞಾನ ಚಳುವಳಿಯನ್ನೇ ಮಾಡಿದವರು ವಿಜ್ಞಾನ ಪರಿಷತ್ನ ರೂವಾರಿ ಜೆಆರ್ ಲಕ್ಷ್ಮಣರಾವ್. ಅವರ ಧ್ವನಿಯನ್ನು ಈಗ ಆಲಿಸೋಣ.
1: ನಾವು ವಿಜ್ಞಾನದಲ್ಲಿ ಬರೆಯೋದು ಏಕೆ, ಗುರಿ ಏನು? ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು, ವೈಜ್ಞಾನಿಕ ವಿಧಾನವನ್ನು ಪಾಪ್ಯುಲರೈಸ್ ಮಾಡಬೇಕು, ಜನಗಳು ಇದನ್ನು ಬೆಳೆಸ್ಕೊಳ್ಬೇಕು. ಈ ಕೆಲಸ ಸಾಧನೆ ಮಾಡೋದಕ್ಕೆ ಬರೀ ಸಾಹಿತ್ಯ ಒದಗಿಸಿದ್ರೆ ಸಾಲದು, ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಅಲ್ಲಿ ನಾನು ನೋಡಿ ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ, ಯಾರನ್ನಾದರೂ ಕೇಳೋಣ ಸಾಧ್ಯವಾದರೆ, ಯಾರಾದರೂ ನನ್ನ ಸ್ನೇಹಿತರು ಸಿಗ್ತಾರೆ ಅನ್ನೋದು ಮಾಡೋದಕ್ಕೆ ಅಂತ ಬಂದಾಗ, ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75
2: ಪ್ರಾರಂಭವಾಗಿತ್ತು. ಹೌದು,
1: ಸಾಲದ್ದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು ಸೇತುರಾಯರು, ಮತ್ತು ಅದರ ಬ್ರೈನ್ ಚೈಲ್ಡ್ ಆಫ್ ಎ ಕೆ ಎನ್ ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು ಹೇಳಿದ್ರು, ನೋಡೋಣ ನಾನು ಏನು ಮಾಡ್ಬೋದು ಅಂತ. ಮೊತ್ತ ಮೊದಲನೇದಾಗಿ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೇ, ಈ ಕೆಲಸಕ್ಕೆ ಕೈ ಹಾಕ್ಬೋದೇ. ಅದು ಹೇಗಾಯ್ತೋ ಏನು ಕತ್ತೀವೋ, ಅವರಿಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದ್ರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತ ಅವರಿಗೆ ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ. ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್ ಅಂತ ನಾವು ತಗೋತೀವಲ್ಲ, ಹಾಗೆ ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ, ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು, ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದರೂ ಒಬ್ಬರನ್ನು ಕರೆಸಿ ಅವ್ರ ಕೈಲಿ ಒಂದು ಭಾಷಣ ಮಾಡಿಸಿ, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. ಎಂ ಪಿ ಪರಮೇಶ್ವರನ್ ಅಂತ ಇದ್ದಾರೆ ಅವರು, ಅವ್ರನ್ನ ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ, ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗಬಹುದು, ಲೇಖನಗಳು ಕೊಡೋಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು, ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹೀ ಇಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆ ಒಳಗೆ ಒಂದು 80,000 ಆಯಿತು, ಒಂದು 5,000 ಹೆಚ್ಚು ಹಾಕೋಕ್ಕೆ. ನೀವು ಮಾಡಿಬಿಡಿ ನಾವು ಕೊಡ್ತೀವಿ ಅಂದರು, ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭವಾಯಿತು. ಇದಕ್ಕೆ

0: ಎಲ್ಲ ಮೊದಲ ಒಂದು ಸುಮಾರು ಒಂದು 10 ವರ್ಷ ಈ ಪ್ರಕಟಣೆ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಕಟಣೆ ಪ್ರಪಂಚದ ಮೇಲೆ ಒಂದು 10 ದಿನ ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು. ಅವರೇ ಹೇಳಿದರು ಕನ್ನಡ ಪ್ರಕಟಣೆ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ ಇದು. ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4 ಆವೃತ್ತಿ, 5 ಆವೃತ್ತಿ, 6 ಆವೃತ್ತಿಗಳು ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ 1 ವರ್ಷವಾದ ಮೇಲೆ 80ರ ಜೂನ್ನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪ್ರಶಸ್ತು ವಿದ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು ಮೊತ್ತ ಮೊದಲ ಈ ಕಾರ್ಯಕಾರಿ ಸಮಿತಿ ಸಭೆ ಸೇರಿತು. ನಮ್ಮ ಮೈಸೂರಿನಲ್ಲಿ ಆ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾಪಕರಿಗೆ ನಾನು ಒಬ್ಬ. ಒಂದು ವಿಚಿತ್ರ ಏನು ಅಂತಂದರೆ ಅದು 1978ರಲ್ಲಿ ಪ್ರಾರಂಭವಾದ್ದು. 78ರಿಂದ ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ. ಕ್ರಮೇಣ ಈ ನಮ್ಮ ಕಾರ್ಯಕಾರಿ ಸಮಿತಿಗಳಿಗೆ ಮುಂದೆ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು. ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿಗಳಿಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು ಮಾಡಬೇಕು ಅಂತ ಬಂದಾಗ ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಜೆ.ಆರ್. ಲಕ್ಷ್ಮಣರಾವ್ ಅವರದು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಆಪರೇಷನ್ ಸಿಂಧೂರ್ ಇತ್ಯಸ್ಯ ಪ್ರಥಮ ವಾರ್ಷಿಕೋತ್ಸವಂ ಆಚರಿತಂ. ಭಯೋತ್ಪಾದನಸ್ಯ ಪರಾಜಯೇ ತಸ್ಯ ಸಕ್ಷಮ ವಿಧಿವ್ಯವಸ್ಥಾಯಾಃ ವಿನಾಶೆ ಚ ಭಾರತಸ್ಯ ಪ್ರತಿಬದ್ಧತಾಂ ಪುನಃ ದೃಢೀಕೃತಂ. ಬಿಹಾರಸ್ಯ ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ಸ್ವಮಂತ್ರಿಮಂಡಲಸ್ಯ ವಿಸ್ತಾರಂ ಕೃತವಾನ್. ನಿತೀಶ ಕುಮಾರಸ್ಯ ಪುತ್ರೇಣ ಸಹ ದ್ವಾತ್ರಿಂಶತ್ ಮಂತ್ರಿಣಃ ಚ ನೂತನ ಮಂತ್ರಿಮಂಡಲೇ ಶಪಥ ವಚನಂ ಸ್ವೀಕೃತವಂತಃ. ತಮಿಳುನಾಡು ಕೇರಳ ರಾಜ್ಯಯೋಃ ಸರ್ವಕಾರ ನಿರ್ಮಾಣಾರ್ಥಂ ತೀವ್ರ ಸಂವಾದಾಃ ಪ್ರಚಲಂತಿ. ಸರ್ವಕಾರೇಣ 40 ವರ್ಷತಃ ಅಧಿಕ ವಯಸ್ಕಾನಾಂ ಕರ್ಮಚಾರಿಣಾಂ ಕೃತೆ ರಾಷ್ಟ್ರವ್ಯಾಪಿ ವಾರ್ಷಿಕ ಸ್ವಾಸ್ಥ್ಯ ಪರೀಕ್ಷಣೋಪಕ್ರಮಂ ಸಮಾರಬ್ಧಂ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಲಖನೌ ಸೂಪರ್ ಜಾಯಂಟ್ಸ್ ದಲಂ ಅದ್ಯ ಸಾಯಂಕಾಲೇ ಲಖನೌ ನಗರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ ಯತ್ ದೇಶಃ ಆತಂಕವಾದಂ ಪರಾಜಯಿತುಂ ತಸ್ಯ ಸಮರ್ಥಕಂ ವಿಧಿವ್ಯವಸ್ಥಾಂ ಚ ವಿಘಟಯಿತುಂ ದೃಢಃ ಅಸ್ತಿ. ಸಿಂಧೂರಾಭಿಯಾನಸ್ಯ ಏಕವರ್ಷಸ್ಯ ಪೂರ್ತ್ಯವಸರೆ ಸಾಮಾಜಿಕಾಂತರಜಾಲೀಯೆ ಪಟಲೆ ಶ್ರೀಮೋದಿ ಅವದತ್ ಯತ್ ಭಾರತೀಯ ಸಶಸ್ತ್ರ ಸೇನೆಯಾ ಅಭಿಯಾನಾವಧೌ ಅಪೂರ್ವಂ ಸಾಹಸಂ ಸ್ಪಷ್ಟತಾಂ ಸುದೃಢಂ ಸಂಕಲ್ಪಂ ಚ ಪ್ರದರ್ಶಿತಂ. ಸಹ ಅವದತ್ ಯತ್ ಏತತ್ ಪಹಲಗಾಮ ಇತ್ಯತ್ರ ನಿರ್ದೋಷ ಭಾರತೀಯೇಷು ಆಕ್ರಮಣಸ್ಯ ಸಾಹಸಂ ಕರ್ತೃಷು ಸೈನಿಕಾಃ ಸಮುಚಿತಂ ಪ್ರತಿಕಾರಂ ಕೃತವಂತಃ. ಶ್ರೀಮೋದಿ ಅಗ್ರೆ ಅವದತ್ ಯತ್ ಸಶಸ್ತ್ರ ಸೇನಾಯಾಃ ಶೌರ್ಯಸ್ಯ ಸಂಪೂರ್ಣಃ ದೇಶಃ ಅಭಿವಾದನಂ ಕರೋತಿ. ಪ್ರಧಾನಮಂತ್ರಿ ಅವದತ್ ಯತ್ ಆತಂಕವಾದಸ್ಯ ವಿರುದ್ಧಂ ಭಾರತಸ್ಯ ದೃಢ ಪ್ರತಿಕ್ರಿಯಾಯಾಃ ರಾಷ್ಟ್ರೀಯ ಸುರಕ್ಷಾಯಾಃ ರಕ್ಷಣಾಯ ತಸ್ಯ ಅವಿಚಲ ಪ್ರತಿಬದ್ಧತಾಯಾಃ ಚ ಪ್ರತಿಬಿಂಬಃ ಏವ ಆಪರೇಷನ್ ಸಿಂಧೂರೆ ಇತ್ಯಸ್ತಿ. ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ ವರ್ಯಃ ಚಾಪಿ ಸ್ವಮನೋಭಾವಂ ಸಾಮಾಜಿಕಾಂತರಜಾಲೀಯೇ ಪಟಲೆ ಪ್ರಕಟಿತವಂತೌ. ಬಿಹಾರ ರಾಜ್ಯ ಅದ್ಯ ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ಇತ್ಯಸ್ಯ ನೇತೃತ್ವೆ ಮಂತ್ರಿಮಂಡಲಸ್ಯ ವಿಸ್ತಾರಃ ಅಭವತ್. ಪಟನಾನಗರಸ್ಯ ಗಾಂಧಿ ಮೈದಾನ ಇತ್ಯತ್ರ ಆಯೋಜಿತೆ ಭವ್ಯ ಶಪಥ ಗ್ರಹಣ ಸಮಾರೋಹೆ ರಾಜ್ಯಪಾಲಃ ಸೇವಾನಿವೃತ್ತಃ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹುಸ್ನೈನಃ 32 ನವನಿಯುಕ್ತೇಭ್ಯಃ ಮಂತ್ರಿಭ್ಯಃ ಪದಸ್ಯ ಗೋಪನೀಯತಾಯಾಶ್ಚ ಶಪಥಂ ಪ್ರದತ್ತವಾನ್. ಮಂತ್ರಿಮಂಡಲೆ ಅಧುನಾ ಭಾರತೀಯ ಜನತಾ ಪಾರ್ಟೀತಿ ದಲಸ್ಯ 15, ಜನತಾದಳ ಯುನೈಟೆಡ್ ದಲಸ್ಯ 13, ರಾಮವಿಲಾಸ ಲೋಕ ಜನಶಕ್ತಿ ದಲಸ್ಯ 2, ಹಿಂದೂಸ್ತಾನಿ ಆವಾಮ ಮೋರ್ಚಾ ತಥಾ ರಾಷ್ಟ್ರೀಯ ಲೋಕ ಮೋರ್ಚಾ ದಲಯೋ ಪ್ರತ್ಯೇಕತಃ ಏಕೈಕ

0: ಮಂತ್ರಿಣೌ ಸ್ತಃ. ಮಂತ್ರಿಣಃ ಪ್ರಥಮಂ ಪಂಚ ಸಮೂಹೇಷು ತತಃ ಷಟ್ ಸಮೂಹೇಷು ಚ ಶಪಥಂ ಸ್ವೀಕೃತವಂತಃ. ಶಪಥ ಗ್ರಹಣ ಸಮಾರೋಹೆ ಸಮ್ಮಿಲಿತೇಷು ಪ್ರಮುಖೇಷು ಮಂತ್ರಿಷು ಜನತಾ ದಲ ಯುನೈಟೆಡ್ ದಲಸ್ಯ ಅಧ್ಯಕ್ಷಸ್ಯ ನಿತೀಶ ಕುಮಾರಸ್ಯ ಪುತ್ರಃ ನಿಶಾಂತ ಕುಮಾರಃ ಅಪಿ ಆಸೀತ್. ಉಲ್ಲೇಖನೀಯಮಸ್ತಿ ಯತ್ ನಿತೀಶ ಕುಮಾರಃ ಗತಮಾಸೆ ರಾಜ್ಯಸಭಾಂ ಪ್ರತಿ ಗಂತುಂ ಮುಖ್ಯಮಂತ್ರಿ ಪದಾತ್ ಸ್ವತ್ಯಾಗಪತ್ರಂ ಸಮರ್ಪಿತವಾನ್. ತಮಿಳುನಾಡು ರಾಜ್ಯೆ ಟಿವಿಕೆ ಪ್ರಮುಖಃ ಜೋಸೆಫ್ ವಿಜಯಃ ಅದ್ಯ ಲೋಕಭವನೆ ದ್ವಿತೀಯವಾರಂ ರಾಜ್ಯಪಾಲೇನ ವಿಶ್ವನಾಥ ಆರ್ಲೇಕರ ವರ್ಯೇಣ ಸಹ ಮೇಲನಂ ಕೃತವಾನ್. ರಾಜ್ಯಪಾಲೇನ ಏವ ತಸ್ಮೈ ಆಹೂತಂ ಇತ್ಯುಚ್ಯತೆ. ತೇನ ಸಹ ಮೇಲನಾನಂತರಂ ರಾಜ್ಯಪಾಲಃ ಅಪಿ ಕೇರಳ ರಾಜ್ಯಂ ಪ್ರತಿ ಪ್ರಸ್ಥಾಷ್ಯತಿ ಇತಿ ಸಂಭಾವನಾ ವಿದ್ಯತೆ. ಹ್ಯಃ ಅಪಿ ವಿಜಯಃ ರಾಜ್ಯಪಾಲೇನ ಸಹ ಮಿಲಿತ್ವಾ ದಲಸ್ಯ ವಿಧಾಯಕಾನಾಂ ಸೂಚೀಂ ಕಾಂಗ್ರೆಸ್ ದಲಸ್ಯ ಸಮರ್ಥನಪತ್ರಂ ಚ ಉಪಸ್ಥಾಪಿತವಾನ್ ಆಸೀತ್. ಅಸ್ಮಿನ್ ಸಮಯೇ ಬಹುಮತಂ ಪ್ರದರ್ಶಯಿತುಂ ತಸ್ಯ ಸಮರ್ಥನಸ್ಯ ಅವಶ್ಯಕತಾ ಆಸೀತ್. ವಿಸಿಕೆ ದಲಸ್ಯ ನೇತಾ ಥಿರುಮಾ ವಲವನಃ ಅವದತ್ ಯತ್ ತಸ್ಯ ದಲಂ ಅದ್ಯ ವಿಧಾಯಕ ದಲಸ್ಯ ಸಭಾಯಾಃ ಅನಂತರಂ ವಿಜಯಸ್ಯ ಸಮರ್ಥನಾಯ ನಿರ್ಣಯಂ ಕರಿಷ್ಯತಿ. ದಲಸ್ಯ ದ್ವೌ ವಿಧಾಯಕೌ ಸ್ತಃ. ವಾಮದಲಾನಿ ಅಪಿ ರಾಜ್ಯಪಾಲಂ ಪ್ರಾರ್ಥಯಂತಿ ಯತ್ ಬೃಹತ್ತಮಂ ದಲಂ ಟಿವಿಕೆ ಇತ್ಯಮುಂ ಸರ್ವಕಾರಸ್ಯ ನಿರ್ಮಾಣಸ್ಯ ಅವಸರಃ ಪ್ರದೀಯಂತು. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಶ್ರಮ ವೃತ್ಯಾವಸರ ಮಂತ್ರಿ ಡಾಕ್ಟರ್ ಮನಸುಖ ಮಾಂಡವ್ಯ ಅದ್ಯ ನೂತನ ಶ್ರಮ ಸಂಹಿತಾಯಾಃ ಅಂತರ್ಗತಂ ಚತ್ವಾರಿಂಶತ್ ವರ್ಷತಃ ಅಧಿಕ ವಯಸ್ಕಾನಾಂ ಕರ್ಮಚಾರಿಣಾಂ ಕೃತೆ ರಾಷ್ಟ್ರವ್ಯಾಪಿ ವಾರ್ಷಿಕ ಸ್ವಾಸ್ಥ್ಯ ಪರೀಕ್ಷಣೋಪಕ್ರಮಂ ಆರಬ್ಧವಾನ್. ಅದ್ಯ ನವದಿಲ್ಯಾಃ ಕರ್ಮಚಾರಿ ರಾಜ್ಯ ಆಶ್ವಸ್ತಿ ನಿಗಮಸ್ಯ ESIC ಇತ್ಯಸ್ಯ ಚಿಕಿತ್ಸಾ ಮಹಾವಿದ್ಯಾಲಯೇ ಚಿಕಿತ್ಸಾಲಯೇ ಚ ಉಪಕ್ರಮಸ್ಯ ಆರಂಭಂ ಕುರುವನ್ ಮಂತ್ರಿ ಅವದತ್ ಯತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ನೇತೃತ್ವೇ ಗತ ದ್ವಾದಶ ವರ್ಷೇಷು ದೇಶಸ್ಯ ಕಾರ್ಯಬಲಸ್ಯ ಯುವಶಕ್ತೇಃ ಚ ಸಮ್ಮಾನಃ ಮಹತ್ವಪೂರ್ಣರೂಪೇಣ ವರ್ಧಿತಃ ಅಸ್ತಿ. ಸಹ ಅವದತ್ ಯತ್ ಸರ್ವಕಾರಃ ವೃತ್ತ್ಯವಸರಾಣಾಂ ಸರ್ಜನಾಯ ನಿರಂತರಂ ಪ್ರಯತಮಾನಃ ಅಸ್ತಿ. ಪರಿಣಾಮತಃ ನಿರುದ್ಯೋಗದರಃ ಪ್ರಾಯಃ 3.2% ಯಾವತ್ ನ್ಯೂನೀಕೃತಃ ಅಸ್ತಿ.
1: ಆಜ್ ಸೇ ಏಕ್ ದಶಕ್ ಪೆಹಲೆ ದೇಶ್ ಮೇ ಕೇವಲ 30 ಕರೋಡ್ ಲೋಗೋ ಕೋ ಸೋಶಿಯಲ್ ಸಿಕ್ಯೂರಿಟಿ ಕಾ ಕವರೇಜ್ ಮಿಲ್ತಾ ಥಾ, ಲೇಕಿನ್ 12 ಸಾಲ್ ಕೆ ಬಾದ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಕೆ ಡೈರೆಕ್ಟರ್ ಜನರಲ್ ನೇ ಅನೌನ್ಸ್ಮೆಂಟ್ ಕರಾ ಕಿ ಭಾರತ್ ಮೇ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಬಡ್ ಕೆ ಮೋದಿ ಗವರ್ನಮೆಂಟ್ ಕೆ ಪ್ರಯಾಸೋ ಸೆ ಆಜ್ ದೇಶ್ ಮೇ 94 ಕರೋಡ್ ಲೋಗೋ ಕೋ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಮಿಲ್ ರಹಾ ಹೈ.
0: ಪಶ್ಚಿಮ ಬಂಗಾಳ ರಾಜ್ಯೆ ನೂತನ ಸರ್ವಕಾರಸ್ಯ ನಿರ್ಮಾಣಾರ್ಥಂ ರಾಜನೈತಿಕ ಸಂವಾದಾಃ ತೀವ್ರಾಃ ಜಾತಾಃ. ಪಶ್ಚಿಮ ಬಂಗಾಳ ರಾಜ್ಯೆ ಭಾಜಪೇತಿ ದಲಸ್ಯ ವಿಧಾಯಕಸ್ಯ ಶುಭೇಂದು ಅಧಿಕಾರಿಣಃ ನಿಕಟ ಸಹಾಯಕಸ್ಯ ಹತ್ಯಾಯಾಃ ವಿಷಯೆ ರಾಜ್ಯಾರಕ್ಷಕೈಃ 3 ಜನಾಃ ನಿಗಡಿತಾಃ ಸಂತಿ. ಆರಕ್ಷಕೈಃ 7 ಸದಸ್ಯೀಯಾಃ ವಿಶೇಷ ಅನ್ವೇಷಣ ದಲಂ SIT ಇತಿ ನಿರ್ಮಿತಂ. ಏತತ್ CID ದಲಸ್ಯ IG ಇತ್ಯಸ್ಯ ನಿರೀಕ್ಷಣೆ ಕಾರ್ಯಂ ಕರಿಷ್ಯತಿ. ದಲಸ್ಯ ಸದಸ್ಯೇಷು CID SDF ರಾಜ್ಯಾರಕ್ಷಿದಲಸ್ಯ ಗುಪ್ತಚರ ಶಾಖಾಯಾಃ ಚ ಅಧಿಕಾರಿಣಃ ಸಮ್ಮಿಲಿತಾಃ ಭವಿಷ್ಯಂತಿ. ಭಾರತೇನ ಅದ್ಯ ಉಕ್ತಂ ಯತ್ ಸೀಮಪಾರಸ್ಯ ಭಯೋತ್ಪಾದನಸ್ಯ ಪ್ರಾಯೋಜಕತ್ವಾಯ ಪಾಕಿಸ್ತಾನಾಯ ಆಪರೇಷನ್ ಸಿಂಧೂರ ಇತ್ಯಾಭಿಯಾನಸ್ಯ ಸಮಯೇ ಸಮುಚಿತಂ ಉತ್ತರಂ ಪ್ರದತ್ತಂ. ನವದಿಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರಜಾಯ ಸವಾಲಃ ಅವದತ್ ಯತ್ ಸೀಮಪಾರಸ್ಯ ಭಯೋತ್ಪಾದನಂ ಪಾಕಿಸ್ತಾನ ದೇಶೇನ ರಾಜ್ಯನೀತೇಃ ಸಾಧನರೂಪೇಣ ಬಹುಕಾಲಾದ್ ಏವ ಪ್ರಯುಕ್ತಮಸ್ತಿ. ಸಹ ಅವದತ್ ಯತ್ ಭಯೋತ್ಪಾದನಸ್ಯ ವಿರುದ್ಧಂ ಸ್ವಸಂರಕ್ಷಣಾರ್ಥಂ ಭಾರತಸ್ಯ ಪಾರ್ಶ್ವೇ ಸರ್ವಾಧಿಕಾರಃ ಅಸ್ತಿ. ಭಯೋತ್ಪಾದನಸ್ಯ ವಿರುದ್ಧಂ ವೈಶ್ವಿಕಯುದ್ಧಂ ಸುದೃಢಂ ಕರ್ತುಂ ನಿರಂತರಂ ಕಾರ್ಯಂ ಕರಿಷ್ಯತಿ. ಅವೈಧ ಬಾಂಗ್ಲಾದೇಶಿ ಜನಾನಾಂ ಪ್ರತ್ಯಾಗಮನಸ್ಯ ವಿಷಯೇ ಪ್ರಶ್ನಸ್ಯ ಪ್ರತ್ಯುತ್ತರೆ ಶ್ರೀಜಾಯ ಸವಾಲಃ ಅವದತ್ ಯತ್ ಬಾಂಗ್ಲಾದೇಶೇ 60 ಅಧಿಕ 8 द्विसहस्रतोप्यधिकाः राष्ट्रिय तासत्यापनाय विचाराधीनाः सन्ति। भारत ऋतु विभागेन आगामी दिनद्वयोः केरलम् माहे दक्षिणान्तरिक कर्नाटक तमिलनाडु पुदुचेरी करैकल इत्येतेषां राज्यानां पृथक् पृथक् स्थानेषु प्रचण्ड वृष्टेः पूर्वानुमानं प्रकटितम्। श्वः यावत् उत्तरप्रदेशे आन्ध्रप्रदेशे बिहारे छत्तीसगढ़े गोवाराज्ये च मेघस्फोटेन सह वृष्टेः तीव्रवायोः च सम्भावना विद्यते। श्वः मध्यप्रदेशे मध्यमहाराष्ट्रे मराठवाड़ायाम् अण्डमान निकोबार द्वीपयोः देशस्य पूर्वोत्तर राज्येषु च एतादृशेः स्थितेः सम्भावना विद्यते। आईपीएल क्रिकेट क्रीडायाम् अद्य लखनऊ सुपर जायंट्स दलं रॉयल चैलेंजर्स बेंगलुरु दलं लखनऊ थे भारत रत्न श्री अटल बिहारी वाजपेयी एकाना क्रिकेट क्रीडांगणे सम्मुखी करिष्यति। क्रीडायाः आरम्भः सायं सार्ध सप्तवादने भविष्यति। अन्ते मुख्य वार्ताः पुनः एकवारम्। प्रधानमन्त्रिणा नरेन्द्र मोदिना ऑपरेशन सिन्दूर इत्यस्य प्राथमिक वार्षिकोत्सवम् आचरितम्। बिहारस्य मुख्यमन्त्री सम्राट चौधरी स्वमन्त्रिमण्डलस्य विस्तारं कृतवान्। तमिलनाडु केरल राज्ययोः सर्वकार निर्माणार्थं तीव्र संवादाः प्रचलन्ति। सर्वकारेण चत्वारिंशत् वर्षतः अधिक वयस्कानां कर्मचारिणां कृते राष्ट्रव्यापी वार्षिक स्वास्थ्य परीक्षणोपक्रमं समारब्धम् इति वार्ताः।
2: ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕೋಲಾರ ಜಿಲ್ಲಾ ವಾರ್ತಾಪತ್ರ ಬರೆದವರು ಮುನಿರಾಜು ಎಂ, ಓದುತ್ತಿರುವವರು ಪ್ರತಿಭಾ ನಟರಾಜ್. ದೇಶದ ಮೊದಲ ಸ್ವದೇಶಿ ನಿರ್ಮಿತ 35 ಟನ್ ಸಾಮರ್ಥ್ಯದ ಎಲೆಕ್ಟ್ರಿಕ್ ಡಂಪ್ ಟ್ರಕ್ ಬಿಡುಗಡೆಯಿಂದ ಸುಸ್ಥಿರ ಹಾಗೂ ಮುಂದುವರಿದ ಇಂಜಿನಿಯರಿಂಗ್ ಪರಿಹಾರಗಳತ್ತ ಬಿಇಎಂಎಲ್ ಪ್ರಯಾಣದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಬಿಇಎಂಎಲ್ ಸಂಸ್ಥೆ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಶಾಂತನು ರಾಯ್ ತಿಳಿಸಿದ್ದಾರೆ. ಕೆಜಿಎಫ್ನ ಬೆಮೆಲ್ನಲ್ಲಿ ಎಸ್ಬಿಯು ಮುಖ್ಯಸ್ಥ ಹಾಗೂ ಗಣಿಗಾರಿಕೆ ಮತ್ತು ನಿರ್ಮಾಣ ನಿರ್ದೇಶಕ ಸಂಜಯ್ ಸೋಮ್ ಸೇರಿದಂತೆ ಬಿಇಎಂಎಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ಟ್ರಕ್ಗೆ ಚಾಲನೆ ನೀಡಿ ಮಾತನಾಡಿದರು. ಈ ಅಭಿವೃದ್ಧಿ ನಾವೀನ್ಯತೆ, ದೇಶೀಕರಣ ಮತ್ತು ಪರಿಸರ ಸಂರಕ್ಷಣೆಯತ್ತ ಬಿಇಎಂಎಲ್ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಶುದ್ಧ ತಂತ್ರಜ್ಞಾನಗಳತ್ತ ಜಾಗತಿಕವಾಗಿ ನಡೆಯುತ್ತಿರುವ ಪರಿವರ್ತನೆಗೆ ಅನುಗುಣವಾಗಿ ಶೂನ್ಯ ಹೊರಸೂಸುವಿಕೆ ಹೊಂದಿದ ಉನ್ನತ ಕಾರ್ಯಕ್ಷಮತೆಯ ಉಪಕರಣಗಳನ್ನು ನೀಡುವ ಮೂಲಕ ಬಿಇಎಂಎಲ್ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು. ಕೆಜಿಎಫ್ ನಗರದ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ಭಾರತೀಯ ಮೀಸಲು ಬೆಟಾಲಿಯನ್ ಸ್ಥಾಪನೆಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು 11 ತಿಂಗಳೊಳಗೆ ಪೂರ್ಣಗೊಳಿಸಿ ಕಾರ್ಯಾರಂಭಕ್ಕೆ ಅನುವು ಮಾಡಿಕೊಡಬೇಕೆಂದು ವಸತಿ ಮಂಡಳಿಯ ಡಿಜಿಪಿ ಅರುಣ್ ಚಕ್ರವರ್ತಿ ಸೂಚಿಸಿದರು. ಐಆರ್ಬಿ ಪಡೆಯ ಸ್ಥಾಪನೆ ಸಂಬಂಧ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಚೇರಿ ಕಟ್ಟಡ, ವಸತಿ ನಿಲಯಗಳು ಸೇರಿದಂತೆ ವಿವಿಧ ಸೌಲಭ್ಯಗಳ ನಿರ್ಮಾಣ ಕಾರ್ಯ ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶನ ನೀಡಿದರು. 100 ಎಕರೆ ಪ್ರದೇಶದಲ್ಲಿ ಈ ಬೆಟಾಲಿಯನ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗಿದ್ದು ಪರೇಡ್ ಮೈದಾನ, ವಸತಿ ಸೌಕರ್ಯ ಹಾಗೂ ಇತರೆ ಆಡಳಿತ ಕಟ್ಟಡಗಳ ನಿರ್ಮಾಣ ಆರಂಭಗೊಂಡಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜನಗಣತಿ 2027 ಪ್ರಕ್ರಿಯೆಯು ಜಿಲ್ಲೆಯಲ್ಲಿ ಅತ್ಯಂತ ಸಮರ್ಪಕವಾಗಿ ನಡೆಯಬೇಕು. ಈ ಕಾರ್ಯದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಅಥವಾ ವಿಳಂಬವನ್ನು ಸಹಿಸುವುದಿಲ್ಲ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಮನೆ ಪಟ್ಟಿ ಮತ್ತು ಮನೆಗಣತಿ ಕಾರ್ಯಾಚರಣೆಯ ಎನ್ಯುಮರೇಟರ್ಸ್ ಹಾಗೂ ನೋಡಲ್ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಇದೇ ಕಳೆದ ಏಪ್ರಿಲ್ 23ರಿಂದ ಮೇ 22ರವರೆಗೆ 9ನೇ ಸುತ್ತಿನ ಕಾಲುಬಾಯಿ ರೋಗದ ಉಚಿತ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದರು. ಪಶುಪಾಲನಾ ಇಲಾಖೆಯಿಂದ ನಡೆಯುವ ಅಭಿಯಾನದಲ್ಲಿ ರೈತರು ಹಾಗೂ ಹಾಲು ಉತ್ಪಾದಕರ ಸಂಘಗಳು ಭಾಗವಹಿಸಿ ಪಶುಗಳಿಗೆ ಲಸಿಕೆ ಹಾಕಿಸಬೇಕು ಎಂದು ಮನವಿ ಮಾಡಿದರು. ಜಾನುವಾರುಗಳಿಗೆ ಆರೋಗ್ಯ ಸಮಸ್ಯೆಗಳು ಕಂಡುಬಂದಲ್ಲಿ ಪಶು ಸಹಾಯವಾಣಿ 1962 ಕರೆ ಮಾಡಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಪಡೆಯಬಹುದು ಎಂದು ತಿಳಿಸಿದರು. 3 ತಿಂಗಳ ಮೇಲ್ಪಟ್ಟ ಎಲ್ಲಾ ಜಾನುವಾರುಗಳಿಗೆ ವರ್ಷಕ್ಕೆ 2 ಬಾರಿ ಲಸಿಕೆ ಹಾಕುವುದು ಅಗತ್ಯವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ಪ್ರಮಾಣ ಕೇವಲ 4%, ಬೇಸಿಗೆಯ ಬಿಸಿಲಿಗೆ ಒಣಗುತ್ತಿರುವ ಅರಣ್ಯವನ್ನು ಕಾಳ್ಗಿಚ್ಚಿನಿಂದ ರಕ್ಷಿಸಲು ಜಿಲ್ಲಾ ಅರಣ್ಯ ಇಲಾಖೆಯು ಬೆಂಕಿ ರೇಖೆ ನಿರ್ಮಾಣದಂತಹ ವೈಜ್ಞಾನಿಕ ಕ್ರಮಗಳಿಗೆ ಮುಂದಾಗಿದೆ. ಕೋಲಾರದಂತಹ ಒಣ ಹವಾಮಾನವಿರುವ ಜಿಲ್ಲೆಗಳಲ್ಲಿ ಬೇಸಿಗೆಯ ಅವಧಿಯಲ್ಲಿ ಅರಣ್ಯ ರಕ್ಷಣೆ ಅತ್ಯಂತ ನಿರ್ಣಾಯಕವಾಗಿರುತ್ತದೆ. ಇದಕ್ಕಾಗಿ ಅರಣ್ಯ ಇಲಾಖೆ

ಬೇಸಿಗೆ ಆರಂಭಕ್ಕೂ ಮುನ್ನವೇ ಮುನ್ನೆಚ್ಚರಿಕೆ ಕ್ರಮವಾಗಿ ಬೆಂಕಿ ರೇಖೆಗಳನ್ನು ನಿರ್ಮಿಸುತ್ತಿದೆ. ಕೋಲಾರ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸರೀನಾ ಸಿಕ್ಕಲಿಗಾರ್ ಮಾತನಾಡಿ, ಅರಣ್ಯ ಭೂಮಿಯನ್ನು ರಕ್ಷಿಸಲು ಮೊಬೈಲ್ ಆಪ್ ಮೂಲಕ ಅಲರ್ಟ್ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಬೆಂಕಿ ಕಾಣಿಸಿಕೊಂಡ ಕೂಡಲೇ ಅರಣ್ಯ ರಕ್ಷಕರಿಗೆ ಮೊಬೈಲ್ ಅಲರ್ಟ್ ಹೋಗಲಿದ್ದು ತಕ್ಷಣ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಲಿದ್ದಾರೆ. ಕೇಂದ್ರ ಕಚೇರಿಯಿಂದ ಪರಿಶೀಲನೆ ಮಾಡಲಿದ್ದು ಕಾಲಕಾಲಕ್ಕೆ ಮಾಹಿತಿ ರವಾನೆಯಾಗಲಿದೆ ಎಂದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಬಡಜನರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದು, ಪ್ರತಿ ಹಂತದ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಪ್ರಾಮಾಣಿಕತೆಯಿಂದ ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕೆಂದು ಕೋಲಾರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ವೈ ಶಿವಕುಮಾರ್ ಹೇಳಿದರು. ಬಡವರಿಗೆ ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ತಲುಪಿಸುವಲ್ಲಿ ವಿಳಂಬವಾಗಬಾರದು. ಸೌಲಭ್ಯಗಳನ್ನು ನಿಗದಿತ ಅವಧಿಯಲ್ಲಿಯೇ ತಲುಪಿಸುವಂತಾಗಬೇಕು. ಬೇಸಿಗೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಲವು ಸುಧಾರಣೆಗಳನ್ನು ಕೈಗೊಂಡಿದ್ದು, ಸಾರ್ವಜನಿಕರು ಆರೋಗ್ಯ ಕಾಪಾಡಿಕೊಳ್ಳಲು ವೈಯಕ್ತಿಕವಾಗಿ ಹಲವು ಸುರಕ್ಷತೆಗಳನ್ನು ಪಾಲಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮನವಿ ಮಾಡಿದ್ದಾರೆ. ದಿನನಿತ್ಯ ಹೆಚ್ಚು ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಅನಾವಶ್ಯಕವಾಗಿ ತಿರುಗಾಡಬಾರದು. ಹಗುರವಾದ ತಿಳಿ ಬಣ್ಣದ ಬಟ್ಟೆ ಧರಿಸಬೇಕು. ತಲೆ ಮೇಲೆ ಟೋಪಿ ಬಳಸುವುದು ಒಳಿತು. ದಟ್ಟ ಬಿಸಿಲಿನಲ್ಲಿ ಗರ್ಭಿಣಿಯರು, ವಯೋವೃದ್ಧರು, ಅನಾರೋಗ್ಯ ಪೀಡಿತರು ಬಿಸಿಲಿನ ತಾಪದಿಂದ ನರಳದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದುವರೆಗೂ ಕೋಲಾರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಮುನಿರಾಜು, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಹಾರ್.

0: ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಪ್ರಿಯಾಂಕಾ ಕುಮಾರಿ ಎಂಬ 13 ವರ್ಷದ ಬಾಲಕಿ ದಿನಾಂಕ 22/4/2026 1:00 ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಸುಮಾರು 4.2 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ ಮತ್ತು ಕೋಲುಮುಖ ಹೊಂದಿದ್ದು ಕನ್ನಡ, ಹಿಂದಿ, ಮೈಥಾಲಿ ಭಾಷೆಗಳನ್ನು ಮಾತನಾಡುತ್ತಾರೆ. ಕಾಣೆಯಾದ ಸಮಯದಲ್ಲಿ ಗುಲಾಬಿ ಬಣ್ಣದ ಕುರ್ತಿ, ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾರೆ. ಮೇಲ್ಕಂಡ ಚಹರೆಯುಳ್ಳ ಬಾಲಕಿ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ತಿಳಿಸಿದೆ. ಕಾಣೆಯಾದವರ ಪ್ರಕಟಣೆ ಕೇಳಿದಿರಿ.

0: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
3: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
4: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
3: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ.

0: ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲ್ ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂ.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ. ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
3: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ಏಕೆಂದರೆ ನೀರು ಜೀವಜಲ.
2: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಪಾಗಿ. ಮುಖ್ಯಾಂಶಗಳು. ಐದನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಐದನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ ಎಸ್ಸಿಐ ನಾಯಕರ ಶೃಂಗಸಭೆಯನ್ನು ಇಂದು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದು, ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಸುತ್ತಿದ್ದಾರೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸುತ್ತಿದ್ದಾರೆ. ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ಉದ್ಘಾಟಿಸಿದರು. ಈ ಕೇಂದ್ರವು ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ದಿನದ 24 ಗಂಟೆಯು ನಿರಂತರ ಕಣ್ಗಾವಲು ವ್ಯವಸ್ಥೆ ಮತ್ತು ಸಮಗ್ರ ಸಂವಹನ ಮೂಲಸೌಕರ್ಯವನ್ನು ಹೊಂದಿರುವ ಈ ಕೇಂದ್ರ ತುರ್ತು ಸಂದರ್ಭಗಳಲ್ಲಿ ತ್ವರಿತ ನಿರ್ಧಾರ ಕೈಗೊಳ್ಳಲು ನೆರವಾಗಲಿದೆ. ಇದು ಆರೋಗ್ಯ ಇಲಾಖೆ, ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಜಿಲ್ಲಾಡಳಿತಗಳ ನಡುವೆ ದಕ್ಷ ಸಮನ್ವಯ ಸಾಧಿಸಲು ಸಹಕಾರಿಯಾಗಿದೆ. ರಾಷ್ಟೀಯ ಕಾರ್ಯಕ್ರಮದಡಿ ಇಂತಹ ಮುಂದುವರೆದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕವು ಒಂದಾಗಿದ್ದು, ಸುರಕ್ಷಿತ ರಾಜ್ಯ ನಿರ್ಮಾಣದ ಸರ್ಕಾರದ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ನೂತನ ಕಟ್ಟಡ ನಿರ್ಮಾಣ ಸಂಬಂಧ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಸಿದರು. ಈ ವೇಳೆ ಸಚಿವರಾದ ಕೆಜಿ ಜಾರ್ಜ್, ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ, ವೆಂಕಟೇಶ್, ಭೈರತಿ ಸುರೇಶ್, ಎಂಸಿ ಸುಧಾಕರ್, ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ, ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ಕಟ್ಟಡ ನೂತನ ಕಟ್ಟಡ ನಿರ್ಮಾಣಕ್ಕೆ ಸ್ಥಳದ

0: ಕುರಿತು ಸಚಿವರು ಹಾಗೂ ಅಧಿಕಾರಿಗಳ ಪ್ರಸ್ತಾವನೆ ಹಾಗೂ ಅಭಿಪ್ರಾಯಗಳನ್ನು ಸ್ವೀಕರಿಸಿದ್ದು, ಆಯಾ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ಆಕಾಶವಾಣಿ ಕೇಂದ್ರವು ತನ್ನ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಜಾಥಾ ಬೆಳಗ್ಗೆ 6:30 ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭವಾಗಲಿದೆ. ಈ ನಡಿಗೆಯು ಕಬ್ಬನ್ ಪಾರ್ಕ್ ಮೂಲಕ ವಿಧಾನಸೌಧದ ಮಾರ್ಗವಾಗಿ ಸಾಗಲಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಆಹ್ವಾನ ನೀಡಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಮಾಧಾನ ಸಮಾರೋಹ 2026 ಎಂಬ ವಿಶೇಷ ಲೋಕ ಅದಾಲತ್ತನ್ನು ಆಗಸ್ಟ್ 21, 22 ಮತ್ತು 23ರಂದು 3 ದಿನಗಳ ಕಾಲ ಹಮ್ಮಿಕೊಂಡಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ಅನು ಶಿವರಾಮನ್ ತಿಳಿಸಿದ್ದಾರೆ. ಉಚ್ಚ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸುಪ್ರೀಂಕೋರ್ಟ್ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಒಟ್ಟು 4,328 ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳನ್ನು ಸಂಧಾನಕ್ಕಾಗಿ ಗುರುತಿಸಿ ಈ ವಿಶೇಷ ಲೋಕ ಅದಾಲತ್ ಆಯೋಜಿಸಿದ್ದು, ಆಸಕ್ತಿ ಉಳ್ಳವರು ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ತಮ್ಮ ವ್ಯಾಜ್ಯಗಳನ್ನು ಪರಿಹರಿಸಿಕೊಳ್ಳಲು ನೋಂದಣಿಗೆ ಸಹ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ಯಾಂಕುಗಳಲ್ಲಿ ಚಿನ್ನದ ಸಾಲ ಪಡೆಯಲು ಸಿಬಿಲ್ ಸ್ಕೋರ್ ಮತ್ತು ಆದಾಯ ಪ್ರಮಾಣಪತ್ರವನ್ನು ಕಡ್ಡಾಯಗೊಳಿಸಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ ವ್ಯಕ್ತಪಡಿಸಿದೆ. ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಬೆಂಗಳೂರಿನ ಆರ್ಬಿಐ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸುದೀರ್ಘ ಸಭೆ ನಡೆಸಿ ಈ ರೈತ ವಿರೋಧಿ ಕ್ರಮಗಳನ್ನು ಕೂಡಲೇ ರದ್ದುಗೊಳಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿತು. ಆಪತ್ಕಾಲದಲ್ಲಿ ರೈತರಿಗೆ ಆಸರೆಯಾಗುತ್ತಿದ್ದ ಚಿನ್ನದ ಸಾಲಕ್ಕೆ ಇಂತಹ ಕಠಿಣ ನಿರ್ಬಂಧ ಹೇರಿರುವುದು ಅವರನ್ನು ಖಾಸಗಿ ಲೇವಾದೇವಿದಾರರ ಸುಳಿಗೆ ಸಿಲುಕಿಸುವ ತಂತ್ರವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಸಾಲ ತೀರಿಸದ ರೈತರ ಆಸ್ತಿ ಜಪ್ತಿ ಮಾಡುವ ಸರಫೇಸಿ ಕಾಯ್ದೆ ರದ್ದತಿ, ಕೃಷಿ ಸಾಲಗಳಿಗೆ ಸೇವಾ ಶುಲ್ಕ ವಿನಾಯಿತಿ ಮತ್ತು ರೈತರ ಮಕ್ಕಳ ಶೈಕ್ಷಣಿಕ ಸಾಲಕ್ಕೆ ಸಿಬಿಲ್ ಸ್ಕೋರ್ ಪರಿಗಣಿಸ ಬಾರದು ಎಂಬ ಬೇಡಿಕೆಗಳನ್ನು ಮಂಡಿಸಲಾಯಿತು. ಅಲ್ಲದೆ ಸರ್ಕಾರದ ಸಬ್ಸಿಡಿ ಹಣವನ್ನು ಬ್ಯಾಂಕುಗಳು ಸಾಲದ ಖಾತೆಗೆ ಜಮೆ ಮಾಡಿಕೊಳ್ಳುವುದನ್ನು ತಡೆಯಲು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು. ಈ ಸಮಸ್ಯೆಗಳ ಕುರಿತು ಕೇಂದ್ರ ಕಚೇರಿಗೆ ವರದಿ ನೀಡಿ ಕ್ರಮ ಕೈಗೊಳ್ಳುವುದಾಗಿ ಆರ್ಬಿಐ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ನಾಡಿನ ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಕುಳಲಿ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. 1956ರಲ್ಲಿ ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದ ಪ್ರಹ್ಲಾದ್ ಅವರು ಕಳೆದ 6-7 ದಶಕಗಳ ಕಾಲ ಪತ್ರಿಕಾ ರಂಗ ಮತ್ತು ಸಾಮಾಜಿಕ ಮೌಲ್ಯಗಳಿಗೆ ಬದ್ಧರಾಗಿ ಸುದೀರ್ಘ ಸೇವೆ ಸಲ್ಲಿಸಿದರು. ಅವರ ನಿಧನದಿಂದ ಪತ್ರಿಕಾ ರಂಗ ಹಾಗೂ ಸಮಾಜ ಒಬ್ಬ ಹಿರಿಯ ಮಾರ್ಗದರ್ಶಕರನ್ನು ಕಳೆದುಕೊಂಡು ಬಡವಾಗಿದೆ ಎಂದು ಮುಖ್ಯಮಂತ್ರಿ ಸ್ಮರಿಸಿದ್ದಾರೆ. ಸಾರ್ವಜನಿಕರಿಗೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳನ್ನು ಸಮರ್ಪಕವಾಗಿ ಹಾಗೂ ನಿಗದಿತ ದರದಲ್ಲಿ ವಿತರಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಗ್ಯಾಸ್ ವಿತರಣಾ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗ್ಯಾಸ್ ವಿತರಣಾ ಸಂಸ್ಥೆಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗೃಹ ಬಳಕೆ ಸಿಲಿಂಡರ್ಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡುವುದು, ಹೆಚ್ಚುವರಿ ದರ ವಸೂಲಿ ಮಾಡುವುದು ಸೇರಿದಂತೆ ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡಬಾರದು ಎಂದು ಎಚ್ಚರಿಸಿದರು. ಅಭಿವೃದ್ಧಿ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಯುವುದಿಲ್ಲ ಎಂದು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ಮೈಸೂರು ಬೆಂಗಳೂರು ಹೊರವರ್ತುಲ ರಸ್ತೆ ಬಳಿ ಇಂದು ಮೇಲ್ಸೇತುವೆ ಕಾಮಗಾರಿಗೂ ಮುನ್ನ ಸ್ಥಳ ಪರಿಶೀಲನೆ ನಡೆಸಿ ಹಿರಿಯ ಅಧಿಕಾರಿಗಳೊಡನೆ ಚರ್ಚೆ ನಡೆಸಿದರು. ನಂತರ ಮಾತನಾಡಿದ ಅವರು, ರಸ್ತೆ ಒತ್ತಡ ಕಡಿಮೆ ಮಾಡಲು 700 ಕೋಟಿ ರೂಪಾಯಿಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ವಿವಿಧೆಡೆ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗುತ್ತದೆ. ಕಾಮಗಾರಿಗೂ ಮುನ್ನ ಗಿಡ ಮರಗಳ ರಕ್ಷಣೆಗೆ ಒತ್ತು ನೀಡಲಾಗಿದ್ದು, ಮೇಲ್ಸೇತುವೆಗೆ ಯೋಜನೆಯಲ್ಲಿ ಎರಡು ಬದಿ 150ಕ್ಕೂ ಹೆಚ್ಚು ಮರಗಳು ಕಂಡುಬಂದಿವೆ. ಯಾವುದೇ ಕಾರಣಕ್ಕೂ ಈ ಮರಗಳನ್ನು ಕಡಿಯುವುದಿಲ್ಲ ಎಂದು ತಿಳಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದ್ದು ಕರಾವಳಿಯಾದ್ಯಂತ ಒಣಹವೆ ಇತ್ತು. ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ನಲ್ಲಿ 5 ಹಾಗೂ ಮೈಸೂರಿನ ಸರಗೂರಿನಲ್ಲಿ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 33, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ, ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಮತ್ತು ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಆಕಾಶವಾಣಿ ಬೆಂಗಳೂರು.
5: ದುಡಿಮೆಯ ದೇವರು, ದುಡಿಮೆ ತವರೂರು.
6: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಸಮಸ್ತ ರೈತ ಬಾಂಧವರಿಗಾಗಿ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತು ಡಾಕ್ಟರ್ ವೀರೇಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ.
1: ಎಲ್ಲ ಕೇಳುಗರಿಗೂ ರೈತರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಜಾನುವಾರುಗಳಲ್ಲಿ ಕಂಡುಬರುವಂತಹ ಕಾಲು ಬಾಯಿ ಬೇನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಅದರಲ್ಲೂ ಜಾನುವಾರುಗಳಲ್ಲಿ ಈ ಒಂದು ಕಾಲು ಬಾಯಿ ರೋಗ ಮುಕ್ತ ಭಾರತದತ್ತ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ, ಈ ವಿಷಯದತ್ತ ಒತ್ತನ್ನು ಕೊಡಬೇಕಾಗಿದೆ. ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನ ಪಶು ವೈದ್ಯಕೀಯ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಎಂ ವೀರೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವೀರೇಗೌಡ ಅವರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ತಿಮ್ಮಪ್ಪ ಕೊಡ್ರೆ.
1: ಡಾಕ್ಟ್ರೆ, ಇವತ್ತು ಕಾಲು ಬಾಯಿ ರೋಗ ಮುಕ್ತ ಆಗಬೇಕು ನಮ್ಮ ಭಾರತ ದೇಶದಲ್ಲಿ ಅನ್ನೋ ಒಂದು ವಿಚಾರ ಇದೆ. ಹೀಗಾಗಿ ಯಾಕೆ ಈ ಒಂದು ಕಾಲುಬಾಯಿ ಜ್ವರದ ಪ್ರಾಮುಖ್ಯತೆ ಬಗ್ಗೆ ಮಾಹಿತಿ ಮಾಡಿಕೊಡಿ.
2: ಅಗತ್ಯವಾಗಿ ತಿಮ್ಮಪ್ಪ ಕೊಡ್ರೆ. ನೋಡಿ, ಕಾಲುಬಾಯಿ ಜ್ವರ ಅತ್ಯಂತ ಹಳೆ ಕಾಯಿಲೆ ಇದು. ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ನಾವು ಆಕಾಶವಾಣಿಯಲ್ಲಾಗ್ಬೋದು ಅಥವಾ ಟಿ ವಿ ಮಾಧ್ಯಮದಲ್ಲಾಗ್ಬೋದು ಈಗಾಗಲೇ ಸುಮಾರಷ್ಟು ಚರ್ಚೆ ಮಾಡಿದ್ದೀವಿ. ಈ ಕಾಲುಬಾಯಿ ಜ್ವರ ಅಥವಾ ಗೆರಸಲು ಅಂತ ನಾವೇನು ಹೇಳ್ತೀವಿ, ಇದು ಒಂದು ವೈರಾಣುವಿಂದ ಬರುವ ಒಂದು ಅಂಟುಜಾಡ್ಯ. ಇನ್ನು ಯಾವ್ಯಾವದಕ್ಕೆ ಬರುತ್ತೆ ಇದೆ ಅಂತಂದರೆ, ಈ ದನ, ಎಮ್ಮೆ, ಕುರಿ, ಮೇಕೆ ಮತ್ತು ಅನೇಕ ಕಾಡು ಪ್ರಾಣಿಗಳು, ಉದಾಹರಣೆಗಳದಾದರೆ ಜಿಂಕೆ, ಕಾಡೆಮ್ಮೆ, ಆನೆ ಮುಂತಾದವುಗಳು ಸೇರಿಕೊಂಡು 70 ಹೆಚ್ಚು ಪ್ರಾಣಿ ಪ್ರಭೇದಗಳಲ್ಲಿ ಈ ಕಾಯಿಲೆ ಕಂಡುಬರಬಹುದಾದ ಒಂದು ಸಾಧ್ಯತೆ ಇರ್ತದೆ. ಇನ್ನು ರೋಗಗ್ರಸ್ತ ಪ್ರಾಣಿಗಳಲ್ಲಿ ಅತಿಯಾದ ಜ್ವರ ಇರೋದು, ಕಾಲುಬಾಯಿ ಜ್ವರ ಅಂದರೆ ಅತಿಯಾದ ಜ್ವರ ಇರ್ತದೆ. ಬಾಯಿಯ ಒಸಡು, ನಾಲಿಗೆ ಮೇಲೆ ಚಿಕ್ಕ ಚಿಕ್ಕ ಒಂದು ನೀರ್ಗುಳ್ಳೆಗಳಾಗಿ ಕ್ರಮೇಣ ಈ ಗುಳ್ಳೆಗಳು ಒಡೆದು ಯಥೇಚ್ಛವಾಗಿ ಜ್ವಲಿಸ್ತವೆ.

0: ಸುರಿಸ್ತವೆ. ಕಾಲು ಬಾಯಿ ಜ್ವರ ಬಂದಿರೋ ಹಸುವನ್ನು ರೈತರು ನೋಡ್ಕೋಬೇಕಾದ್ರೆ ಆ ಜೊಲ್ಲು ಸುರಿಸ್ತಾ ಇದೆ ಅನ್ನೋದು ಒಂದು ಪ್ರಮುಖವಾದ ಒಂದು ಚಿಹ್ನೆ ಆಗ್ತದೆ. ಇನ್ನು ರೋಗದ ತೀವ್ರತೆ ಏನಾದರೂ ಹೆಚ್ಚಾದರೆ ಈ ನಾಲಿಗೆ ಮೇಲಿನ ಉಂಡುಗಳು ಒಡೆದು ಮತ್ತು ಅದಲ್ಲದೆ ನಾಲಿಗೆಯ ಹೊರಪದರ ಕೂಡ ಒಂದು ಕಿತ್ತು ಬಂದು ಅವು ಮೇವು ಮತ್ತು ಆಹಾರ ಅಥವಾ ನೀರಿನ ಸೇವನೆಗೆ ಅವಕಾಶ ಇರಲ್ಲ. ಇನ್ನು ಮುಂದುವರೆದು ಹೇಳಬೇಕಂದ್ರೆ ಈ ಗೊರಸಿನ ಮಧ್ಯೆ ಉಂಡುಗಳಾಗಿ ಆ ಹಸುಗಳು ಕುಂಟುತ್ತವೆ ಮತ್ತು ಕೆಚ್ಚಲಿನ ಮೇಲೆ ನೀರುಗುಳ್ಳೆಗಳಾಗಿ ಹಾಲು ಕರೆಯಲು ಆಗ್ತಲ್ಲ. ಜ್ವರದ ತೀವ್ರತೆ ಏನಾದರೂ ಹೆಚ್ಚಾಗ್ಬಿಟ್ರೆ ಗೌಡ್ರ ಇಲ್ಲಿ ಆ ತುಂಬು ಗರ್ಭದ ರಾಸುಗಳಲ್ಲಿ ಗರ್ಭಪಾತ ಕೂಡ ಆಗ್ತದೆ. ಇನ್ನು ತಾವು ಹೇಳಿದಂಗೆ ಇದೊಂದು ತುಂಬ ಅಂಟು ಕಾಯಿಲೆ. ಇದು ಯಾಕಪ್ಪ ಇದು ಅಂಟು ಕಾಯಿಲೆ ಅಂತಂದರೆ ಈ ರೋಗಗ್ರಸ್ತ ಪ್ರಾಣಿಗಳಲ್ಲಿಂದ ಹೊರಹಾಕಲ್ಪಡುವ ಎಲ್ಲ ಒಂದು ನೈಸರ್ಗಿಕ ಸ್ರವಿಕೆಗಳು, ಈ ಜೊಲ್ಲಾಗ್ಬೋದು, ಹಾಲು, ಗಂಜಲ ಅಥವಾ ಈ ಓರಿಗಳಿಂದ ಬರುವುದಾದ ವೀರ್ಯ ಇಲ್ಲ ಸಗಣಿ ಅಥವಾ ಮೂಗಿನಿಂದ ಸ್ರವಿಸಿಕೆಗಳು ಏನಿರ್ತವೆ, ಈ ಮೂಲಕ ವೈರಾಣುಗಳು ಸುಮಾರು 5-11 ದಿನಗಳವರೆಗೆ ಅವು ವಾತಾವರಣಕ್ಕೆ ಹೊರದೂಡಲ್ಪಡ್ತವೆ. ಅದಲ್ಲದೆ ಇನ್ನು ಕೊಟ್ಟಿಗೆಯಲ್ಲಿ ನಾವು ಆಗಾಗ್ಗೆ ಗಂಜಲ ಮತ್ತು ಸಗಣಿಯನ್ನು ಆಗಿಂದಾಗೆ ನಾವು ಅದನ್ನು ಸ್ವಚ್ಛ ಮಾಡ್ತಾ ಇರಬೇಕು. ಇದು ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಒಂದು ಸುಮಾರು 40 ದಿನಗಳ ಕಾಲ ಈ ಗಂಜಲ ಮತ್ತು ಕೊಟ್ಟಿಗೆಯ ಸಗಣಿಯಲ್ಲಿ ಅಥವಾ ನಾವು ಅದನ್ನು ಒಣಗಿಸಿದ್ರೆ, ಈ ಸಗಣಿನ ಒಣಗಿಸ್ಬಿಟ್ಟು ಸಾಧಾರಣ ಆಗಿ ಹಳ್ಳಿ ಕಡೆ ಉಪಯೋಗಿಸ್ತಾರೆ, ಆ ಒಂದು ರೋಗಾಣುಗಳ ಒಂದು ಇದನ್ನು 14 ದಿನಗಳಿಗೆ ನಾವು ಸೀಮಿತಗೊಳಿಸ್ಬೋದು. ಇಲ್ಲ ಅದನ್ನು ಒಣಗಿಸ್ಲಿಲ್ಲ, ಅದನ್ನು ಹಂಗೆ ನಾವು ಸ್ಲರಿ ಥರ ಇಟ್ಕೊಂಡ್ರೆ 6 ತಿಂಗಳ ಕೂಡನು ಈ ಒಂದು ರೋಗಾಣುಗಳು ಅದರಲ್ಲಿ ಬರುತ್ತವೆ.
1: ಹಾ, ಅಂದ್ರೆ ಡಾಕ್ಟರ್, ಇವತ್ತು ಈ ಒಂದು ಕಾಲು ಬೇನೆ ರೋಗ ಮುಕ್ತ ಭಾರತದ ದಾಪುಗಾಲು ಅಂತ ಹೇಳಿದ್ರಲ್ಲ, ಅದ್ರ ಏನು ಅದು?
0: ನೋಡಿ, ಕಾಲುಬಾಯಿ ರೋಗ ಮುಕ್ತದ ಯಾಕಪ್ಪ ಬೇಕಂತಂದ್ರೆ ಈ ಕಾಲುಬಾಯಿ ರೋಗ ಅತ್ಯಂತ ಇದೊಂದು ಅಂಟು ಜಾಡ್ಯ. ಇದು ಇದರಿಂದ ರೈತನಿಗೆ ಸಾಕಷ್ಟು ಆರ್ಥಿಕವಾಗಿ ಅವನು ದಿವಾಳಿ ಆಗ್ತಾನೆ. ಇದೊಂದು ಮುಖ್ಯವಾದ ಅಂಶ ನಾವು ರೈತರು ಇವತ್ತು ನಾವು ಮನಗಾಣಬೇಕಾಗುತ್ತೆ. ಈ ರೋಗ ಮಾರಣಾಂತಿಕ ಅಲ್ಲ, ಅಂದರೆ ಯಾವುದೇ ಹಸು ಈ ರೋಗದಿಂದ ಸಾಯಲ್ಲ. ಹಂಗಂದಿದ ತಕ್ಷಣನೇ ಇದೊಂದು ಆರ್ಥಿಕವಾಗಿ ರೈತರನ್ನು ದಿವಾಳಿಗೊಳಿಸುವ ಒಂದು ಮಾರಕವೇ ಸರಿ. ಏನಕ್ಕಪ್ಪ ಅಂತ ನಾವು ಒಂದೊಂದೇ ಹೇಳೋದಾದರೆ ನೋಡಿ, ಈ ರೋಗಗ್ರಸ್ತ ಪ್ರಾಣಿ ಅಥವಾ ರೋಗದಿಂದ ಮುಕ್ತವಾದ ಪ್ರಾಣಿಗಳಲ್ಲೂ ಕೂಡ ಈ ಉತ್ಪಾದನೆ, ಹಾಲು ಉತ್ಪಾದನೆ ಇರ್ಬೋದು ಅಥವಾ ಮಾಂಸದ ಉತ್ಪಾದನೆ ಇರ್ಬೋದು, ಮೊದಲಿನ ಪ್ರಮಾಣದಷ್ಟು ವಾಪಸ್ಸು ನಮಗೆ ಸಿಗಲ್ಲ ಅದು. ಇನ್ನು ಎರಡನೇದು ಹೇಳೋದಂದರೆ ನಾವು ವ್ಯವಸಾಯಕ್ಕಾಗಿ ಉಪಯೋಗಿಸುವ ಎತ್ತುಗಳಾಗ್ಬೋದು ಅಥವಾ ಇನ್ನಿತರ ಯಾವುದೇ ರಾಸುಗಳಲ್ಲಿ ಆ ಕೆಲಸದ ಸಾಮರ್ಥ್ಯ ತೀವ್ರವಾಗಿ ಕಡಿಮೆ ಆಗ್ತದೆ ಮತ್ತು ಬಿಸಿಲಿನ ತಾಪಮಾನಕ್ಕೆ ಅವು
1: ತಡ್ಕೊಳ್ಳಲ್ಲ
0: ಮತ್ತು ಗರ್ಭಧರಿಸಿದ ಸಾಮರ್ಥ್ಯ ಕೂಡ ನಾವು ಮಹತ್ತರವಾಗಿ ಕಡಿಮೆ ಆಗಿ ಅವು ಪದೇ ಪದೇ ಬೆದೆಗೆ ಬರ್ತಾ ಇರ್ತವೆ, ಆದರೆ ಗರ್ಭ ಕಟ್ಟೋದೇ ಇಲ್ಲ. ಹೀಗಾಗಿ ಈ ಕಾಯಿಲೆ ಒಂದು ಆರ್ಥಿಕವಾಗಿ ಒಂದು ಮುಖ್ಯವಾದ ಕಾಯಿಲೆ ನಮ್ಮ ರೈತರಿಗೆ ಅಂತಲೇ ಹೇಳ್ಬೋದು. ಗೌಡ್ರೆ, ಇನ್ನು ಮುಂದುವರೆದು ಹೇಳ್ಬೋದು ಅಂತಂದರೆ ಈಗ ನಮ್ಮ ದೇಶ 1995 ಜನವರಿ 1ರಿಂದ ಈ ವಿಶ್ವ ವ್ಯಾಪಾರ ಸಂಸ್ಥೆಯ ಸ್ಥಾಪಕ ಸದಸ್ಯರಾಗಿ ನಮ್ಮ ಭಾರತವೂ ಕೂಡ ಒಂದು ಅದರ ಸದಸ್ಯ ರಾಷ್ಟ್ರ ಆಗಿದೆ. ಇದರದ್ದು ಅನುಕೂಲಗಳೇನಪ್ಪ ಅಂತಂದರೆ ಈ ಜಾಗತಿಕ ವ್ಯಾಪಾರವು ಉದಾರೀಕರಣಗೊಂಡ ಮೇಲೆ ನಮ್ಮ ಹೈನು ಉತ್ಪಾದಕಗಳಿರ್ಬೋದು ಅಥವಾ ಮಾಂಸ ಉತ್ಪನ್ನಗಳನ್ನಿರ್ಬೋದು ನಾವು ರಫ್ತು ಮಾಡಲು ನಮಗೆ ವಿಪುಲ ಅವಕಾಶಗಳು ಒದಗಿ ಬಂದವು. ನಮ್ಮ ರೈತ ಬಾಂಧವರು ಇದನ್ನು ಉಪಯೋಗಿಸ್ಕೊಂಡು ಹೆಚ್ಚು ಹೆಚ್ಚು ಲಾಭ ಪಡೆಯುವ ಒಂದು ಉದ್ದೇಶದಿಂದ ಈ ಹಿಂದೆ ನಮಗೆ ಕೇವಲ ಉಪಕಸಬಾಗಿದ್ದ ಈ ಹೈನುಗಾರಿಕೆ ಇರ್ಬೋದು ಇಲ್ಲ ಪಶುಪಾಲನೆ ಇರ್ಬೋದು ಅದನ್ನು ಒಂದು ಉದ್ಯಮ ರೀತಿಯಲ್ಲಿ ಬೆಳೆಸಿ ಆ ಒಂದು ಹೈನು ಉತ್ಪನ್ನಗಳನ್ನು ಇಲ್ಲ ಮಾಂಸದ ಉತ್ಪನ್ನಗಳನ್ನು ಅವನ್ನ ಮೌಲ್ಯವರ್ಧನೀಕರಿಸಿ ಅದನ್ನು ರಫ್ತು ಮಾಡಿ ವಿದೇಶಗಳಿಗೆ ನಮ್ಮ ವಿದೇಶಿ ವಿನಿಮಯವನ್ನು ಹೆಚ್ಚಿಸ್ಕೊಳ್ತಾ ಬಂದಿದ್ವಿ ನಾವೀಗ. ಆದರೆ ಸಮಸ್ಯೆ ಏನಪ್ಪ ಇಲ್ಲಿ ಅಂತಂದರೆ ಈ ಉತ್ಪನ್ನಗಳ ಮೂಲವಾದ ನಮ್ಮ ಜಾನುವಾರುಗಳೇನಿದ್ದಾವೆ, ಈ ಆಕಳಿರ್ಬೋದು ಎಮ್ಮೆ ಇರ್ಬೋದು, ಇವು ಯಾವುದೇ ಒಂದು ಸಾಂಕ್ರಾಮಿಕ ರೋಗದ ಕ್ರಿಮಿ ಇಲ್ಲವೇ ಅವನ್ನು ಸಾಬೀತುಪಡಿಸುವಂತಹದ ಯಾವುದೇ ಒಂದು ಕುರುಹಗಳಿಂದ ಮುಕ್ತವಾಗಿರಬೇಕು. ನಾವು ಏನು ಹಾಲಿನ ಉತ್ಪನ್ನ ಇರ್ಬೋದು ಅಥವಾ ಮಾಂಸದ ಉತ್ಪನ್ನಗಳಿರ್ಬೋದು ನಾವು ರಫ್ತು ಮಾಡಬೇಕಾದ್ರೆ ಇವುಗಳಲ್ಲಿ ಕಾಲುಬಾಯಿ ರೋಗದ ಕ್ರಿಮಿ ಇರ್ಬೋದು ಅಥವಾ ಇನ್ನಿತರ ವ್ಯಾವಹಾರಿಕ ಅಥವಾ ಆರ್ಥಿಕವಾಗಿ ಮುಖ್ಯವಾದ ಒಂದು ರೋಗಗಳ ಕ್ರಿಮಿಗಳು ಆ ಒಂದು ಉತ್ಪನ್ನಗಳಲ್ಲಿ ಇರಬಾರದು ಅನ್ನೋದನ್ನು ನಾವು ಖಾತ್ರಿಪಡಿಸಿದ್ರೆ ಮಾತ್ರ ನಮ್ಮಲ್ಲಿನ ಉತ್ಪನ್ನಗಳನ್ನು ನಾವು ರಫ್ತು ಮಾಡಬಹುದಾಗಿದೆ. ಈ ಲಸಿಕೆ ಅಭಿಯಾನದ ಮೂಲಕ ಈ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಲಸಿಕೆ ಅಭಿಯಾನ 2019 ಪ್ರಾರಂಭವಾಗಿ ಈಗ ಜಾನುವಾರು ಆರೋಗ್ಯ ಕಾರ್ಯಕ್ರಮ ಅಂತ ಅದನ್ನು ಮರುನಾಮಕರಣ ಮಾಡಿದ್ದೀವಿ. ಇದೊಂದು ಸಾಮೂಹಿಕ ಲಸಿಕಾ ಅಭಿಯಾನ. ಇದರ ಮುಖಾಂತರ ನಾವು ಒಂದು ಗ್ರಾಮವನ್ನು ಮೊಟ್ಟ ಮೊದಲನೇ ಬಾರಿಗೆ, ತದನಂತರ ನಮ್ಮ ಜಿಲ್ಲೆಯನ್ನು ಅಥವಾ ಮುಂದುವರೆದು ನಮ್ಮ ರಾಜ್ಯವನ್ನು, ಇನ್ನು ಹೆಚ್ಚಾಗಿ ಹೇಳಬೇಕಂದ್ರೆ ನಮ್ಮ ವಲಯಗಳನ್ನು ಇಲ್ಲ ದೇಶವನ್ನು ಏನಾದರೂ ನಾವು ಕಾಲುಬಾಯಿ ರೋಗದಿಂದ ಮುಕ್ತಗೊಳಿಸಿದರೆ ಮಾತ್ರ ನಮ್ಮ ಗಾಂಧೀಜಿಯವರು ಕಂಡ ಕನಸು, ಗ್ರಾಮ ಸ್ವರಾಜ್ಯದ ಒಂದು ನನಸು ಆದೀತು ಅಂತ ನನ್ನ ಅಭಿಪ್ರಾಯ.
1: ಗೌಡ್ರೆ, ಆಮೇಲೆ ಡಾಕ್ಟರ್ ವೀರೇಗೌಡ ಅವರೇ, ಈಗ ಈ ಒಂದು ಕಾಲು ಬಾಯಿ ರೋಗ ಮುಕ್ತ ಭಾರತದತ್ತ ನಾವು ಹೆಜ್ಜೆ ಹಾಕಬೇಕಾಗಿದೆ ಅಂತ ಹೇಳಿದ್ರಲ್ಲ, ಈಗ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ

0: ಈ ವಿಷಯದ ಕುರಿತು ಯಾವ ರೀತಿ ಯೋಚನೆ ಮಾಡ್ತಾ ಇದೆ, ಮತ್ತು ಏನದರದ್ದು ಒಂದು ರೋಲು?
1: ಹೌದು, ಈ ರೋಗದ ಪ್ರಾಮುಖ್ಯತೆ ಮತ್ತು ಆರ್ಥಿಕತೆಯ ಒಂದು ಮುಖ್ಯವನ್ನು ಗಮನಿಸಿ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಸಹ ಒಟ್ಟೊಟ್ಟಿಗೆ ಇದು ಈ ಒಂದು ಕಾರ್ಯೋನ್ಮುಖರಾಗಿದ್ದಾರೆ. ಇದರ ತೀವ್ರತೆಯನ್ನು ಮನಗಂಡು ನಮ್ಮ ಭಾರತ ಸರ್ಕಾರವು 2004 ಒಂದು ಕಾಲುಬಾಯಿ ರೋಗ ನಿಯಂತ್ರಣ ಯೋಜನೆಯನ್ನು ಅದನ್ನು ಸ್ಥಾಪನೆಗೊಂಡು ಮಾಡಿಸ್ತು. ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ. ಮೊಟ್ಟ ಮೊದಲನೇ ಬಾರಿಗೆ ಇದು ಕಾರ್ಯಕ್ರಮವನ್ನು ಜಾರಿಗೊಂಡ ಸಮಯದಲ್ಲಿ ಕೇವಲ ಉತ್ತರ ಭಾರತದ 54 ಜಿಲ್ಲೆಗಳಲ್ಲಷ್ಟೇ ಇದು ಮೊದಲುಗೊಂಡು, ತದನಂತರ 2011 ಈ ದಕ್ಷಿಣ ಭಾರತದಲ್ಲಿ ಕೂಡ ಅದಕ್ಕೆ ವಿಸ್ತರಣೆ ಮಾಡಲಾಯಿತು. ಏನು ಕಾಲುಬಾಯಿ ರೋಗವನ್ನು ನಾವು ತಡೆಗಟ್ಟುವ ಒಂದು ದಿಸೆ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂತಂದರೆ, ವರ್ಷಕ್ಕೆ 2 ಎಲ್ಲ ಅರ್ಹ ಜಾನುವಾರುಗಳಿಗೂ ಮತ್ತು ಹಂದಿಗಳಿಗೆ, ಯಾಕಂದರೆ ಇದು ಹಂದಿಗಳು ಕೂಡ ಬರುವಂಥ ಒಂದು ಕಾಯಿಲೆ, ಇದು ಸರ್ವೇಸಾಮಾನ್ಯ ಕಾಯಿಲೆ, ಕಡ್ಡಾಯವಾಗಿ ಹಾಗೂ ಉಚಿತವಾಗಿ ವರ್ಷಕ್ಕೆ 2 ಲಸಿಕೆ ಹಾಕಿಸ್ಬೇಕು. ನಮ್ಮ ರಾಜ್ಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 25 ಸುತ್ತುಗಳಲ್ಲಿ, ಅಂದರೆ ರಾಷ್ಟ್ರೀಯ ಕಾಲುಬಾಯಿ ರೋಗ ಯೋಜನೆಯಲ್ಲಿ 17 ಮತ್ತು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣದಲ್ಲಿ 8 ಈಗಾಗಲೇ 25 ಸುತ್ತುಗಳಲ್ಲಿ ನಾವು ಕಾಲುಬಾಯಿ ರೋಗದ ವಿರುದ್ಧ ಲಸಿಕಾ ಕಾರ್ಯಕ್ರಮವನ್ನು ಸಂಪೂರ್ಣವಾದ ಭಾರತ ಸರ್ಕಾರದ ಅನುದಾನದಡಿಯಲ್ಲಿ, ಇದಕ್ಕೆ ಬೇಕಾಗುವಂಥ ಲಸಿಕೆ ಆಗ್ಬೋದು, ಅದಕ್ಕೆ ಸಿರಿಂಜ್ ಆಗ್ಬೋದು, ಅಥವಾ ವಾಹನ ಸಾಗಾಣಿಕೆ ಆಗ್ಬೋದು, ಇಲ್ಲ ಇದನ್ನು ಶೀತಲೀಕರಣಗಳ ಒಂದು ರೆಫ್ರಿಜಿರೇಟರ್ಸ್ ಆಗ್ಬೋದು, ಇದೆಲ್ಲದಕ್ಕೂ ನಾವು ಭಾರತ ಸರ್ಕಾರವೇ ಅದರದ ಸಂಪೂರ್ಣ ಅನುದಾನದಡಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಗಳೇ ಕೊಡ್ತಾ ಇದೆ. ಇನ್ನು ಕರ್ನಾಟಕ ಸರ್ಕಾರವು ಕೂಡ ತಮ್ಮ ಪಶುಪಾಲನಾ ಇಲಾಖೆ ಸಿಬ್ಬಂದಿಯೊಟ್ಟಿಗೆ, ಕರ್ನಾಟಕ ಹಾಲು ಮಹಾಮಂಡಳಿ ಇರ್ಬೋದು ಅಥವಾ ಕರ್ನಾಟಕ ಪಶುವೈದ್ಯಕೀಯ ಮತ್ತು ಪಶುಪಾಲನೆ ವಿಶ್ವವಿದ್ಯಾಲಯ ಇರ್ಬೋದು, ಎಲ್ಲರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಮರ್ಪಕವಾಗಿ ಅನುಷ್ಠಾನಗೊಳಿಸ್ತಾ ಬಂದಿದೆ. ಇನ್ನು ಮುಂದುವರೆದು ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ಹೇಳಬೇಕಂದ್ರೆ, ಈ ತಿಂಗಳ 23 ಮುಂದಿನ ತಿಂಗಳ 22 ತಾರೀಕಿನವರೆಗೂ 30 ದಿನಗಳ ಕಾಲ ರಾಜ್ಯದ ಎಲ್ಲ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಆಸ್ಪತ್ರೆಗಳ ಮುಖಾಂತರ ನಾವು ರೈತರ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಲಸಿಕೆಯನ್ನು ಶೀತಲೀಕರಣದ ಕೊಂಡಿಯಲ್ಲಿ ತಗೊಂಡೋಗಿ ಅವರಿಗೆ ನಾವು ಕೊಡುವಂಥ ಒಂದು ಅಭಿಯಾನ ನಡೆಸ್ತಾ ಇದ್ದೀವಿ. ರೈತ ಬಾಂಧವರು ಈ ಒಂದು ಕಾರ್ಯಕ್ರಮವನ್ನು ಸ್ವೀಕಾರ ಮಾಡಿ ತಮ್ಮ ಎಲ್ಲ ಜಾನುವಾರುಗಳಿಗೆ ಲಸಿಕೆಯನ್ನು ಸ್ವೀಕಾರ ಮಾಡಿಸ್ಬೇಕು ಅನ್ನೋ ಒಂದು ನನ್ನ ನಿರೀಕ್ಷೆ ಇದೆ. ಇನ್ನು ಮುಂದುವರೆದು ಹೇಳಬೇಕಂತಂದ್ರೆ ಗೌಡ್ರೆ, ಈ ಜಾಗತಿಕ ಮಟ್ಟದಲ್ಲಿ ಈ ರೋಗವನ್ನು ಈಗಾಗಲೇ ಕೆಲವೊಂದು ರಾಷ್ಟ್ರಗಳು, ಉತ್ತರ ಅಮೇರಿಕಾ ಆಗ್ಬೋದು, ಆಸ್ಟ್ರೇಲಿಯಾ ಆಗ್ಬೋದು, ದಕ್ಷಿಣ ಅಮೇರಿಕಾದ ಕೆಲವು ರಾಷ್ಟ್ರಗಳು ನಿರ್ಮೂಲನೆ ಮಾಡಿದ್ದೇವೆ ಅಂತ ಈಗಾಗಲೇ ಅವು ಹೇಳ್ಕೊಂಡಿರೋದ್ರಿಂದ ನಮ್ಮ ಭಾರತ ದೇಶದ ಮೇಲೆ ಈ ಒಂದು ನಮಗೆ ಒತ್ತಡ ಇದೆ. ಹಾಗನ್ಬಿಟ್ಟು ನಾವೇನು ಇದ್ರ ಬಗ್ಗೆ ಹಿಂದೆ ಬಿದ್ದಿಲ್ಲ. ನಮ್ಮ ದೇಶದ ಹರಿಯಾಣ ರಾಜ್ಯ ಮತ್ತು ಪಂಜಾಬ್ ರಾಜ್ಯಗಳು ಲಸಿಕೆ ಮೂಲಕ ಈ ರೋಗವನ್ನು ತುಂಬ ಪರಿಣಾಮಕಾರಿಯಾಗಿ ಹತೋಟಿಲಿತ್ತವೆ. ಇನ್ನೇನಾದರೂ 3 ರಾಜ್ಯ ಅಂತ ನಾವು ಹೇಳಬೇಕಾದ್ರೆ ನಮಗೆ ಅದಕ್ಕೂ ನಮ್ಮ ಕರ್ನಾಟಕಕ್ಕೆ ಆ ಒಂದು ಸಲ್ತದೆ. ನಾವು ಕೂಡ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಈ ರೋಗವನ್ನು ಹತೋಟಿಗೆ ನಿಯಂತ್ರಣಕ್ಕೆ ತರ್ತಾ ಇದ್ದೀವಿ ನಾವು.
0: ಅಂದ್ರೆ ಈ ಕಾಲುಬಾಯಿ ರೋಗ ಹತೋಟಿಯಲ್ಲಿ ಮಾಡಬಹುದು, ಈಗಾಗಲೇ ಕೆಲವು ಕಡೆ ಮಾಡಿದ್ದಾರೆ.
1: ಹೌದು.
0: ಆಮೇಲೆ ಡಾಕ್ಟರ್ ವೀರೇಗೌಡ್ರೆ, ಈ ರೋಗ ನಿಯಂತ್ರಣ ಕಾರ್ಯಕ್ರಮ ಮತ್ತು ಅದರ ಯಶಸ್ಸಿಗೆ ನಮ್ಮ ರೈತರು ಹೆಂಗೆ ಸ್ಪಂದಿಸಬೇಕಾಗುತ್ತೆ?
1: ರೈತರು ಏನಪ್ಪ ಅಂತಂದರೆ, ಅವ್ರ ಕಡೆಯಿಂದ ಒಂದು ಸರ್ವೇ ಸಾಮಾನ್ಯವಾದ ನಮ್ಮ ಒಂದು ದೂರು ಬರ್ತಾ ಇದೆ ಗೌಡ್ರೆ. ನೋಡಿಲಿ ಸರ್, ನಾವು ಅನೇಕ ಬಾರಿ ಲಸಿಕೆ ಹಾಕ್ಸಿದ್ದೀವಿ ಈ ಕಾಯಿಲೆಗೆ, ಇದನ್ನು ಯಾಕೆ ಇನ್ನೂ ನಮ್ಮದು ರಾಸುಗಳಲ್ಲಿ ಆ ಕಾಯಿಲೆ ನಾವು ನಿಯಂತ್ರಣ ಮಾಡಿಲ್ಲ, ಅಥವಾ ಈ ಕಾಯಿಲೆನ ನಿಯಂತ್ರಿಸಣ ಮಾಡೋದೇ ಅಷ್ಟು ಕಷ್ಟನಾ ಅನ್ನೋ ಒಂದು ಪ್ರಶ್ನೆ ರೈತರಲ್ಲಿ ಉದ್ಭವ ಆಗಿದೆ. ಈ ಪ್ರಶ್ನೆಗೆ ನಾನು ಹೌದು ಅಂತಲೇ ಹೇಳಬೇಕಾಗ್ತದೆ. ಏನಕ್ಕಪ್ಪ ಅಂತಂದರೆ, ಒಂದು 4 ಅಂಶಗಳಿದ್ದಾವೆ ಇದರಲ್ಲಿ, ಯಾಕೆ ಈ ಕಾಯಿಲೆನ ಒಂದು ನಿಯಂತ್ರಣ ಮಾಡೋದು ಅಷ್ಟು ಕಷ್ಟ ಅನ್ನೋದಾದರೆ, ಮೊಟ್ಟ ಮೊದಲನೇ ಬಾರಿಗೆ ನೋಡಿ, ಈ ಕಾಯಿಲೆಗೆ ತುತ್ತಾಗಬಹುದಾದ ಪ್ರಾಣಿ ಪ್ರಭೇದಗಳ ಸಂಖ್ಯೆ ಸುಮಾರು 70 ಹೆಚ್ಚು ಇರೋದ್ರಿಂದ ಈ ರೋಗಕಾರಕ ವೈರಾಣುಗಳು ಯಾವುದೇ ಋತುಮಾನದಲ್ಲಿ ಆದರೂ ಸರಿನೇ, ಯಾವುದೇ ಒಂದಲ್ಲ ಒಂದು ಪ್ರಾಣಿ ಪ್ರಭೇದದಲ್ಲಿ ಬದುಕಿ ಉಳಿಯುವ ಒಂದು ಸಾಮರ್ಥ್ಯ ಮತ್ತು ಸಂಭವನೆ ಹೆಚ್ಚಾಗಿರುತ್ತೆ. ಕೆಲವೊಮ್ಮೆ ವನ್ಯ ಪ್ರಾಣಿಗಳಿರ್ಬೋದು, ಇಲ್ಲಾಂದರೆ ಬಿಡಾಡಿ ದನಗಳಿರ್ಬೋದು, ಅಥವಾ ಲಸಿಕೆಗೆ ಒಳಪಡದೇ ಇರೋಂಥ ಒಂದು ನಮ್ಮ ಜಾನುವಾರುಗಳೇ ಇರ್ಬೋದು, ಅದರಲ್ಲಿ ಈ ರೋಗಾಣುಗಳು ಬದುಕಿ ಉಳಿತವೆ. ಇನ್ನು ಎರಡನೇದಾಗಿ ಯಾಕೆ ಕಷ್ಟ ಈ ಒಂದು ರೋಗವನ್ನು ನಿಯಂತ್ರಣ ಮಾಡೋಕ್ಕೆ ಅಂತಂದರೆ, ಈ ವೈರಾಣು 7 ಪ್ರಭೇದಗಳಲ್ಲಿ ಕಂಡು ಬಂದಿದ್ದು, ನಾವು ಯಾವುದೇ ಒಂದು ಪ್ರಭೇದಕ್ಕೆ ಲಸಿಕೆ ಕೊಟ್ಟರೆ ಮತ್ತೊಂದು ಪ್ರಭೇದಕ್ಕೆ ಈ ಲಸಿಕೆ ರಕ್ಷಣೆ ಕೊಡಲ್ಲ, ಅಂದರೆ ಇದರಲ್ಲಿ ಅಡ್ಡ ರಕ್ಷಣೆಯ ಗುಣವಿಲ್ಲ ಅಂತ ನಾವು ಹೇಳ್ಬೋದು. ಇನ್ನು ಮೂರನೇದಾಗಿ ಹೇಳಬೇಕಂದ್ರೆ, ನಾವು ಲಸಿಕೆಗಾಗಿ ಉಪಯೋಗಿಸುವ ಒಂದು ಆಂಟಿಜನ್, ಅದಕ್ಕೆ ನಾವು ಪ್ರತಿಜನಕ ಅಂತ ಹೇಳ್ತೀವಿ, ಇವುಗಳ ಸ್ಥಿರತೆ ತುಂಬ ಕಡಿಮೆ ಇದೆ. ನಾವು ಬೇರೆ ಒಂದು ಕಾಯಿಲೆಗಳು, ಈಗ ನಾವು ಸಿಡುಬು ರೋಗ ನಿರ್ಮೂಲನ ಮಾಡಿದ್ವಿ, ಈ ದನಗಳಲ್ಲಿ ದೊಡ್ಡ ರೋಗ ನಿರ್ಮೂಲನ ಮಾಡಿದ್ವಿ, ಅಲ್ಲಿ ಒಂದು ಅನುಕೂಲ ಏನಪ್ಪ ಆಯ್ತು ಅಂದರೆ ರೋಗ ಪ್ರತಿಜನಕದ ಆಂಟಿಜನ್ನ ಸ್ಥಿರತೆ ಭಾಳ ಚೆನ್ನಾಗಿತ್ತು, ಹಾಗಾಗಿ ನಾವು ಅದನ್ನು ತುಂಬ ಸುಲಭವಾಗಿ ನಾವು ನಿರ್ಮೂಲನ ಮಾಡಿದ್ರಿ. ಆದರೆ ಈ ಕಾಲುಬಾಯಿ ರೋಗದ ಪ್ರತಿಜನಕ ತುಂಬ ಸ್ಥಿರತೆ ಇಲ್ಲದೇ ಇರೋದ್ರಿಂದ ಇದನ್ನು ನಾವು ಯಾವಾಗಲೂ ಶೀತಲ ಕೊಂಡಿಯಲ್ಲೇ ಇಟ್ಕೊಂಡು

0: ಬೇಕು. ಉತ್ಪಾದನಾ ಸ್ಥಳದಿಂದ ಮೊದಲುಗೊಂಡು ಪ್ರಾಣಿಯ ದೇಹಕ್ಕೆ ನಾವು ಇದನ್ನು ಲಸಿಕೆ ಮುಖಾಂತರ ಸೇರಿಸುವವರೆಗೂ ಇದನ್ನು ನಾವು ಶೀತಲ ಕೊಂಡಿಯಲ್ಲೇ ನಾವು ಕಾಪಾಡೋದು ಅತ್ಯವಶ್ಯಕವಾಗಿರ್ತದೆ. ಇನ್ನು ಮುಂದುವರೆದು ಹೇಳಬೇಕಂದ್ರೆ ಈ ಲಸಿಕೆ ಒಂದು ನಿರ್ಜೀವ ಲಸಿಕೆ. ಸಾಮಾನ್ಯವಾಗಿ ಎಲ್ಲ ನಿರ್ಜೀವ ಲಸಿಕೆಗಳು ಕೇವಲ 6 ತಿಂಗಳು ಮಾತ್ರ ಒಂದು ರಕ್ಷಣಾ ಪ್ರಮಾಣ ರಕ್ಷಣಾ ಗುಣವನ್ನು ಇರ್ತದೆ. ಆ ಕಾರಣದಿಂದಾಗಿ ನಾವು ಪ್ರತಿ ಒಂದು ಜಾನುವಾರುವಾಗೆ ಪ್ರತಿ 6 ತಿಂಗಳಿಗೊಮ್ಮೆ ನಾವು ಬೂಸ್ಟ್ ಲಸಿಕೆಯನ್ನು ಕೊಡ್ತಿರಬೇಕಾಗ್ತದೆ. ಈ ರೈತರು ಹೇಳ್ತಾರೆ, ಸರ್ ಮೊನ್ನೆ ಮೊದಲನೇ ವರ್ಷ ಕೊಡಿಸಿದ್ವಿ, ಕಳೆದ ವರ್ಷ ಎರಡು ಸರಿ ಕೊಡಿಸಿದ್ವಿ, ಮತ್ತೆ ಯಾಕೆ ಕೊಡಬೇಕು ಅಂತಂದರೆ ಇದೇ ಒಂದು ಮುಖ್ಯವಾದ ಕಾರಣ. ಯಾಕಂದರೆ ಈ ಲಸಿಕೆಯ ರಕ್ಷಣಾ ಅವಧಿ ಕೇವಲ 6 ತಿಂಗಳು ಮಾತ್ರ ಇರ್ತದೆ. ಇನ್ನು ಲಸಿಕೆ ಉತ್ತಮಗೊಳಿಸಬಹುದಾ, ಜೀವಂತ ಲಸಿಕೆಗಳನ್ನು ನಾವು ಇದರಲ್ಲಿ ಉಪಯೋಗಿಸಬಹುದಾ, ಯಾವ ಕಾರಣಕ್ಕೂ ಈ ಕಾಲುಬಾಯಿ ರೋಗದ ವಿರುದ್ಧ ಜೀವಂತ ಲಸಿಕೆಗಳನ್ನು ಉತ್ಪಾದನೆ ಆಗಲಿ ಉಪಯೋಗ ಮಾಡೋದಾಗಲಿ ಅದು ಯಾವುದೇ ಒಂದು ದೇಶದಲ್ಲಾಗಲಿ ಅದರ ಒಂದು ಕಂಡು ಬಂದಿಲ್ಲ. ಇನ್ನು ಹೆಚ್ಚುವರೆದು ಮಾಹಿತಿ ಕೇಳಬೇಕಂದ್ರೆ ನಮ್ಮ ರೈತರಿಗೆ, ನಮ್ಮ ದೇಶದಲ್ಲಿ ಈ ಪಶು ಸಂಕುಲಕ್ಕೆ ಪಶು ಸಂಖ್ಯೆಗಳಿಗೆ ಕಡಿಮೆ ಏನಿಲ್ಲ. ನಮ್ಮಲ್ಲಿ ಸುಮಾರು 535 ಮಿಲಿಯನ್ ಅಂದ್ರೆ 535 ದಶಲಕ್ಷಗಳಷ್ಟು ನಮ್ಮಲ್ಲಿ ಪ್ರಾಣಿ ಸಂಕುಲ ಇದೆ. ಇದು 2019 ಒಂದು ದನಗಣತಿ ಪ್ರಕಾರ ನೋಡಿ, ಇದರಲ್ಲಿ ಯಾವುದೇ ಒಂದು ರಾಸುಗೆ ಏನಾದರೂ ಕಾಯಿಲೆ ಬಂದಿದ್ದೇ ಆದ್ರೆ, ಅಥವಾ ಒಂದು 100 ರಾಸುಗಳಿಗೆ ಕಾಲುಬಾಯಿ ಜ್ವರ ಬಂದಿದ್ರೆ, ಅದರಲ್ಲಿ 50%ರಾಸುಗಳು ಯಾವುದೇ ಲಕ್ಷಣಗಳನ್ನು ತೋರ್ಪಡಿಸಿದೆ ತನ್ನಲ್ಲಿ ಈ ರೋಗಕಾರಕ ಕ್ರಿಮಿಗಳನ್ನು ಇರಿಸಿಕೊಂಡಿರ್ತದೆ ಆ ಸುಪ್ತಾವಸ್ಥೆಯಲ್ಲಿ. ಇನ್ನು ಈ ಒಂದು ಸುಪ್ತಾವಸ್ಥೆಯಲ್ಲಿ ಇರುವಂತಹ ಹಸುಗಳು ಅಂದ್ರೆ ನಾವೇನು ಕ್ಯಾರಿಯರ್ ಅಂತ ಹೇಳ್ತೀವಿ, ಇವು ಬೇರೆ ರಾಸುಗಳ ಜೊತೆ ಸಂಪರ್ಕ ಬಂದಾಗ, ಆ ಬೇರೆ ರಾಸುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ದಾಗ ಅವುಗಳು ಕೂಡ ಈ ರೋಗವನ್ನು ಹರಡುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ಕಾಯಿಲೆಯ ನಾವು ನಿಯಂತ್ರಿಸುವುದು ಕಷ್ಟ ಸಾಧ್ಯನೇ ಅಂತ ಹೇಳ್ಬೋದು. ಇನ್ನೂ ಮೇಲಾಗಿ ಹೇಳಬೇಕು ಅಂತಂದ್ರೆ ಗೌಡ್ರೆ, ಇದೊಂದು ಸ್ಥಾನಿಕ ಕಾಯಿಲೆ. ಈಗಾಗಲೇ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಕಾಯಿಲೆ ಇರೋದ್ರ ಬಗ್ಗೆ ನಮಗೆ ಈಗಾಗಲೇ ನಿರ್ದಿಷ್ಟವಾಗಿ ಪ್ರಕರಣಗಳು ವರದಿ ಆಗ್ತಾ ಬಂದಿದೆ ವರ್ಷಾನುವರ್ಷಗಳಲ್ಲಿ. ಅದಷ್ಟೇ ಅಲ್ಲ, ಈ ಕಾಯಿಲೆ ಒಂದು ಅಪಾಯಕಾರಿಯಾದ ಗಡಿ ಆಚೆಯಿಂದ ಬರಬಹುದಾದ ಕಾಯಿಲೆ. ಈಗ ನಾವು ನಮ್ಮ ರಾಜ್ಯವನ್ನು ಮುಕ್ತ ಮಾಡಬಹುದು, ನಮ್ಮ ಜಿಲ್ಲೆಯನ್ನು ಮುಕ್ತ ಮಾಡಬಹುದು, ಆದರೆ ನಿಮ್ಮ ಬೇರೆ ರಾಜ್ಯಗಳಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ಅಥವಾ ಇತರೆ ವಲಯಗಳಲ್ಲಿ ಕೂಡ ಅವರೇ ಅಷ್ಟೇ ಪರಿಣಾಮಕಾರಿಯಾಗಿ ಲಸಿಕಾ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡ್ರೆ ಮಾತ್ರ.
1: ಅಂದ್ರೆ ಈಗ ಕಾಯಿಲೆ ನಾವು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಜಾಗದಲ್ಲಿ ಇದ್ರೂ ಕೂಡ ಈ ಕಾಯಿಲೆ ಯಾವುದೋ ಮೂಲದಿಂದ ಇದು ನಮ್ಮ ಹತ್ರ ಬಂದು ಇಲ್ಲಿ ನಮ್ಮ ಪ್ರಾಣಿಗಳಿಗೆ ಮತ್ತೆ ನಮ್ಮ ಆಜುಬಾಜು ಇರೋ ಪ್ರಾಣಿಗಳಿಗೆ ಅಂಟ್ಕೊಳ್ಳುತ್ತೆ.
0: ಹೌದು, ಇದು ವಿಶೇಷವಾಗಿ ಒಂದು ಅಂಟು ಜಾಡ್ಯ. ಮೇಲಾಗಿ ನಮ್ಮ ಪ್ರಾಣಿಗಳು ಒಂದು ಗಡಿಯಿಂದ ಮತ್ತೊಂದು ಗಡಿಗೆ, ರಾಜ್ಯದ ಗಡಿ ಇರ್ಬೋದು, ಜಿಲ್ಲಾ ಗಡಿ ಇರ್ಬೋದು, ಆ ಒಂದು ಚಲನವಲನಗಳನ್ನ ನಾವು ನಿರ್ದಿಷ್ಟವಾಗಿ ನಿರ್ಬಂಧ ಹೇಳಲಿಕ್ಕೆ ಕಷ್ಟ ಸಾಧ್ಯ ಆಗಿರೋದ್ರಿಂದ ಯಾವುದೇ ಒಂದು ರೋಗಗ್ರಸ್ತ ಪ್ರಾಣಿಯೋ ಬೇರೆ ರಾಜ್ಯದಿಂದನೋ ಬೇರೆ ಜಿಲ್ಲೆಯಿಂದನೋ ನಮ್ಮ ಜಿಲ್ಲೆಗೆ ಬಂದಿದ್ದೆ ಆದರೆ ಅದರಲ್ಲಿ ರೋಗ ಇರೋದೇ ಆಗಿದ್ದಿದ್ರೆ ನಮ್ಮ ರಕ್ಷಣೆಗೊಂಡ ಒಳಪಟ್ಟ ಪ್ರಾಣಿಗಳಲ್ಲೂ ಕೂಡ ಈ ರೋಗ ಬರುವಂತಹ ಸಾಧ್ಯತೆ ಇರೋದ್ರಿಂದ ಈ ಎಲ್ಲ ಕಾರಣಗಳಿಂದ ಈ ಒಂದು ಕಾಲುಬಾಯಿ ಜ್ವರ ನಿಯಂತ್ರಿಸುವುದು ನಾವು ಅತ್ಯಂತ ಕಷ್ಟವಾದ ಕೆಲಸ ಅಂತಾನೆ ಹೇಳ್ಬೋದು.
1: ಡಾಕ್ಟ್ರಿಗೆ ಈ ಪ್ರಾಣಿಗಳ ಮೂಲಕನೇ ಇದು ಬರಬೇಕಾಗಿಲ್ಲ, ಇದೊಂದು ಅಂಟು ರೋಗ ಅಂತ ಹೇಳಿದ್ರಲ್ಲ, ಇದು ಈಗ ತ್ಯಾಜ್ಯ ಇರುತ್ತೆ, ಈ ಕಾಲುಬಾಯಿಯ ಒಂದು ತ್ಯಾಜ್ಯ ಇರುತ್ತೆ, ಅದು ಯಾವುದೋ ಒಂದು ಬಟ್ಟೆಗೆ ಅಂಟ್ಕೊಳ್ಳಿರ್ಬೋದು ಅಥವಾ ಇನ್ಯಾವುದೋ ನೀರಿನಲ್ಲಿ ಇರ್ಬೋದು. ಆ ನೀರನ್ನು ಅಲ್ಲಿಂದ ನಮ್ಮ ಪ್ರದೇಶಕ್ಕೆ ಅದೇನು 1000 ಕಿಲೋಮೀಟರ್ ದೂರದಿಂದನೂ ಇಲ್ಲಿ ಬರ್ಬೋದು, ಯಾವುದೇ ಮೂಲದಿಂದ ಬರ್ಬೋದು, ವಿಮಾನ ಮೇಲಿಂದ ಬರ್ಬೋದು, ರೈಲಿಂದ ಬರ್ಬೋದು, ಬಸ್ಸಿಂದ ಬರ್ಬೋದು, ಅಥವಾ ಯಾವುದು ನಡ್ಕೊಂಡು ಯಾರು ಪ್ರಾಣಿ ಮೂಲಕನೋ ಮನುಷ್ಯರ ಮೂಲಕನೋ ಬಟ್ಟೆಯಲ್ಲೋ ಅದು ಇಲ್ಲಿ ಬಂದು ಇಲ್ಲಿ ಬಿದ್ದು ಇಲ್ಲಿ ಮತ್ತೆ ಅದು ಉಲ್ಬಣ ಆಗ್ಬೋದಲ್ಲ.
0: ಹೌದು, ಅಗತ್ಯವಾಗಿ ನೀವು ಹೇಳಿದ್ದೆಲ್ಲ ಅಂಶಗಳು ಇದಕ್ಕೆ ನಮ್ಮ ಕಾಲುಬಾಯಿ ರೋಗ ಹರಡುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ನಾನು ಈ ಮೊದಲೇ ಹೇಳಿದಾಗೆ ರೋಗಗ್ರಸ್ತ ಪ್ರಾಣಿಯಿಂದ ಹೊರಹಾಕಲ್ಪಟ್ಟ ವೈರಾಣುಗಳು ಅಂತ ಏನು ಹೇಳ್ತೀವಿ ನಾವು, ಕನಿಷ್ಠ ಅಂತಂದ್ರೆ 2 ವಾರಗಳ ಕಾಲ ಈ ವಾತಾವರಣದಲ್ಲಿ ಬದುಕುಳಿತವೆ. ಈ ಚಳಿಗಾಲ ಅಥವಾ ಮಳೆಗಾಲ ಆದ್ರಂತೂ ಈ ವೈರಾಣುಗಳಿಗೆ ರಕ್ಷಣೆ ಅಂತಾನೆ ಹೇಳ್ಬೋದು ನಾವು. ಮುಂದುವರೆದು ಹೇಳಬೇಕಂದ್ರೆ ಈ ಪ್ರಾಣಿಗಳನ್ನ ಸಲಹುವಂತ ರೈತರಾಗ್ಬೋದು, ಪರಿಚಾರಕರಾಗ್ಬೋದು ಅಥವಾ ಪಶುವೈದ್ಯರೇ ಆಗ್ಬೋದು, ಒಮ್ಮೆ ಈ ಕಾಯಿಲೆ ಇರುವಂತ ಹಸುವನ್ನು ನಾವು ಉಪಚಾರ ಮಾಡಿದ ನಂತರ ಅವರ ಬಟ್ಟೆ ಆಗ್ಬೋದು, ಅವ್ರು ಹಾಕೊಂಡಿರೋ ಒಂದು ಪಾದರಕ್ಷೆ ಆಗ್ಬೋದು, ಇಲ್ಲ ಅದಕ್ಕಿಂತ ಉಪಯೋಗಿಸಿರುವ ಸಿರಿಂಜ್ ಅಥವಾ ಯಾವುದೇ ಒಂದು ಆಹಾರ ನೀರುಣಿಕೆಗಳಾಗ್ಬೋದು, ಎಲ್ಲವೂ ಕಲುಷಿತ ಆಗ್ತವೆ. ಆದ್ದರಿಂದ ನಮ್ಮ ಯಾವುದೇ ಒಂದು ಗ್ರಾಮದಲ್ಲಿ ಈ ಕಾಯಿಲೆ ಬಂದಿದೆ ಅನ್ನೋದೊಂದು ಖಾತ್ರಿ ಆಗಿದ ಕೂಡಲೇ ಗ್ರಾಮದಲ್ಲಿ ನಾವು ಈ ಅಂಟು ಜಾಡ್ಯ ನಿವಾರಕವನ್ನು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ.
1: ಇನ್ನೊಂದು ಡಾಕ್ಟ್ರೆ, ಈಗ ರೋಗ ಇರ್ತದೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಯಾರೋ ಒಬ್ರು ಅದೇ ಮನೆಯವರೇ ಇರ್ಬೋದು ಬೇರೆ ಕಡೆಯಿಂದ ಯಾ ಒಂದು ಆಕಳನ್ನೋ ಎಮ್ಮೆನೋ ಕೋಣನ್ನೋ ಅವಶ್ಯಕತೆ ಇರುತ್ತೆ ತಗೊಂಡ್ಬಂದ್ಬಿಡ್ತಾರೆ.
0: ಇತ್ತೀಚೆಗೆ ಕಂಡು
1: 200-300 kilometers ಇಂದ ತಗೊಂಡ್ಬಂದು ಮನೆಯಲ್ಲಿ ಇರೋಂಥ ಪ್ರಾಣಿಗಳು ಕೋಣನ್ ಜೊತೆಗೋ ಎಮ್ಮೆ ಜೊತೆ ಅದ್ರ ಜೊತೆ ಸೇರಿಸ್ಬಿಡ್ತಾರೆ.
0: ಅಲ್ಲಲ್ಲ, ಇದು 200-300 kilometers ದಿಂದ ದೂರದಿಂದ ತಗೊಂಬರೋ ಅಗತ್ಯತೆ ಇಲ್ಲ. ಈಗಾಗಲೇ ನಮ್ಮ ಜಾನುವಾರು ಸಂತೆಗಳಾಗ್ಬೋದು, ಜಾನುವಾರಿಂದ ಜಾತ್ರೆಗಳಾಗ್ಬೋದು, ಯಾವುದೇ ಒಂದು ರೋಗಗ್ರಸ್ತ ಪ್ರಾಣಿಯು ಆ ಜಾತ್ರೆ ಅಥವಾ ಸಂತೆ
1: ಅಲ್ಲಿ ಆರಾಮೇ ಇರ್ತದ ಆ ಪ್ರಾಣಿ,
0: ಅದರಿಂದ ಸಂಪರ್ಕ ಒಂದ ಮನುಷ್ಯನೇ ಆಗ್ಬೋದು.
1: ಆ ಪ್ರಾಣಿ ಅಲ್ಲಿಂದ ಇಲ್ಲಿ ಬರೋ ತನಕ ಅದು ನಿತ್ರಾಣ ಆಗಿರ್ತದೆ, ಅದಕ್ಕೆ ಆಯಾಸ
0: ಆಗಿರ್ತದೆ.
1: ಆ ಆಯಾಸ ಅದು ತಾವು ಹೇಳ್ದಂಗೆ ಅದ್ರಲ್ಲಿ ಒಳಗಡೆ ಅದು ಶಕ್ತಿಯುತ ಆಗಿರಲ್ಲ ಪ್ರಾಣಿ. ಅದು ಇದೆ ಏನಾಗುತ್ತಂದ್ರೆ ತಾವು ಹೇಳ್ದಂಗೆ ಒಳಗಡೆ ಇರಂತ ಸೂಕ್ಷ್ಮಾಣು ಜೀವಿಗಳು ಸ್ಫೋಟಗೊಳ್ತವೆ
0: ಸುಪ್ತಾವಸ್ಥೆಯಲ್ಲಿ ಇದ್ದು ಹೊರ ಹಾಕಲ್ಪಟ್ಟಾಗ. ಸೊ ನಾವು ಜೈವಿಕ ನಿಯಂತ್ರಣದ ಪರಿಪಾಲನೆ ಮತ್ತು ಒಂದು ಗ್ರಾಮದ ಶುದ್ಧೀಕರಣ ನೈರ್ಮಲ್ಯೀಕರಣ ನಾವೇನು ಅಂಟುಜಾಡ್ಯ ನಿವಾರಕಗಳಂತ ಏನು ಹೇಳ್ತೀವಿ, ಈಗ ನಮ್ಮಲ್ಲಿ ಉಪಯೋಗಿಸಬಹುದಾದಂತ ಒಂದು ಬಟ್ಟೆ ಸೋಡಾ ಆಗ್ಬೋದು, ಬಟ್ಟೆ ಸೋಡಾ ದ್ರಾವಣವನ್ನು 40% ಆಗ್ಬೋದು, ಅಥವಾ ಸೋಡಿಯಂ ಹೈಪೋಕ್ಲೋರೈಟ್ ಅಂತ ಹೇಳ್ತೀವಿ. ಇದನ್ನು ಉಚಿತವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಕರ್ನಾಟಕ ಹಾಲು ಮಹಾಮಂಡಳಿ ಆಗ್ಬೋದು, ಅಥವಾ ನಮ್ಮ ಪಶುಪಾಲನಾ ಪಶುವೈದ್ಯ ಸೇವಾ ಇಲಾಖೆಯ ನಮ್ಮ ವೃತ್ತಿನಿರತ ಪಶುವೈದ್ಯರಾಗ್ಬೋದು, ಇದರ ಸಲಹೆ ಮೇರೆಗೆ ಪ್ರತಿ ಗ್ರಾಮದಲ್ಲಿ ಅಥವಾ ಗ್ರಾಮದ ಪ್ರತಿಯೊಂದು ಓಣಿಯಲ್ಲಿ ಈ ರೋಗ ನಿರೋಧಕ ಅಂಟುಜಾಡ್ಯವನ್ನು ಸಿಂಪಡಣೆ ಮಾಡಿದ್ದೆ ಆದ್ರೆ ಮಾತ್ರ ಈ ಒಂದು ಅಂಟುಜಾಡ್ಯ ಕಾಯಿಲೆವನ್ನು ನಾವು ನಿಯಂತ್ರಣೆಗೆ ಅಥವಾ ಬದಿಗೆ ತರಬಹುದಾಗಿದೆ.
1: ಅದಕ್ಕಿಂತ ಪೂರ್ವದಲ್ಲಿ ಅಲ್ಲಿಂದ ತಂದ ಪ್ರಾಣಿನ ತಮ್ಮನೆಯಲ್ಲಿರೋ ಒಂದು ಆರೋಗ್ಯಯುತ ಪ್ರಾಣಿಗಳ ಜೊತೆ ನೀವು ತಕ್ಷಣ ನೀವು ಸೇರಿಸಬಾರದು.
0: ಇತ್ತೀಚೆಗೆ ಕಂಡು ಬರುವಂತಿರುವ ರೋಗೋದ್ರೇಕಗಳು ಅನೇಕ ಬಾರಿ ಆಗ್ತಾರೆ. ಏನಪ್ಪ ಅಂತಂದ್ರೆ ರೈತ ಯಾವುದೇ ಒಂದು ಹಸು ಅಥವಾ ಒಂದು ಕುರಿ ಅಥವಾ ಎಮ್ಮೆ ಅನ್ನೋನು ಅವನ ಹತ್ತಿರದ ಜಾತ್ರೆನೋ ಅಥವಾ ಅವನು ಮಾರಾಟಗಾರನೇ ಆಗಿರ್ತಾನೆ, ರೈತನು ಇರ್ಬೋದು ಅವ್ನು ಮಾರಾಟಗಾರನೂ ಆಗಿರ್ತಾನೆ. ಒಂದ್ ಎರಡು ದಿವಸದ ಮಟ್ಟಿಗೆ ಅವನು ತನ್ನ ಮನೆಯಲ್ಲಿರೋ ಆಕಳ ಜೊತೆ ಕೊಂಡ್ಕೊಂಡ್ ಬಂದಿರೋ ಹಸುವನ್ನು ಹಿಡಿಸಿದ್ದೆ ಆಗಿದ್ರೆ ಅದರಲ್ಲಿರುವಂತ ಒಂದು ರೋಗ ಬೇರೆ ಎಲ್ಲ ಪ್ರಾಣಿಗಳಿಗೆ
1: ಅದರಲ್ಲಿ ರೋಗ ಬಂದೇ ಬರುತ್ತೆ. ಯಾಕಂದ್ರೆ ಈಗ ನಾವೇ ನೋಡಿ, ಈಗ ಒಂದು ಇವತ್ತೇ ಸಾಯಂಕಾಲ ನಾವು ಯಾವ್ದೋ ಬಸ್ ಹತ್ತಿದ್ವಿ, ನಾಳೆ ಯಾವ್ದೋ ಒಂದು ಊರಲ್ಲಿ ಇಳಿದ್ವಿ, ನಮಗೆ ಎಷ್ಟು ಆಯಾಸ ಆಗಿರಲ್ಲ, ನಮಗೆ 2-3 days ರೆಸ್ಟ್ ಬೇಕಾಗುತ್ತೆ.
0: ಯಾವುದೇ ಒಂದು ಪ್ರಯಾಣ ಅಥವಾ ಯಾವುದೇ ಒಂದು ಜಾತ್ರೆ ಇಲ್ಲವೇ ಮತ್ತೊಂದ್ ಕಡೆಗೆ ಪ್ರಾಣಿಗಳನ್ನ ಹೋಗಿ ಬಂದಾಗ ವಾತಾವರಣದ ಬಿಸಿಲಿಗೆ ಆಗ್ಬೋದು ಅಥವಾ ಅತಿಯಾದ ಒಂದು ಚಳಿಗೆ ಒಗ್ದಾಗ ಅಲ್ಲಿ ಒಂದು ಒತ್ತಡ ಅನ್ನೋಂತ ಒಂದು ಅಲ್ಲಿ ಸೃಷ್ಟಿಯಾಗಿ ಈ ಸುಪ್ತಾವಸ್ಥೆಯಲ್ಲಿ ಇದ್ದ
1: ಪ್ರಾಣಿಗಳು ಅವು ರೋಗಕ್ಕೆ ತುತ್ತಾಗದ್ ನಿಜ. ನಾವಂತೂ ಹೇಗೋ ಮಾಡಿ ನಾವು ನಿಯಂತ್ರಣ ಮಾಡ್ಕೋತೇವೆ, ನಾವು ಮಾನವರು, ನಮ್ಗೆ ಗೊತ್ತಿದೆ.
0: ಹೌದು ಹೌದು,
1: ಆದ್ರೆ ಆ ಪ್ರಾಣಿಗಳಿಗೆ ಅದು ಏನು ಗೊತ್ತಾಗ.
0: ಇದೇ ಒಂದು ವಿಚಾರನ ಸಿಕ್ಕೊಂಡು ನಾವು ಲಸಿಕೆ ಹಾಕೋಕೆ ಒಂದು ಹಳ್ಳಿಗೆ ಹೋದಾಗ ಎಲ್ಲ ಪ್ರಾಣಿಗಳನ್ನು ಲಸಿಕೆಗೆ ಒಳಪಡಿಸಿದ್ದೆ ಆಗಿದ್ರೆ ನಮ್ಮೂರಲ್ಲಷ್ಟೇ ನಾವು ರೋಗವನ್ನು ನಿರ್ಮೂಲನೆ ಮಾಡೋದಲ್ಲದೆ ನಮ್ಮ ರಾಜ್ಯದಲ್ಲೂ ಮಾಡಬೇಕು, ನಮ್ಮ ದೇಶದಲ್ಲೇ ಮಾಡಬೇಕು ಅಂತ ಒಂದು ರಾಷ್ಟ್ರೀಯ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಉದ್ದೇಶನೇ ಇದಾಗಿದೆ ಗೌಡ್ರೆ.
1: ಡಾಕ್ಟರ್ ವೀರೇಗೌಡರೇ, ಈಗ ಈ ಒಂದು ಕಾಲು ಬಾಯಿ ಬೇನೆನ ನಾವು ಹತೋಟಿದಲ್ಲಿ ಇಟ್ಕೊಂಡಿದ್ದೇವೆ ಹೆಂಗೆ?
0: ಹೌದು, ನಾನು ಈಗಾಗಲೇ ಹೇಳ್ದಂಗೆ ಈ ಹತೋಟಿ ಮಾಡಲಿಕ್ಕೆ ಇಷ್ಟೆಲ್ಲ ಕಷ್ಟ ಸಾಧ್ಯತೆಗಳು ಇದ್ರೂ ಕೂಡ ನಾವು ಈ ಕಾಯಿಲೆಯನ್ನು ಹತೋಟಿಯಲ್ಲಿ ಇಟ್ಟಿದ್ದೀವಿ ಅಂತ ಹೇಳಬೇಕು. ಏನಪ್ಪ ಅಂತಂದರೆ ನಮ್ಮ ದೃಢ ಸಂಕಲ್ಪದಿಂದಾಗಿ ಈ ಕಾಯಿಲೆಯನ್ನು ನಾವು ಬಹುತೇಕವಾಗಿ ನಿಯಂತ್ರಣಕ್ಕೆ ಮಾಡಿದ್ದೀವಿ. ಇದಕ್ಕೆ ಸಾಕಷ್ಟು ಒಳ್ಳೊಳ್ಳೆ ನಮಗೆ ಅಂಶಗಳು ಇದ್ದಾವೆ, ನಮ್ಮ ರೈತರ ಬಾಂಧವರ ಜೊತೆ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಹೇಳಬೇಕಂದ್ರೆ ನಮ್ಮ ಸರ್ಕಾರದ ಬದ್ಧತೆ ಏನಂದ್ರೆ ನುರಿತ ಮಾನವ ಸಂಪನ್ಮೂಲ ಇರ್ಬೋದು, ವ್ಯಾಕ್ಸಿನೇಟರ್ಸ್ ಇರ್ಬೋದು ಅಥವಾ ವೈದ್ಯರಿರ್ಬೋದು ಆಗ್ಬೋದು, ಮತ್ತು ಅನುದಾನದ ಲಭ್ಯತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಈ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಅಥವಾ ಜಾನುವಾರು ಆರೋಗ್ಯ ನಿಯಂತ್ರಣ ಯೋಜನೆಯಲ್ಲಿ ನಮಗೆ ಸಾಕಷ್ಟು ಅನುದಾನ ಕೊಡ್ತಾ ಇರೋದ್ರಿಂದ ನಾವು ಲಸಿಕೆಗಳನ್ನು ಖರೀದಿ ಮಾಡಿ ಎಲ್ಲ ರೈತರ ಮನೆ ಬಾಗಿಲಿಗೆ ಹೋಗಿ ಲಸಿಕೆ ಕೊಡ್ತಾ ಇದ್ದೀವಿ. ಇನ್ನು ಎರಡನೇದೇನಪ್ಪ ಅಂತಂದ್ರೆ ಈ ಕಾಯಿಲೆ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಸಂಶೋಧನೆ ಮತ್ತು ಆವಿಷ್ಕಾರಗಳನ್ನು ಮಾಡಿ ಈ ಕಾಯಿಲೆಯ ವ್ಯಾಪ್ತಿ ಏನು, ಇದು ಹರಡುವಿಕೆಯ ವಿಧಾನ ಏನು ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ನಮ್ಮ ವಿಜ್ಞಾನಿಗಳಿಗೆ ಇರ್ಬೋದು, ನಮ್ಮ ಬೋಧಕರಿಗೆ ಇರ್ಬೋದು, ಇಲ್ಲ ನಮ್ಮ ಡಾಕ್ಟರ್ಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಇನ್ನು ಮೂರನೇದು ಹೇಳಪ್ಪ ಅಂತಂದ್ರೆ ದೇಶಾದ್ಯಂತ ನಾವು ಈಗಾಗಲೇ ಅತ್ಯಾಧುನಿಕವಾದ ಒಂದು ರೋಗ ನಿರ್ಣಾಯಕ ಪ್ರಯೋಗಾಲಯಗಳನ್ನು ನಾವು ಪ್ರತಿ ರಾಜ್ಯದಲ್ಲೂ ಕೂಡ ನಾವು ಸ್ಥಾಪನೆ ಮಾಡಿ ಯಾವುದೇ ರಾಜ್ಯದ ಮೂಲೆಯಲ್ಲಿ ರೋಗ ಕಂಡು ಬಂದ ಕೂಡಲೇ ಆ ರೋಗ ಇದೆಯೇ ಇಲ್ಲ ಅಂತ ಖಾತ್ರಿ ಪಡಿಸ್ಕೊಂಡು ನಾವು ಈಗ ಆ ಕೂಡಲೇ ನಾವು ಸನ್ನದ್ಧರಾಗ್ತಾ ಇದ್ದೀವಿ. ಇನ್ನು ಮುಂದುವರೆದು ನಮ್ಮಲ್ಲಿ ಪರಿಣಾಮಕಾರಿ ಲಸಿಕೆಗಳ ಲಭ್ಯತೆ ಇದೆ, ಅವುಗಳ ದಾಸ್ತಾನು ಮಾಡೋಕ್ಕೆ ಶೀತಲ ಕೊಂಡಲಿ ರೆಫ್ರಿಜರೇಟರ್ಸ್ ಇದೆ, ಮತ್ತು ಅವುಗಳ ಸಾಗಾಣಿಕೆ ಕೂಡ ಉತ್ತಮ ವ್ಯವಸ್ಥೆ ಇದೆ. ಇನ್ನು ಮುಂದುವರೆದು ಹೇಳೋದಾದರೆ ಈ ಜಾನುವಾರು ಆರೋಗ್ಯ ನಿಯಮಗಳು ಏನು ಭಾರತ ಸರ್ಕಾರ ಒಂದು ನಿರ್ಬಂಧಗಳನ್ನು ಹೇರಿದೆ ಅದು ನಮ್ಮ ರಾಜ್ಯ ಸರ್ಕಾರ ಕೂಡ ಅದನ್ನು ಚಾಚೂ ತಪ್ಪದೆ ನಾವು ಮಾಡ್ತಾ ಇದ್ದೀವಿ. ಹಾಗೂ ಈ ರೋಗ ನಿಯಂತ್ರಣ ಕ್ರಮಗಳನ್ನು ಯೋಜಿತ ಕಾರ್ಯಕ್ರಮಗಾಗಿ ನಾವು ಪ್ಲಾನ್ಡ್ ಆಗಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಆದ್ರೂ ನಮ್ಮ ರೈತ ಬಾಂಧವರು ಯಾವುದೇ ಒಂದು ರೋಗ ನಿಯಂತ್ರಣ ಕಾರ್ಯಕ್ರಮದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರು 4 ತಿಂಗಳ ಮೇಲ್ಪಟ್ಟ ಎಲ್ಲ ಒಂದು ಕರುಗಳಿಗೆ ಈ ಲಸಿಕೆ ಹಾಕುವ ಮುನ್ನ ಒಂದು ಅಥವಾ ಎರಡು ವಾರಗಳ ಮುನ್ನ ಅವಕ್ಕೆ ಒಂದು ಜಂತು ನಿವಾರಕ ಔಷಧಿ ಕೊಡಿಸಿರಬೇಕು. ಅದಲ್ಲದೆ ಸಾಧ್ಯವಾದರೆ ಅದಕ್ಕೊಂದು ಲವಣ ಮಿಶ್ರಣಗಳನ್ನು ಕೊಡಿಸಿರಬೇಕು. ಮತ್ತು ಈ ಕಾಯಿಲೆ ಬಂದಿರೋ ಒಂದು ರಾಸುಗಳನ್ನ ಬಿಟ್ಟು ಒಂದು ಮೂರರಿಂದ ನಾಲ್ಕು ತಿಂಗಳ ಮೇಲ್ಪಟ್ಟ ಎಲ್ಲ ಒಂದು ಕರುಗಳಿಗಾಗ್ಬೋದು, ಗರ್ಭಾವಸ್ಥೆಯಲ್ಲಿರೋ ಹಸುಗಳಿಗೂ ಆಗ್ಬೋದು, ಈ ರೋಗದ ಲಸಿಕೆಯನ್ನು ಕೊಡಬೇಕಾಗುತ್ತೆ. ಯಾವುದೇ ಒಂದು ನೆಪ ಒಡ್ಡಿ ಅದರಿಂದ ನಮ್ಗೆ ಹಾಲು ಕಡಿಮೆ ಆಯಿತು,

0: ಜ್ವರ ರೋಗದ ಮುಕ್ತವನ್ನಾಗಿ ಮಾಡಿ ಅಂತ ಹೇಳಿ ನಾನು ಅವರಲ್ಲಿ ಕಳಕಳಿಯ ಮನವಿಯನ್ನ
1: ಮಾಡ್ತೀನಿ. ಅಭಿಯಾನ ಇದೇ ತಿಂಗಳ 23ರಂದು ನಡೀತಾ ಇದೆ.
0: 23ರಿಂದ ಮುಂದಿನ ತಿಂಗಳ 22ರವರೆಗೂ 30 ದಿನಗಳ ಕಾಲ ಏಕಕಾಲದಲ್ಲಿ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ
1: ಈ
0: ಕಾಲುಬಾಯಿ ಜ್ವರ ಉಚಿತವಾಗಿ ರೈತರ ಮನೆ ಬಾಗಿಲಿಗೆ ನಾವು ಬಂದು ಕೊಡ್ತಾ ಇದ್ದೀವಿ. ರೈತರು ಇದನ್ನ ದಯಮಾಡಿ ಮನಗಾಣಬೇಕಾಗುತ್ತೆ.
1: ಧನ್ಯವಾದಗಳು ಡಾಕ್ಟರ್ ವೀರೇಗೌಡ ಅವರೇ. ಕೇಳಿದರೆ ತಾವು ಕೂಡ ಡಾಕ್ಟರ್ ವೀರೇಗೌಡ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಸಂಪರ್ಕ ಮಾಡಬೇಕಂದ್ರೆ ಮೊಬೈಲ್ ಸಂಖ್ಯೆ ದಯವಿಟ್ಟು ಬರ್ಕೊಳ್ಳಿ. ಮೊಬೈಲ್ ಸಂಖ್ಯೆ ಈ ರೀತಿ ಇದೆ: 9980914554. ಇನ್ನೊಮ್ಮೆ ಕೇಳಿ: 9980914554. ಇಲ್ಲಿವರೆಗೆ ಕಾಲು ಬಾಯಿ ಬೇನೆ ರೋಗದ ಕುರಿತು ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಕ್ಕೆ ಡಾಕ್ಟರ್ ವೀರೇಗೌಡ ಅವರೇ ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಕೊಡ್ರಿ.
2: ಇದುವರೆಗೆ ಕೃಷಿ ರಂಗದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತು ಡಾಕ್ಟರ್ ವೀರೇಗೌಡ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಕೇಳಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಜನಾದೇಶಕ್ಕೆ ಗೌರವ, ಎಐಎಡಿಎಂಕೆ ಜೊತೆ ಮಾತುಕತೆ ಇಲ್ಲ, ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್. ಬಿಹಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ, 32 ಸಚಿವರ ಪದಗ್ರಹಣ. ಆಪರೇಷನ್ ಸಿಂಧೂರ, ಭಯೋತ್ಪಾದನೆ ವಿರುದ್ಧ ರಕ್ಷಿಸಿಕೊಳ್ಳುವ ಎಲ್ಲಾ ಹಕ್ಕನ್ನು ರಾಷ್ಟ್ರ ಹೊಂದಿದೆ, ಭಾರತ ಪ್ರತಿಪಾದನೆ. ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ರಾಜಕೀಯ ಬಿಕ್ಕಟ್ಟಿನ ನಡುವೆ ಹೊಸ ಸರ್ಕಾರ ರಚನೆಗೆ ಕಸರತ್ತು ಮುಂದುವರೆದಿದೆ. ರಾಜ್ಯಪಾಲ ರಾಜೇಂದ್ರ ಹರ್ಲೇಕರ್ ಅವರು ಇಂದು ಟಿವಿಕೆ ವರಿಷ್ಠ ಜೋಸೆಫ್ ವಿಜಯ್ ಅವರನ್ನು ಲೋಕಭವನಕ್ಕೆ ಆಹ್ವಾನಿಸಿದರು. ಸರ್ಕಾರ ರಚಿಸಲು ಅಗತ್ಯವಿರುವ ಬಹುಮತದ ಬೆಂಬಲವನ್ನು ಸಾಬೀತುಪಡಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ವಿವರಿಸಿದ್ದಾರೆ ಎಂಬುದಾಗಿ ಲೋಕಭವನದ ಪ್ರಕಟಣೆ ತಿಳಿಸಿದೆ. ಚುನಾವಣೆ ಫಲಿತಾಂಶ ಘೋಷಣೆಯಾದ ನಂತರ ಇದು ಅವರ ಎರಡನೇ ಭೇಟಿಯಾಗಿದೆ. ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಜನಾದೇಶವನ್ನು ಡಿಎಂಕೆ ಗೌರವಿಸುತ್ತದೆ, ಮತ್ತೊಂದು ಸಾಂವಿಧಾನಿಕ ಬಿಕ್ಕಟ್ಟು ಅಥವಾ ಚುನಾವಣೆಯನ್ನು ಬಯಸುವುದಿಲ್ಲ ಎಂದು ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಹೇಳಿದ್ದಾರೆ. ನೂತನ ಸರ್ಕಾರ ರಚನೆಗೆ ಡಿಎಂಕೆ ಯಾವುದೇ ರೀತಿಯ ಅಡ್ಡಿಯುಂಟು ಮಾಡುವುದಿಲ್ಲ ಎಂದ ಅವರು, ನೂತನ ಸರ್ಕಾರ ರಚನೆಗೆ ತಮ್ಮ ಪಕ್ಷ ಎಐಎಡಿಎಂಕೆ ಜೊತೆ ಮಾತುಕತೆ ನಡೆಸುತ್ತಿದೆ ಎಂಬ ವದಂತಿಗಳನ್ನು ತಳ್ಳಿಹಾಕಿದರು. ಬಿಹಾರ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ ಇಂದು ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದರು. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಅವರು ಹೊಸದಾಗಿ ನೇಮಕಗೊಂಡ 32 ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಯತೆಯನ್ನು ಬೋಧಿಸಿದರು. ಬಿಜೆಪಿಯ 15 ಶಾಸಕರು, ಜೆಡಿಯುನಿಂದ 13, ರಾಮ್ವಿಲಾಸ್ ಬಣದ ಲೋಕ ಜನಶಕ್ತಿ ಪಕ್ಷದಿಂದ ಇಬ್ಬರು ಹಾಗೂ ಹಿಂದೂಸ್ತಾನಿ ಆವಾಮ್ ಮೋರ್ಚಾ ಮತ್ತು ರಾಷ್ಟೀಯ ಲೋಕ ಮೋರ್ಚಾದಿಂದ ತಲಾ ಒಬ್ಬರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಜೆಡಿಯು ಅಧ್ಯಕ್ಷ ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಕುಮಾರ್ ಕೂಡ ನೂತನ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದು, ಈ ಮೂಲಕ ಜೆಡಿಯುನ ಒಟ್ಟು ಸಚಿವರ ಸ್ಥಾನ 15ಕ್ಕೆ ಏರಿಕೆಯಾಗಿದೆ. ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಅಮಿತ್ ಶಾ ಮತ್ತು ಜೆಪಿ ನಡ್ಡಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್, ಜೆಡಿಯು ರಾಷ್ಟೀಯ ಅಧ್ಯಕ್ಷ ನಿತೀಶ್ ಕುಮಾರ್ ಸೇರಿದಂತೆ ಎನ್ಡಿಎ ನಾಯಕರು ಉಪಸ್ಥಿತರಿದ್ದರು. ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಹಾಗೂ ಉಪಚುನಾವಣೆಗಳು ನಡೆದ ರಾಜ್ಯಗಳಲ್ಲಿ ಜಾರಿಯಲ್ಲಿ ಇದ್ದ ಮಾದರಿ ನೀತಿ ಸಮಿತಿಯನ್ನು ತೆಗೆದುಹಾಕಲಾಗಿದೆ. ಕೇಂದ್ರ ಸಂಪುಟ ಕಾರ್ಯದರ್ಶಿ, ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ರವಾನಿಸಿರುವ ಪತ್ರದಲ್ಲಿ ಈ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ಘೋಷಣೆಯಾಗಿರುವುದರಿಂದ ಮಾದರಿ ನೀತಿ ಸಮಿತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ತೆಗೆದುಹಾಕಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಆದಾಗ್ಯೂ ಪಶ್ಚಿಮ ಬಂಗಾಳದ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಿ ಚುನಾವಣೆಗೆ ಆದೇಶಿಸಿರುವುದರಿಂದ ಆ ಕ್ಷೇತ್ರದಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿ ಇರುತ್ತದೆ ಎಂದು ಆಯೋಗ ತಿಳಿಸಿದೆ. ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮತದಾನ ಈ ತಿಂಗಳ 21ರಂದು ನಡೆಯಲಿದ್ದು, ಮತ ಎಣಿಕೆ ಇದೇ 24ರಂದು ನಡೆಯಲಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ. ಈ ಕಾರ್ಯಾಚರಣೆಯು ಭಯೋತ್ಪಾದನೆ, ದೇಶದ ಸಾರ್ವಭೌಮತ್ವ ಮತ್ತು ನಾಗರಿಕರ ಸುರಕ್ಷತೆಗೆ ಬೆದರಿಕೆ ಒಡ್ಡುವ ಎಲ್ಲಾ ಶಕ್ತಿಗಳಿಗೆ ತಕ್ಕ ಪ್ರತ್ಯುತ್ತರ ನೀಡುವ ಸಂಕಲ್ಪದ ನಿರ್ಣಾಯಕ ನಿದರ್ಶನವಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತದ ಶಾಂತಿ, ಏಕತೆ ಮತ್ತು ಸಾರ್ವಭೌಮತ್ವ ಕದ್ದಡಲು ಪ್ರಯತ್ನಿಸುತ್ತಿರುವ ಭಯೋತ್ಪಾದಕ ಶಕ್ತಿಗಳು ಮತ್ತು ಭಯೋತ್ಪಾದನೆ ಪ್ರಾಯೋಜಕ ದೇಶಗಳಿಗೆ ಭಾರತ ದೃಢವಾಗಿ ಪ್ರತಿಕ್ರಿಯಿಸಿದ ನಿರ್ಣಾಯಕ ಕ್ಷಣವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಒಂದು ವರ್ಷದ ಹಿಂದೆ

0: ಭಾರತದ ಸಶಸ್ತ ಪಡೆಗಳು ಆಪರೇಷನ್ ಸಿಂಧೂರ ಸಮಯದಲ್ಲಿ ತೋರಿದ ಅಪ್ರತಿಮ ಧೈರ್ಯ, ನಿಖರತೆ ಮತ್ತು ದೃಢ ಸಂಕಲ್ಪವನ್ನು ಮರೆಯಲಾಗದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಮುಗ್ಧ ಭಾರತೀಯರ ಮೇಲೆ ದಾಳಿ ಮಾಡಲು ಧೈರ್ಯ ಮಾಡಿದವರಿಗೆ ಸಶಸ್ತ್ರ ಪಡೆಗಳು ತಕ್ಕ ಪಾಠ ಕಲಿಸಿವೆ. ಅದಕ್ಕಾಗಿ ಇಡೀ ರಾಷ್ಟ್ರ ಭಾರತದ ಪಡೆಗಳ ಶೌರ್ಯಕ್ಕೆ ವಂದಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಆಪರೇಷನ್ ಸಿಂಧೂರ ಪಾಕಿಸ್ತಾನದಿಂದ ಗಡಿಯಾಚುಕಿನ ಭಯೋತ್ಪಾದನೆಯ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ರಾಷ್ಟ್ರದ ಸಂಕಲ್ಪವನ್ನು ಪ್ರದರ್ಶಿಸಿತು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಡಿಯಾಚುಕಿನ ಭಯೋತ್ಪಾದನೆಯನ್ನು ಪ್ರಾಯೋಜಿಸಿದ್ದಕ್ಕಾಗಿ ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಸೂಕ್ತ ಉತ್ತರ ನೀಡಿರುವುದಾಗಿ ಭಾರತ ಹೇಳಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಗಡಿಯಾಚುಕಿನ ಭಯೋತ್ಪಾದನೆಯನ್ನು ಪಾಕಿಸ್ತಾನ ಬಹಳ ಹಿಂದಿನಿಂದಲೂ ತನ್ನ ರಾಜನೀತಿಯ ಸಾಧನವಾಗಿ ಬಳಸುತ್ತಿದೆ ಎಂದು ದೂರಿದರು. ಭಯೋತ್ಪಾದನೆ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಎಲ್ಲ ಹಕ್ಕನ್ನು ಭಾರತ ಹೊಂದಿದೆ ಮತ್ತು ಭಯೋತ್ಪಾದನೆ ವಿರುದ್ಧ ಜಾಗತಿಕ ಹೋರಾಟವನ್ನು ಬಲಪಡಿಸಲು ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಅವರು ಹೇಳಿದರು. ಕೆನಡಾದಲ್ಲಿ ಖಲಿಸ್ತಾನಿ ಗುಂಪುಗಳ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಉಗ್ರಗಾಮಿ ಮತ್ತು ಪ್ರತ್ಯೇಕತಾವಾದಿ ಗುಂಪುಗಳು ಕೆನಡಾದ ಪ್ರದೇಶವನ್ನು ಸುರಕ್ಷಿತ ಸ್ವರ್ಗವಾಗಿ ಬಳಸುವ ಬಗ್ಗೆ ಭಾರತ ನಿರಂತರವಾಗಿ ಕಳವಳ ವ್ಯಕ್ತಪಡಿಸಿದೆ ಎಂದು ತಿಳಿಸಿದರು. ತನ್ನ ನೆಲದಿಂದ ಕಾರ್ಯನಿರ್ವಹಿಸುತ್ತಿರುವ ಭಾರತ ವಿರೋಧಿ ಉಗ್ರಗಾಮಿ ಗುಂಪುಗಳ ವಿರುದ್ಧ ಪರಿಣಾಮಕಾರಿ ಕ್ರಮ ಕೈಗೊಳ್ಳುವಂತೆ ಭಾರತ ಕೆನಡಾ ಸರ್ಕಾರವನ್ನು ಪದೇ ಪದೇ ಒತ್ತಾಯಿಸಿದೆ ಎಂದು ರಣಧೀರ್ ಜೈಸ್ವಾಲ್ ಹೇಳಿದರು. ಬೆಂಗಳೂರು ಆಕಾಶವಾಣಿ ಕೇಂದ್ರವು ತನ್ನ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ವಾಕಥಾನ್ 2026 ಎಂಬ ವಿಶೇಷ ಜಾಥಾ ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಜಾಥಾ ನಾಳೆ ಬೆಳಗ್ಗೆ 6:30 ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿ ಇರುವ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭವಾಗಲಿದೆ. ಈ ನಡಿಗೆಯು ಕಬ್ಬನ್ ಪಾರ್ಕ್ ಮೂಲಕ ವಿಧಾನಸೌಧದ ಮಾರ್ಗವಾಗಿ ಸಾಗಲಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಆಹ್ವಾನ ನೀಡಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ನವದೆಹಲಿಯಲ್ಲಿ ಇಂದು ವಿಯೆಟ್ನಾಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಊಹೈ ಕ್ವಾನ್ ಅವರೊಂದಿಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಉದಯೋನ್ಮುಖ ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ ಮತ್ತು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸುವ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಕೃತಕ ಬುದ್ದಿಮತ್ತೆ, ಸೈಬರ್ ಭದ್ರತೆ, ನಾವೀನ್ಯತೆ, ಪರಿಸರ ವ್ಯವಸ್ಥೆ ಮತ್ತು ತಂತ್ರಜ್ಞಾನ ವರ್ಗಾವಣೆ ಉಪಕ್ರಮಗಳಲ್ಲಿನ ಸಹಕಾರದ ಕುರಿತು ಉಭಯ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಕಳೆದ ದಶಕದಲ್ಲಿ ಭಾರತ ವಿಯೆಟ್ನಾಂ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಹೊಸ ವೇಗವನ್ನು ಪಡೆದುಕೊಂಡಿದೆ. ಭಾರತ ಆಸಿಯಾನ್ ಸಂಶೋಧನೆ ಮತ್ತು ತರಬೇತಿ ಫೆಲೋಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ವಿಯೆಟ್ನಾಂನ 10 ಸಂಶೋಧಕರು ಫೆಲೋಶಿಪ್ ಪಡೆದಿದ್ದಾರೆ ಎಂದು ತಿಳಿಸಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ನವದೆಹಲಿಯಲ್ಲಿ ಇಂದು ಮಾರಿಷಸ್ ವಿದೇಶಾಂಗ ವ್ಯವಹಾರ ಮತ್ತು ಅಂತಾರಾಷ್ಟೀಯ ವ್ಯಾಪಾರ ಸಚಿವ ಧನಂಜಯ್ ರಾಮ್ಫುಲ್ ಅವರನ್ನು ಭೇಟಿಯಾದರು. ಕಾರ್ಮಿಕರ ಕಲ್ಯಾಣ ಮತ್ತು ಉದ್ಯೋಗಕ್ಕಾಗಿ ಬಲಿಷ್ಠ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ನಿರ್ಮಿಸಲು ಸಹಕರಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಭಾರತದ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಪೋರ್ಟಲ್ ಕಾರ್ಯಪಡೆಯನ್ನು ಸಬಲೀಕರಣಗೊಳಿಸಲು ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಳ್ಳುತ್ತಿದೆ ಎಂಬುದರ ಬಗ್ಗೆ ರಾಮ್ಫುಲ್ ಅವರು ವಿಶೇಷ ಆಸಕ್ತಿ ವ್ಯಕ್ತಪಡಿಸಿದರು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲಕ್ನೋದ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಟಿಂಗ್ ಆರಂಭಿಸಿರುವ ಎಲ್ಎಚ್ಜಿ ಇತ್ತೀಚಿನ ವರದಿಯಂತೆ 1.3 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ 12 ರನ್ ಮಾಡಿ ಆಡುತ್ತಿತ್ತು. ಈ ವೇಳೆ ಮಳೆ ಅಡ್ಡಿಪಡಿಸಿದ್ದರಿಂದ ಪಂದ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಜನಾದೇಶಕ್ಕೆ ಗೌರವ, ಎಐಎಡಿಎಂಕೆ ಜೊತೆ ಮಾತುಕತೆ ಇಲ್ಲ, ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್. ಬಿಹಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ, 32 ಸಚಿವರ ಪದಗ್ರಹಣ. ಆಪರೇಷನ್ ಸಿಂಧೂರ ಭಯೋತ್ಪಾದನೆ ವಿರುದ್ಧ ರಕ್ಷಿಸಿಕೊಳ್ಳುವ ಎಲ್ಲಾ ಹಕ್ಕನ್ನು ರಾಷ್ಟ ಹೊಂದಿದೆ, ಭಾರತ ಪ್ರತಿಪಾದನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಸಮಯ 7:45:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ನಮ್ಮೆಲ್ಲ ಕೇಳುಗರಿಗೆ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾತು ಮಾಹಿತಿಯೊಂದಿಗೆ ಸಾಗುವ ಕಾರ್ಯಕ್ರಮ ಸಿರಿಗಂಧ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಕುರಿತು ಮಾತನಾಡ್ತೀವಿ ಅಂತ ತಿಳಿಯೋದಕ್ಕೂ ಮೊದಲು ಡ್ರಾಮಾ ಚಿತ್ರದ ಈ ಗೀತೆ ನಿಮಗಾಗಿ. ಈ ಗೀತೆಯನ್ನು ಹಾಡಿದ್ದಾರೆ ವಿ ಹರಿಕೃಷ್ಣ. ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ವಿ ಹರಿಕೃಷ್ಣ.

ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ನಾಟಕ ಕಲೆಯ ಬಗ್ಗೆ ಮಾತನಾಡೋಣ. ನಾಟಕವು ಸಾಹಿತ್ಯದ ಒಂದು ಪ್ರಮುಖ ಪ್ರಕಾರವಾಗಿದೆ. ಕಾವ್ಯೇಶು ನಾಟಕಂ ರಮ್ಯಂ ಎಂಬ ಮಾತಿದೆ. ಹೌದು, ಕಾವ್ಯಗಳಲ್ಲೇ ನಾಟಕ ಮನೋಹರವಾದದ್ದು. ನಾಟಕಗಳು ಅಭಿನಯ, ದೃಶ್ಯ, ಸಂಭಾಷಣೆ, ಸಂಗೀತಗಳಿಂದ ಪ್ರೇಕ್ಷಕರಿಗೆ ಆನಂದವನ್ನು ನೀಡ್ತವೆ. ಜೊತೆಗೆ ನಾಟಕ ಮನರಂಜನೆ ನೀಡುವುದರ ಜೊತೆ ಜೊತೆಗೇ ಸಮಾಜಕ್ಕೆ ಸಂದೇಶ ನೀಡುವ ಶಕ್ತಿಯುತ ಮಾಧ್ಯಮ ಅಂತಲೇ ಹೇಳಬಹುದು. ಈಗ ಕೇಳಿ, ಹ್ಯಾಪಿ ನ್ಯೂ ಇಯರ್ ಚಿತ್ರದ ಗೀತೆ ಕಪಿಲ್ ನಾಯ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ವಾಸುಕಿ ವೈಭವ್ ಅವರ ಸಾಹಿತ್ಯಕ್ಕೆ ರಘು ದೀಕ್ಷಿತ್ ಅವರ ಸಂಗೀತ ನಿರ್ದೇಶನವಿದೆ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ನಾಟಕ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ನಾಟಕ ಎಂಬ ಪದವು ಸಂಸ್ಕೃತದ ನಟ ಎಂಬ ಧಾತುವಿನಿಂದ ಬಂದಿದ್ದು ಇದರ ಅರ್ಥ ಅಭಿನಯಿಸುವುದು ಎಂದಾಗಿದೆ. ನಟರು ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ಕಥೆಯನ್ನು ಜೀವಂತವಾಗಿಸುತ್ತಾರೆ. ಭಾರತದಲ್ಲಿ ನಾಟಕ ಕಲೆ ಸಾವಿರಾರು ವರ್ಷಗಳ ಹಿಂದೆಯೇ ಆರಂಭವಾಗಿದೆ. ಪ್ರಾಚೀನ ಭಾರತೀಯ ರಂಗಭೂಮಿಯ ಮೂಲ ಗ್ರಂಥ ಅಂದರೆ ಭರತ ಮುನಿ ರಚಿಸಿದ ನಾಟ್ಯಶಾಸ್ತ್ರ ಕೃತಿಯಾಗಿದೆ. ಈಗ ಕೇಳಿ ಕೆಎಸ್ ಶಿವರಾಮ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಸೋಲಿಲ್ಲದ ಸರದಾರ ಚಿತ್ರದ ಗೀತೆ ನಿಮಗಾಗಿ ಮೂಡಿಬರಲಿದೆ.

0: ನಾಟಕ ಅಂದಮೇಲೆ ಅದರಲ್ಲಿ ಕಥಾವಸ್ತು ಇರಬೇಕು, ಪಾತ್ರಗಳಿರಬೇಕು, ಸಂಭಾಷಣೆ ಮುಖ್ಯವಾಗಿರಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಅಭಿನಯ ಇರಬೇಕು. ನಾಟಕ ಪ್ರದರ್ಶನಕ್ಕೆ ವೇದಿಕೆ ಸೂಕ್ತವಾಗಿರುತ್ತೆ ಹಾಗೂ ಪ್ರೇಕ್ಷಕರ ಮೇಲೆ ಪರಿಣಾಮ ಬೀರುತ್ತೆ. ಇವೆಲ್ಲವೂ ನಾಟಕದ ಲಕ್ಷಣಗಳಾಗಿವೆ. ಈಗ ಕೇಳಿ ಪೊಲೀಸನ ಹೆಂಡತಿ ಚಿತ್ರದ ಗೀತೆ. ಮನು ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿದೆ.
1: ನಾನು ನಿಮ್ಮ ಆಕಾಶವಾಣಿ.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ
1: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಮ್ಮ ಸಿರಿಗಂಧ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ನಾಟಕದ ಬಗ್ಗೆ ಮಾತಾಡ್ತಾ ಇದ್ವಿ. ನಾಟಕದ ಲಕ್ಷಣಗಳಲ್ಲಿ ಮುಖ್ಯವಾದ ಒಂದು ಅಂಶ ಅಂದರೆ ಕಥಾವಸ್ತು, ಅಂದರೆ ಕಥೆಯ ಮುಖ್ಯ ವಿಷಯ. ಪಾತ್ರಗಳು ಎಂದರೆ ನಾಟಕದ ಕಥೆಯನ್ನು ತಮ್ಮ ಅಭಿನಯದ ಮೂಲಕ ಪ್ರೇಕ್ಷಕರಿಗೆ ತಲುಪಿಸುವ ವ್ಯಕ್ತಿಗಳು. ಸಂಭಾಷಣೆ ಅಂದರೆ ನಾಟಕದ ಪಾತ್ರಗಳ ಮಾತುಕಥೆಯಾಗಿರುತ್ತೆ. ನಾಟಕದಲ್ಲಿ ಬರುವ ಘಟನೆಗಳ ವಿಭಾಗಗಳೇ ದೃಶ್ಯಗಳು. ಇವೆಲ್ಲಕ್ಕಿಂತ ಮುಖ್ಯವಾಗಿ ನಾಟಕದಲ್ಲಿ ಸಮಾಜಕ್ಕೆ ಸಂದೇಶವನ್ನು ನೀಡೋದು ಈ ನಾಟಕಗಳ ಉದ್ದೇಶವಾಗಿರುತ್ತೆ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಶ್ರುತಿ ಸೇರಿದಾಗ ಚಿತ್ರದ ಗೀತೆ, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಟಿ ಜಿ ಲಿಂಗಪ್ಪ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ನಾಟಕದಲ್ಲಿ ಇತಿಹಾಸದ ಘಟನೆಗಳನ್ನು ಆಧರಿಸಿದ ಐತಿಹಾಸಿಕ ನಾಟಕಗಳು, ಸಮಾಜದ ಸಮಸ್ಯೆಗಳನ್ನು ಕುರಿತು ತಿಳಿಸುವಂಥ ಸಾಮಾಜಿಕ ನಾಟಕಗಳು, ಮನರಂಜನೆಗಾಗಿ ಪ್ರದರ್ಶಿಸುವ ಹಾಸ್ಯ ನಾಟಕಗಳು, ಪುರಾಣಗಳಲ್ಲಿ ಬರುವ ಕಥೆಗಳನ್ನು ಆಧರಿಸಿದ ಪೌರಾಣಿಕ ನಾಟಕಗಳು, ದುಃಖ ಭರಿತ ಅಂತ್ಯವನ್ನು ಹೊಂದಿರುವ ದುಃಖಾಂತ ನಾಟಕಗಳು ಹಾಗೂ ಜ್ಞಾನವನ್ನು ನೀಡುವ ನಾಟಕಗಳಾದ ಶೈಕ್ಷಣಿಕ ನಾಟಕಗಳು, ಹೀಗೆ ನಾಟಕದಲ್ಲಿ ಹಲವಾರು ವಿಧಗಳನ್ನು ಕಾಣಬಹುದು. ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ಪಿ ಶೈಲಜಾ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ರಂಗನಾಯಕಿ ಚಿತ್ರದ ಗೀತೆ. ಸಾಹಿತ್ಯ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ಎಂ ರಂಗರಾವ್.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ನಾಟಕದ ಕುರಿತು ಮಾತಾಡ್ತಾ ಇದ್ವಿ. ನಾಟಕವು ಸಾಹಿತ್ಯ ಮತ್ತು ಕಲೆಯ ಸಂಯೋಜನೆಯಾಗಿದೆ. ಕಥೆ, ಅಭಿನಯ, ಸಂಗೀತ, ನೃತ್ಯ, ಸಂಭಾಷಣೆ ಮತ್ತು ಭಾವನೆಗಳನ್ನು ಒಟ್ಟುಗೂಡಿಸಿ ಪ್ರೇಕ್ಷಕರ ಮುಂದೆ ಪ್ರದರ್ಶಿಸುವ ಕಲೆಯೇ ನಾಟಕ. ನಾಟಕವು ಜನರ ಮನಸ್ಸನ್ನು ಮುಟ್ಟುವ ಅತ್ಯಂತ ಪ್ರಭಾವಶಾಲಿ ಕಲಾರೂಪ ಅಂತ ಹೇಳ್ಬೋದು. ಈಗ ಕೇಳಿ, ನಾರದ ವಿಜಯ ಚಿತ್ರದ ಗೀತೆ ನಿಮಗಾಗಿ ಮೂಡಿಬರಲಿದೆ. ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ ಮತ್ತು ಅಶ್ವಥ್ ವೈದಿ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಿರೋ ಈ ಗೀತೆ ಎಸ್ಪಿ ಭಾರ್ಗವಿ ಚಿತ್ರದ್ದು.

ಪ್ರೇಕ್ಷಕರಿಗೆ ಮನರಂಜನೆಯನ್ನು ನೀಡೋದು, ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸೋದು, ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋದು ಹಾಗೂ ಭಾಷಾ ಕೌಶಲ್ಯವನ್ನು ಹೆಚ್ಚಿಸೋದು, ಆತ್ಮವಿಶ್ವಾಸವನ್ನು ಬೆಳೆಸೋದು, ಇವೆಲ್ಲವೂ ನಾಟಕದ ಮಹತ್ವಗಳು ಅಂತಲೇ ಹೇಳ್ಬೋದಾಗಿದೆ. ಈಗ ಕೇಳಿ ಒಂದು ಗೀತೆ.

ಬರಗೂರು ರಾಮಚಂದ್ರಪ್ಪ ಅವರ ಸಾಹಿತ್ಯ ಹಾಗೂ ಹಂಸಲೇಖ ಅವರ ಸಂಗೀತವಿರುವ ಹಗಲುವೇಷ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ರವಿಸಾಯ ಅವರ ಧ್ವನಿಯಲ್ಲಿ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾಟಕದ ವಿಚಾರ ಮಾತಾಡ್ತಾ ಕೊನೆಯದಾಗಿ ಹೇಳೋದಾದರೆ, ನಾಟಕಗಳು ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ ಸಮಾಜದ ಕನ್ನಡಿಯಂತಿವೆ. ನಾಟಕವು ಶಿಕ್ಷಣ, ಸಂಸ್ಕೃತಿ ಮತ್ತು ಸಮಾಜದ ಸುಧಾರಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳ್ತಾ ಪಿಬಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ ಮೂಡಿಬರಲಿದೆ ಭೂಪತಿ ರಂಗ ಚಿತ್ರದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿದೆ.

ಇದುವರೆಗೆ ಚಿತ್ರಗೀತೆಗಳನ್ನಾಧರಿಸಿದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮವು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಸರಿಯಾಗಿ 8:40

ಪ್ರಭಾ ಜೆ ಇನಾಮದಾರ್ ಅವರ ಧ್ವನಿಯಲ್ಲಿ ಕುವೆಂಪು ಅವರ ರಚನೆಯನ್ನ ಕೇಳಿದಿರಿ. ಈಗ ಕೇಳಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಪ್ರಭಾ ಜೆ ಇನಾಮದಾರ್ ಅವರ ಧ್ವನಿಯಲ್ಲಿ.

0: ಇದುವರೆಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಭಾ ಜೆ ಇನಾಮದಾರ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ದಾಕ್ಷಾಯಿಣಿ ಪಿ. ಕೇಳಿ ಕನ್ನಡ ಭಾರತಿ.
2: ಬಾನುಲಿ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಹಿತಿ ಮತ್ತು ಸಂಸ್ಕೃತಿ ಚಿಂತಕರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸರ್ಕಾರದ ಅಕ್ಕಮಹಾದೇವಿ ಪ್ರಶಸ್ತಿ, ಕನಕರತ್ನ ಪ್ರಶಸ್ತಿ, 2025 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರೂ ಆಗಿರುವ ಡಾಕ್ಟರ್ ಆರ್ ಸುನಂದಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ತಾವು ಆಕಾಶವಾಣಿಗೆ ಕರೆದು ನನ್ನನ್ನು ಮಾತಾಡಿಸ್ತಾ ಇರೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ನಮಸ್ಕಾರ.
2: ನಮಸ್ಕಾರ ಮೇಡಮ್. ಒಬ್ಬ ಸ್ತ್ರೀವಾದಿ ಚಿಂತಕರಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಯಾವೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಾ ಮತ್ತು ಯಾವ್ಯಾವ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಲಾಗ್ತಿದೆ ಮೇಡಮ್?
3: ಬಹಳ ಮುಖ್ಯವಾಗಿ ಮಹಿಳಾ ಲೇಖಕಿಯರನ್ನ ಕೂರ್ತ್ಕೊಂಡು ಅಧ್ಯಯನ ಮಾಡೋರಿಗೆ ಒಂದು ಒಳ್ಳೆಯ ಗ್ರಂಥಾಲಯ ಅಲ್ಲಿರೋದ್ರಿಂದ ಅದನ್ನ ಬಳಸ್ಕೊಳ್ಳಕ್ಕೆ, ಹೆಣ್ಮಕ್ಳು ಗಂಡ್ಮಕ್ಳು ಯಾರಾದ್ರೂ ಆಗ್ಲಿ, ಬಳಸ್ಕೊಳ್ಳಕ್ಕೆ ಅವಕಾಶ ಮಾಡುವಂತ ಒಂದು ಜಾಗ ಬೇಕು ನಮಗೆ. ಆ ಸ್ಥಳಾವಕಾಶಕ್ಕೂ ನಾವು ಸರ್ಕಾರದ ಜೊತೆಗೆ ಒಂದು ಪ್ರಯತ್ನ ಮಾಡ್ಬೇಕಂತಿದೀವಿ. ಆಮೇಲೆ ಸರ್ಕಾರದಿಂದನೂ ಏನು ವರ್ಷ ವರ್ಷದ ಅನುದಾನಗಳಲ್ಲಿ ಅದು ತುಂಬಾ ಹೆಚ್ಚೇನ್ ಬರ್ತಿಲ್ಲ, ಅದಕ್ಕೆ ಒಂದು ಹೆಚ್ಚು 47 ವರ್ಷಗಳ ಈ ಸಂಘಕ್ಕೆ ಮತ್ತು ಹಿರಿಯರ ಲೇಖಕಿಯರು ತಮ್ಮ ಆಶೋತ್ತರಗಳು ಏನೇನೋ ಬೇರೆ ಬೇರೆ ಇಟ್ಕೊಂಡು ಹೆಣ್ಮಕ್ಳನ್ನ ಬೆಳೆಸಬೇಕು, ಅವರೇ ಸ್ವಾಯತ್ತವಾಗಿ ಬದುಕಬೇಕು, ಸ್ವತಂತ್ರವಾಗಿ ಅವರು ಸಾಹಿತ್ಯ ರಚಕರಾಗಿ ತುಂಬಾ ಅತ್ಯುತ್ತಮವಾದ ಒಂದು ನೆಲೆನ ಕಾಣಿಸ್ಬೇಕು ಅಂತ ಅವರ ಆಸೆ ಇತ್ತಲ್ಲ, ಆ ಆಸೆಯನ್ನ ಫುಲ್ಫಿಲ್ ಮಾಡಕ್ಕೆ ಅಥವಾ ಪೂರೈಸಕ್ಕೆ ಬೇಕಾದಂತ ಒಂದು ವಾತಾವರಣವನ್ನ ಅಲ್ಲಿ ನಾವು ಸೃಷ್ಟಿಸಬೇಕು. ಅಷ್ಟೇ ಅಲ್ಲ, ಅದಕ್ಕಾಗಿನೇ ನಾವು ಸ್ತ್ರೀವಾದಿ ತಾತ್ವಿಕತೆಯನ್ನ ಕಟ್ಟುವ ಅಂತ ಅನೇಕ ಕಾರ್ಯಾಗಾರಗಳನ್ನ ರೂಪಿಸಿ ಆ ಕಾರ್ಯಾಗಾರದ ಮೂಲಕ ಉದಯೋನ್ಮುಖರು ಹೊಸ ಹೊಸದಾಗಿ ಸಾಹಿತ್ಯವನ್ನ ರಚಿಸ್ತಾ ಇರೋರ ಮೂಲಕ ಹಿರಿಯರ ಅನುಭವಗಳನ್ನು ಕೂಡ ಅವರಿಗೆ ಕೊಡ್ತಾ ಅವ್ರನ್ನ ಬೆಸೆಯುವ ಕೆಲಸ, ಹಿರಿಯರನ್ನ ಮತ್ತು ಕಿರಿಯರ ಜೊತೆ ಬೆಸೆಯುವ ಮೂಲಕ ಒಂದು ಕಿರಿಯರಿಗೊಂದು ಆತ್ಮವಿಶ್ವಾಸ ಖುಷಿ ಎರಡು ಸಿಕ್ಕತ್ತೆ, ಹಿರಿಯರಿಗೆ ಖುಷಿ ಸಿಕ್ಕತ್ತೆ, ಓ ನಮ್ಮ ಇಂದಿನ ತಲೆಮಾರು ಕೂಡ ಬರ್ತಾ ಇದೆ ಅಂತ. ಸೊ ಅಂತ ವಾತಾವರಣವನ್ನು ಒಂದು ಸೃಷ್ಟಿಸಬೇಕು ಅನ್ನೋದು ನಮ್ಮ ಕನಸು, ಅದನ್ನ ನೆರವೇರಿಸಕ್ಕೆ ನಾವು ಸಾಧ್ಯವಾದಷ್ಟು ಪ್ರಯತ್ನವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನ ಮಾಡ್ತೀವಿ, ಎಲ್ರೂ ಕೂಡ ನಮ್ ಕೈ ಜೋಡಿಸ್ತೀನಿ ಅಂತಂದಿದ್ದಾರೆ, ಜೋಡಿಸಿ ನಾವು ಕೆಲಸ ಮಾಡ್ತೀವಿ. ಸೊ ಈಗಾಗ್ಲೇ ಅದಕ್ಕೆ ದಾಪುಗಾಲು ಅಂದ್ರೆ ಒಂದ ಅಡಿ ಹಾಕ್ತಾ ಇದೀವಿ, ತಿದ್ದುಪಡಿಗೆ ಒಂದ್ ಸಮಿತಿ ಮಾಡಿದೀವಿ. ಮತ್ತೆ ಈಗ ವಿಜ್ಞಾನ ಬರಹಗಾರರನ್ನ ಬೆಳೆಸ್ಲಿಕ್ಕೆ ಕನ್ನಡದಲ್ಲಿ, ಅದಕ್ಕೆ ನಳಿನಿ ಮೂರ್ತಿಯವರ ಹೆಸರಲ್ಲಿ ಅವ್ರ ಮನೆಯವರು ಒಂದು 20 ಲಕ್ಷ ದತ್ತಿಯನ್ನಿಟ್ಟಿದ್ದಾರೆ. ಅದರಲ್ಲಿ ಬರುವ ಬಡ್ಡಿಯ ಮೂಲಕ ಒಬ್ಬರಿಗೆ ಸೈನ್ಸ್ ಮಹಿಳೆ ಯಾರು ವಿಜ್ಞಾನಿ ಇದ್ದಾರೋ ಅವರಿಗೆ ಒಂದು ಪ್ರಶಸ್ತಿ ಕೊಡಬೇಕು, ಪ್ಲಸ್ ಸೈನ್ಸ್ ಬರಹಗಾರನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಒಂದು ಕಾರ್ಯಾಗಾರವನ್ನು ಸೆಮಿನಾರ್ನೋ ಮಾಡಬೇಕು. ಅದೇ ತರ ಭಿನ್ನಭಿನ್ನವಾಗಿ ಈಗ ಕಾವ್ಯಕ್ಕೆ, ಕಾವ್ಯದ ಬೇರೆ ಬೇರೆಯವ್ರನ್ನ ಕೇಳಿದೀನಿ ನಾನು, ಕಾವ್ಯದ ವರ್ಕ್ಶಾಪ್ ಮಾಡಕ್ಕೆ, ಕಥೆಯ ಕಾರ್ಯಾಗಾರ ಮಾಡಕ್ಕೆ, ಮತ್ತೆ ಕಾದಂಬರಿಗಳನ್ನು ವಿಶೇಷವಾಗಿ ಕಟ್ಟಲಿಕ್ಕೆ ನಡೆಸುವಂತ ಒಂದು ಸಿದ್ಧತೆಗಳ ಬಗ್ಗೆ ಒಂದು ಕಾರ್ಯಾಗಾರ, ಮತ್ತೆ ಲಲಿತ ಪ್ರಬಂಧಗಳನ್ನ ಬರೆಯುವಾಗ ಬೇಕಾದಂತ ಸಿದ್ಧತೆ, ಅಂದ್ರೆ ಉತ್ತಮ ಕೃತಿಯಾಗಬೇಕಾದ್ರೆ ನಾವು ವಹಿಸಬೇಕಾದ ಎಚ್ಚರಗಳಿದೆಯಲ್ಲ, ಆ ಎಚ್ಚರಗಳು ಮತ್ತು ತಾತ್ವಿಕತೆ ಎರಡನ್ನು ಕೂಡ ನಾವು ನಮ್ಮ ನಮ್ಮ ತಾತ್ವಿಕತೆಯನ್ನ ಮಾತಾಡ್ತಾ ಅದನ್ನ ಉತ್ತಮ ಪಡಿಸಿಕೊಳ್ಳೋ ತರ ಉದಯೋನ್ಮುಖರಿಗೆ ಆ ತಾತ್ವಿಕತೆ ಒಳಗಡೆ ಪ್ರವೇಶ ಮಾಡುವುದ್ರ ಮೂಲಕ ಅವರ ಸಾಹಿತ್ಯವನ್ನು ಕೂಡ ಗಟ್ಟಿಗೊಳಿಸಲಿಕ್ಕೆ ಬೇಕಾದಂತ ವರ್ಕ್ಶಾಪ್ಸ್ ನ ಮಾಡ್ಬೇಕಂತಿದೀವಿ. ಅದ್ರ ಜೊತೆಗೆ ಸಮಾವೇಶಗಳನ್ನು ಹಬ್ಬಗಳನ್ನು, ಅವು ಹೇಗಿರ್ಬೇಕು ಅಂದ್ರೆ ನಮ್ಮ ಸಾಹಿತ್ಯ ಸಮ್ಮೇಳನಗಳು ಒಂದು ಮಹಿಳಾ ಸಂಸ್ಕೃತಿಯನ್ನ ದರ್ಶಿಸುವ ತರ ಇರಬೇಕು. ಹಾಗಾಗಿನೆ ನಮ್ಮ ಇಡೀ ಕರ್ನಾಟಕದಲ್ಲಿ ಮಹಿಳೆಯರು ಭಿನ್ನ ಭಿನ್ನವಾದ ಕಾರ್ಯಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದಾರೆ. ಅವ್ರನ್ನೆಲ್ಲಾನು ಕೂಡ ಒಂದು ಸಾಹಿತ್ಯ ಸಮ್ಮೇಳನ ದಿವಸ ಬೆಸಿಬೇಕು ಅಂತಾನು ನನ್ಗೆ ಆಸೆ ಇದೆ.
2: ಒಟ್ಟಾರೆ ಯುವ ಬರಹಗಾರರಿಗೆ ಬರೆಯೋ ಅಂತ ಆಸಕ್ತಿ ಇರುತ್ತೆ, ಆದ್ರೆ ಯಾವ ರೀತಿ ಬರಿಬೇಕು, ಹೇಗೆ ಬರಿಬೇಕು ಅಂತಕ್ಕಂತ ಒಂದು ಚೌಕಟ್ಟಿದಲ್ಲ, ಆ ಚೌಕಟ್ಟಿಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಾಗಾರಗಳನ್ನ ಹಮ್ಮಿಕೊಳ್ತೀವಿ ಅಂತ ಹೇಳ್ತಿದ್ದೀರಾ.
3: ಹೌದು.
2: ನಿಮ್ಮ ಸೃಜನಾತ್ಮಕ ಬರವಣಿಗೆಯಲ್ಲಿ ಮೂಡಿ ಬಂದಂತಹ ದ್ವಿತ್ವ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು. ಕಾದಂಬರಿಯನ್ನ ನೋಡೋದಾದ್ರೆ ಅದರಲ್ಲಿ ಬರುವಂತಹ ಎರಡು ಪ್ರಮುಖ ಪಾತ್ರಗಳು ಓದುಗರನ್ನ ತುಂಬಾನೇ ಕಾಡತ್ವೆ. ಕಲ್ಲಮ್ಮ ಹಾಗೂ ನಂಜಮ್ಮನ ತಾಕಲಾಟಗಳು ಸಂಕೀರ್ಣ ಆಗಿವೆ ಹಾಗೂ ಜಟಿಲವಾಗಿವೆ ಅಂತಾನೆ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ತಮ್ಮ ನಡಿಗೆಯಲ್ಲೇ ನಡೆದು ತಮ್ಮನ್ನ ತಾವು ಸಹನೀಯಗೊಳಿಸಿಕೊಳ್ತಾ ಹೋಗ್ತಾರೆ. ಈ ತರನಾದ ತಾಕಲಾಟ ಉಳ್ಳಂತ ಪಾತ್ರಗಳನ್ನ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಮತ್ತು ಅದಕ್ಕಾಗಿ ನಿಮ್ಮ ಪ್ರಯತ್ನ ಹೇಗಿರುತ್ತೆ?
3: ದ್ವಿತ್ವ ಬರೆದಾಗ ನಾನು ಅಷ್ಟೊತ್ತಿಗಾಗ್ಲೇ ಸ್ತ್ರೀವಾದದ ಆಳ್ವಾದ ಅಧ್ಯಯನಗಳಕ್ಕೆ ನಾನು ತೊಡಗಿದ್ದೆ. ಸೊ ಸ್ತ್ರೀವಾದದ ಆಳ್ವಾದ ಅಧ್ಯಯನ ನನ್ನೊಳಗಡೆ ಒಂದು ಸೋದರಿತ್ವವನ್ನ ಕಟ್ಟುವ ಪ್ರಜ್ಞೆಯನ್ನು ಕೂಡ ಜಾಗೃತ ಮಾಡಿತು. ನಾವು ಯಾವಾಗ್ಲೂ ಕೂಡ ಇಬ್ಬರು ಹೆಣ್ಮಕ್ಳ ಏನು ಕಾದಾಟಕ್ಕೆ ಪಿತೃಪ್ರಧಾನತೆ ಕಾರಣ ಆಗಿರುತ್ತೆ. ನಾವು ಸ್ವಯಂ ನಾವು ಹೆಣ್ಮಕ್ಳಾಗಿ ಅದಕ್ಕೆ ಕಾರಣ ಆಗಿರಲ್ಲ ನಾವು. ಸೊ ಅಲ್ಲಿ ನೋಡಿ ಅವರಿಬ್ಬರಿಗೂ ಕೂಡ ಒಬ್ಬನೇ ಸಂಗಾತಿ, ಒಬ್ಬ ಮದುವೆ ಆದವನು ಇನ್ನೊಬ್ಬ ಸಂಗಾತಿ. ಸೊ ಸಂಗಾತಿ ಆದಾಕೆ ಅವಳು ತಳ ಜಾತಿಯ ಹೆಣ್ಮಗಳು ಅದ್ರ ಮೇಲೆ ಅದನ್ನು ಒಪ್ಪಿತವಲ್ಲದ ಕಾರಣಕ್ಕಾಗಿ ಅವ್ರ ಮನೆಯಲ್ಲಿ ಫೋರ್ಸ್ಫುಲ್ ಆಗಿ ಮಾಡುವ ಮದುವೆ ಮೂಲಕ ಬರುವಂತ ಕಲ್ಲಮ್ಮ, ಅವಳು ಪಾಪ ಮುಗ್ದೆ ಓದು ಬರಹ ಬರೆದಿದ್ದವಳು, ಇವಳಿಗೂ ಓದು ಬರಹ ಬಂದಿಲ್ಲ, ಇವಳು ತಳ ಜಾತಿಯವಳು, ಆದ್ರೆ ಇವಳಿಗೂ ಒಂದು ಆತ್ಮವಿಶ್ವಾಸ ಇದೆ ದುಡ್ಕೊಂಡು ತಿನ್ನೋದು, ಇವಳು ದುಡಿತಾಳೆ ಇವಳಿಗೂ ಆತ್ಮವಿಶ್ವಾಸ ಇದೆ. ಆದರೆ ಒಂದು ಜಾಯಿಂಟ್ ಫ್ಯಾಮಿಲಿ ಅವಿಭಕ್ತ ಕುಟುಂಬದ ಒಳಗಡೆ ಒಬ್ಬ ಹೆಣ್ಣು ಮಗಳಿಗೆ ಯಾವಾಗ ಸ್ಥಾನಮಾನ ಬರುತ್ತೆ? ಆ ಸ್ಥಾನಮಾನಕ್ಕಾಗಿ ಹೆಣ್ಮಕ್ಳು ಗಂಡನ ಮೂಲಕ ಬರ್ತಿರುತ್ತೆ. ಗಂಡ ಸತ್ತ ಅಂದ್ರೆ ಅನಂತರದಲ್ಲಿ ಅವಳಿಗೆ ಆಸ್ತಿ ಪ್ರಶ್ನೆ ಬರುತ್ತೆ, ಅಲ್ಲಿ ಸರ್ವೈವಿಟಿಯ ಪ್ರಶ್ನೆ ಬರುತ್ತೆ, ಮಗನಾಗಿರ್ತಾನೆ ಮಗನನ್ನ ಪೋಷಿಸುವ ಪ್ರಶ್ನೆ ಬರುತ್ತೆ, ಇದೇ ಗಂಡ ಬಿಟ್ಟು ಹೋಗಿರುವ ಪುಟ್ಟನಂಜಿಗೂ ಸೇಮ್ ಪ್ರಶ್ನೆ ಬರುತ್ತೆ. ಆದ್ರೆ ಅವಳು ತಳಜಾತಿ, ಮತ್ತೊಂದು ಮದುವೆ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ, ಇವಳಿಗೂ ಮತ್ತೊಂದು ಮದುವೆ ಮಾಡ್ಕೊಳ್ಳೋ ಕೂಡಿಕೆ ಮಾಡ್ಕೊಳ್ಳೋ ಅವಕಾಶ ಇದ್ರೂ ಕೂಡ ಕೂಡಿಕೆ ಮಾಡಿದ್ಮೇಲೆ ಆ ಮಗುನ್ ಕರ್ಕೊಂಡು ಹೋಗ್ಬೇಕು. ಆವಾಗ ಆಸ್ತಿಯ ಪ್ರಶ್ನೆ ಏನು? ಮದುವೆ ಮಾಡ್ಕೊಳ್ಳೋರು ಆಸ್ತಿ ಕೊಡ್ತಾರ ಮಗನಿಗೆ? ಕೊಡೋದಿಲ್ಲ. ಸೊ ಈ ಎಲ್ಲ ಇದೆಯಲ್ಲ ನಮ್ಮ ಸಾಮಾಜಿಕ ಸಾಂಸ್ಕೃತಿಕವಾದ ಒಂದು ಹೆಣ್ಮಕ್ಕಳದಲ್ಲದ ಬದುಕಿನ ವಿಧಾನ ಇದೆಯಲ್ಲ, ಆ ಬದುಕಿನ ವಿಧಾನಗಳನ್ನ ನಾನು ಗಮನಿಸ್ತಾ ಸ್ತ್ರೀವಾದಿಯಾಗಿ ನನಗೆ ಅವರಿಬ್ಬರ ಜಂಜಾಟ ತೊಳಲಾಟಗಳು ಮತ್ತೆ ಅವರಿಬ್ಬರು ಪರಸ್ಪರ ವಿರುದ್ಧವಾಗುವ ಕಾರಣವೇ ಇಲ್ಲ, ಹಾಗಾಗಿನೇ ಅವರು ಪರಸ್ಪರ ಒಂದಾಗುವ ಎಲ್ಲ, ಯಾಕೆಂದ್ರೆ ಆ ಸಾಮಾಜಿಕ ನೆಲೆಯಲ್ಲಿ ಇಬ್ರು ಒಂದೇ ಸ್ಥಾನದಲ್ಲಿದ್ದಾರೆ. ಜಾತಿ ಕಾರಣಕ್ಕಾಗಿ ಸ್ವಲ್ಪ ಭಿನ್ನ ಇದ್ರೂ ಆದ್ರೆ ಅವೇನು ಅಂತ ಹೆಚ್ಚಿನ ಭಿನ್ನತೆ ಇಲ್ಲ. ಇಬ್ರು ಎದುರಿಸ್ತಾ ಇರೋ ಪ್ರಶ್ನೆಗಳು ಪಿತೃಪ್ರಧಾನವಾದದ್ದೇ ಮತ್ತು ತಾವು ಕೂಡ ಪಿತೃಪ್ರಧಾನವಾಗಿದ್ದೀವಿ. ನಮ್ಮೊಳಗಡೆ ಇರುವ ಪಿತೃಪ್ರಧಾನತೆಯು ಕೂಡ ಜಾತಿಯ ಪಿತೃಪ್ರಧಾನತೆ, ಪವರ್ ಅದರ ಅಧಿಕಾರದ ಪಿತೃಪ್ರಧಾನ, ಅವ್ರಗಳಿಗೆ ಅರ್ಥ ಆಗತ್ತೆ ಹೆಣ್ಮಕ್ಳಿಗೆ, ಓ ನಾವಿಬ್ರು ಕೂಡ ಈ ಸಾಮಾಜಿಕ ನೆಲೆಯಲ್ಲಿ ಶೋಷಿತರೆ, ಆದ್ರೆ ನಾವಿಬ್ರು ಚೆನ್ನಾಗಿ ಬದುಕುವ ಮೂಲಕ ಒಂದಾಗಿ ಬದುಕುವ ಮೂಲಕ ಯಾವ್ದನ್ನ ಡಿಕನ್ಸ್ಟ್ರಕ್ಟ್ ಮಾಡ್ತಿರ್ತೀವಿ? ಪಿತೃಪ್ರಧಾನತೆಯಿಂದ ನಾವು ಬಿಡಿಸ್ಕೊಂಡು ಸ್ವಾಯತ್ತತೆಯ ಕಡೆಗೆ ಬದುಕನ್ನು ಹೋಗಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಿದೆಯಲ್ಲ, ಅದು ನಾನು ಆ ಬೈನರಿ ಅರ್ಥ ಮಾಡ್ಕೊಂಡಿದ್ರಿಂದ ಅದು ಸಾಧ್ಯ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಕಾದಂಬರಿ ಏನ್ ರೂಪಗೊಳ್ಳಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಂಗೆ ಆಗಿರೋದ್ರಿಂದ ಆ ಡೈಕಾಟಮಿಯನ್ನ ನಾವೆಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲ ಪಿತೃಪ್ರಧಾನತೆಯಿಂದ ಬಿಡಿಸ್ಕೊಂಡು ಮತ್ತೆ ನಾವು ಸೋದರಿತ್ವವನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಸಾಧ್ಯತೆ ಏನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ಎಲ್ಲ ರಂಗದಲ್ಲೂ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧಿಸ್ಲಿಕ್ಕೆ ಮತ್ತೆ ಸ್ವತಂತ್ರವಾಗಿ ಆಲೋಚಿಸ್ಲಿಕ್ಕೆ ಬಿಡುತ್ತೆ. ಅದು ಶಿಕ್ಷಣ ಪಡೀಲಿ ಪಡಿದೇ ಹೋಗ್ಲಿ ಅಂತ ಒಂದು ಬಿಡುಗಡೆ ಇದೆಯಲ್ಲ, ನಮ್ಮೆಲ್ಲರಿಗೂ ಕೂಡ ಯೋಚಿಸುವ ಶಕ್ತಿ ಇರೋ ಇರೋದ್ರಿಂದ ಅದನ್ನ ನಾವೆಲ್ಲರೂ ಕೂಡ ಬಿಡಿಸ್ಕೊಳ್ಬೇಕಾಗಿದೆ. ಅಲ್ಲಿ ಸ್ವಪ್ರಜ್ಞೆಗಿಂತ ಸ್ವತಂತ್ರ ಪ್ರಜ್ಞೆ, ಸ್ವಪ್ರಜ್ಞೆ ಜಾಸ್ತಿ ಮಾಡ್ಕೊಳ್ಳೋದು ಒಂದು, ಇನ್ನೊಂದು ನಾವು ಸಮಾಜದ ಒಳಗಡೆ ಒಂದು ಹೆಣ್ಣನ್ನೋಳು ಒಬ್ಳು, ನಮ್ಮೆಲ್ಲರ ಸಮಸ್ಯೆಗಳು ಏಕಮುಖವಾಗಿದೆ, ಆದ್ರೆ ಜಾತಿ ಕಾರಣಕ್ಕಾಗಿ ಅವು ಭಿನ್ನವೇ, ಅವುಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವೇನು ಭಿನ್ನರಲ್ಲ ಅನ್ನೋದು ಅರ್ಥ.
2: ಸಮಾಜದಲ್ಲಿ ನಾವೆಲ್ಲರೂ ಒಂದೇ, ಆದ್ರೆ ಸ್ವತಂತ್ರವಾಗಿ ಬದುಕನ್ನ ಕಟ್ಟಿಕೊಳ್ಳೋದಲ್ಲಿ ಒಬ್ಬರು ಒಬ್ಬರಿಗೆ ನೆರವನ್ನ ಕೊಟ್ಕೊಂಡು ಬಂದಾಗ ಎಲ್ಲರೂ ಸಮಾನತೆಯಿಂದ ಬದುಕನ್ನ
3: ಸಾಧ್ಯವಾಗಿಸುತ್ತೆ ಅನ್ನೋದು ಆ ಕಾದಂಬರಿಯ ಒಂದಿದ್ದು. ಅದ್ರ ಜೊತೆಗೆ ಪರ್ಯಾಯಗಳನ್ನು ಕೂಡ

0: ನಾವು ಹುಡುಕೋಬಹುದು. ಪರ್ಯಾಯಗಳನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಗತ್ತೆ. ನಾವು ಹೆಣ್ಮಕ್ಳು, ನಾವು ಯಾವಾಗ ಪಿತೃಪ್ರಧಾನತೆ ಕಟ್ಟಿಕೊಟ್ಟಿರುವ ಏಕಮುಖದ ಚಿಂತನೆಯಿಂದ ಬಿಡಿಸ್ಕೊಂಡ್ರೆ ನಾವು ನಮ್ಮ ನಮ್ಮ ಬದುಕಿನ ಪರ್ಯಾಯಗಳನ್ನು ಕೂಡ ಹುಡ್ಕೊಳಕಾಗತ್ತೆ. ಬರೀ ಸೋದರಿತ್ವ ಕಟ್ಕೊಳಕ್ ಅಷ್ಟೇ ಅಲ್ಲ, ಪರ್ಯಾಯಗಳನ್ನು ಕೂಡ ಕಟ್ಕೊಳಕಾಗತ್ತೆ. ಪರಸ್ಪರ ಗೌರವಿಸ್ಕೊಳಕ್ಕೆ ಮತ್ತು ಆತ್ಮ ಸಮ್ಮಾನ ಅನ್ನೋದೊಂದಿದೆಯಲ್ಲ ಪ್ರತಿಯೊಬ್ಬರಿಗೂ, ಅದಕ್ಕೂ ಕೂಡ ನಾವು ಮಾಡ್ಕೊಳಕಾಗತ್ತೆ ಅನ್ನೋದು. ಬರೀಲಿಕ್ಕೆ ಅದು ಒಂದು ಮುಖ್ಯ ಉದ್ದೇಶ ಕೃತಿಗೆ.
1: ಉತ್ತಮವಾದಂತಹ ಒಂದು ಉದ್ದೇಶ. ವಿಜಯಪುರ ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟ್ರಾರ್ ಆಗಿದ್ದಂತಹ ಸಂದರ್ಭದಲ್ಲಿ ನೀವು ವಸ್ತು ಸಂಗ್ರಹಾಲಯದ ಯೋಜನೆಯನ್ನ ಹಾಕೊಂಡಿದ್ರಿ. ಅದರ ಪರಿಕಲ್ಪನೆ ಬಹಳ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಅದು ಪೂರ್ಣಗೊಂಡ್ರೆ ಬಹುಶಃ ಭಾರತದಲ್ಲೇ ಅಂತಹ ವಸ್ತು ಸಂಗ್ರಹಾಲಯ ಮತ್ತೊಂದಿಲ್ಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ ಅಂತ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಂತಹ ಒಂದು ಆಲೋಚನೆ ಹೇಗೆ ಬಂತು ಮತ್ತು ಅದಕ್ಕಾಗಿ ನೀವು ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ದೀರಾ ಮೇಡಮ್?
0: ನಾನು 2003 ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಜೂನ್ 22 ಅದು ಸಂಸ್ಥಾಪನಾ ದಿನಾಚರಣೆ 23 ನಾವೆಲ್ಲ ಹೋಗಿದ್ದು ಸೆಪ್ಟೆಂಬರ್. ನಾನು ಹೋಗಿದ್ದು ಅವು ಮೂಲಭೂತ ಅವಶ್ಯಕತೆಗಳನ್ನ ನೆರವೇರಿಸಕ್ಕೆ ಅಲ್ಲಿ ಜಾಗ ತಕ್ಕೋಬೇಕು, ಆಮೇಲೆ ಕ್ಯಾಂಪಸ್ ಡೆವಲಪ್ ಮಾಡಬೇಕು, ಆ ತರದ್ದೇ ಕೆಲಸಗಳಿತ್ತು. ಅದು ಬೆಳೀತಾ ಬೆಳೀತಾ ನನಗನ್ನಿಸ್ತು ಇಲ್ಲೊಂದು ಮಹಿಳಾ ವಸ್ತು ಸಂಗ್ರಹಾಲಯ ಬಂದ್ರೆ ಮತ್ತೆ ಅನೇಕ ರೀತಿಯ ಸಂಶೋಧನೆಗಳಿಗೂ ಅದು ಹಾದಿ ಮಾಡುತ್ತೆ, ಮತ್ತೆ ಅನೇಕ ಹೆಣ್ಮಕ್ಕಳ ಕೌಶಲಗಳನ್ನ ನೋಡ್ಲಿಕ್ಕೂ ಸಿಕ್ಕತ್ತೆ. ಅದ್ ಮುಂದೆ ಸಿಗ್ತವೋ ಇಲ್ಲೋ ಗೊತ್ತಿಲ್ಲ ನಮ್ಗೆ ಆ ಕೌಶಲಗಳು. ಮತ್ತೆ ಅಷ್ಟೇ ಅಲ್ಲ, ನಾವು ನೊಮ್ಯಾಡಿಕ್ ಜೀವನ ಕ್ರಮದಿಂದ ಏನು 3 ಕಲ್ಲು ಗುಂಡು ಕಲ್ಲಿಟ್ಟು ಹೊಲೆಯನ್ನ ಹತ್ತಿಸಿ ಬೆಳೆದವರು, ಇವತ್ತು ನಾವು ಎಂತ ಆಧುನಿಕ ಹೊಲೆಗಳ ಜೀವನ ಕ್ರಮಕ್ಕೆ ಬರ್ತಾ ಇದೀವಿ. ಸೊ ಅದರ ಒಂದು ಹಿಸ್ಟ್ರಿಯು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ ಮಹಿಳಾ ಜರ್ನಿಯಲ್ಲಿ, ಮಹಿಳೆಯರ ಜೀವನ ವಿಧಾನದ ಪ್ರಯಾಣದಲ್ಲಿ. ಅದು ಕೂಡ ಒಂದು ದೊಡ್ಡ ಇತಿಹಾಸ, ಹೆಣ್ಮಗಳು ಎಲ್ಲಿಂದ ಎಲ್ಲಿಗೆ ರೀಚ್ ಆಗಿದ್ದಾಳೆ, ನಮ್ಮ ಜೀವನ ಕ್ರಮದ ಒಂದು ವಿನ್ಯಾಸ ಹೇಗೆ ಎಲ್ಲಿಂದ ಎಲ್ಲಿಗೆ ಬದಲಾಗಿದೆ ಅಂತ ಹೇಳ್ತಾ ಹೇಳ್ತಾ ನಾವ್ ಹೇಗೆ ಎಲ್ಲಿ ನಿಂತಿದೀವಿ ಇವರು ಅನ್ನೋದನ್ನು ಒಂದು ಹೇಳಕ್ಕಾಗತ್ತೆ. ಇನ್ನೊಂದು, ನಾವು ಅನೇಕ ರೀತಿಯ ಕೌಶಲ್ಯಗಳನ್ನ ಹೊಂದಿರೋರು ಹೆಣ್ಮಕ್ಳು, ನೇಕಾರಿಕೆಯಲ್ಲಿ ಕೌಶಲ್ಯ ಇರೋರು, ಕುಂಬಾರಿಕೆಯಲ್ಲಿ ಕೌಶಲ್ಯ ಇರೋರು, ಮತ್ತೆ ಮಣಿಗಳನ್ನಿಟ್ಕೊಂಡು, ದಾರನಿಟ್ಕೊಂಡು, ಬಟ್ಟೆನಿಟ್ಕೊಂಡು ಮಾಡ್ತಾ ಇರೋ ಕೌಶಲ್ಯಗಳಿವೆಯಲ್ಲ, ವೇಸ್ಟ್ ನ ಕಲೆಯಾಗಿ ರೂಪುಗೊಳಿಸುವಂತ ಒಂದು ಸಾಮರ್ಥ್ಯ ಹೆಣ್ಮಕ್ಳಿಗಿರೋದನ್ನ ಅದೊಂದು ಪ್ರದರ್ಶನವಾದಾಗ ಹೆಣ್ಮಕ್ಕಳ ಕೆಲಸಕ್ಕೆ ಬೆಲೆ ತರುವ ಕೆಲಸ ಅಂತ ನಾನು ಭಾವಿಸ್ತೇನೆ. ಅದು ಬರೀ ನೋಡೋದಲ್ಲ, ವಸ್ತು ಸಂಗ್ರಹಾಲಯ ಅಂದ್ರೆ ಒಂದು ಅಧ್ಯಯನ, ಅದು ಅಧ್ಯಯನಕ್ಕೂ ಕೂಡ ಇದು ಒಂದು ಯೋಗ್ಯವಾದದ್ದು, ಮತ್ತು ಅನೇಕ ಅಧ್ಯಯನಗಳನ್ನು ಮಾಡಬಹುದಾದದ್ದು ಒಂದು. ಸೊ ಒಂದು ವಸ್ತುನೇ ಹೇಗೆ ಬೆಳೆದಿದೆ ಅನ್ನೋದೇ ಒಂದು ರಿಸರ್ಚ್. ಅದು ಆ ರಿಸರ್ಚ್ಗೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳೋದ್ರ ಮೂಲಕ ನಮ್ಮ ಜೀವನ ವಿಧಾನ ಕಟ್ಟಲಿಕ್ಕೆ, ಯಾಕೆಂದ್ರೆ ಮಹಿಳೆಯರಿಗೆ ಯಾರು ಚರಿತ್ರೆ ಕಟ್ಟಲ್ಲ. ಈಗ ನೀವು ನೋಡಿದ್ರಿ ಚರಿತ್ರೆ ಈಸ್ ಹಿಸ್ಟ್ರಿ. ಈಗ ಹರಿಸ್ಟ್ರಿ ಬರೀಬೇಕಾದ್ರೆ ನಾವ್ ಏನ್ ಮಾಡ್ಬೇಕಾಗಿದೆ? ಅದಕ್ಕೆ ನಾವು ಮಾಹಿತಿಗಳ ಕ್ರೋಢೀಕರಣವನ್ನ ಮಾಡ್ತಾ ಮಾಡ್ತಾ ಹೆಣ್ಮಕ್ಳು ಎಲ್ಲೆಲ್ಲಿ ತೊಡಗಿದ್ದಾರೆ, ಯಾವ್ಯಾವ ನಾಲೆಡ್ಜ್ ಅವ್ರಿಗಿದೆ, ಆ ನಾಲೆಡ್ಜ್ ಸಿಸ್ಟಮ್ ಅನ್ನ ಈ ಮುಖ್ಯವಾಹಿನಿಯ ಜ್ಞಾನ ಶಾಖೆ ಒಳಗೊಂಡಿದ್ಯಾ ಒಳಗೊಂಡಿಲ್ವಾ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಗೊಗ್ಗವೇ ಹೇಳ್ತಾಳೆ ಜ್ಞಾನಕ್ಕೆ ಲಿಂಗ ಇಲ್ಲ. ಆ ಅತೀತವಾದ ಜ್ಞಾನದಲ್ಲಿ ಹೆಣ್ಮಗಳೆಲ್ಲಿ ಹೇಳ್ತಾಳೆ ಕೇಳಿದ್ರೆ? ಏನ್ ಮಾಡಿಲ್ರಿ ಹೆಣ್ಮಕ್ಳು, ಬರೀ ಅಡಿಗೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಹಾಕೊಂಡಿದ್ದಾರೆ. ಆದ್ರೆ ಅಡಿಗೆ ಮಾಡುವುದ್ರಲ್ಲಿ ಅವ್ರು ಏನ್ ಮಾಡಿದ್ರು? ದಟ್ ಇಸ್ ಎ ಕೆಮಿಸ್ಟ್ರಿ, ಅದೊಂದು ರಸಾಯನ ಶಾಸ್ತ್ರ. ಪಾಕಶಾಸ್ತ್ರ ಇಸ್ ಎ ರಸಾಯನ ಶಾಸ್ತ್ರ. ಆ ಪಾಕಶಾಸ್ತ್ರಕ್ಕೆ ಅವಳು ಏನೆಲ್ಲ ವಸ್ತುಗಳನ್ನು ಬಳಸಿದ್ಲು, ಎಲ್ಲಿಂದ ಇವಾಗ ಇಲ್ಲಿಗೆ ಬಂದಿದೀವಿ ನಾವು? ರುಬ್ಬೋ ಕಲ್ಲಿಂದ, ಅರಿಯೋ ಕಲ್ಲಿಂದ, ಕುಟ್ಟೋ ಕಲ್ಲಿಂದ ಇವತ್ತು ನಾವು ಮಿಕ್ಸರ್ಗೆ ಬರಬೇಕಾದ ಒಂದು ಜರ್ನಿ ಇದೆಯಲ್ಲ. ಆ ಜರ್ನಿಯಲ್ಲಿ ಇವತ್ತಿಗೂ ಕೂಡ ನೋಡಿ, ವಸ್ತುಗಳನ್ನ ಪ್ರಧಾನವಾಗಿ ಜಾಹೀರಾತು ಮಾಡುವಾಗ ನಮ್ಮ ಅಜ್ಜಿ ಮಾಡಿದ ಉಪ್ಪಿನಕಾಯಂತೆ, ಅಜ್ಜಿ ಮಾಡಿದ ಸಾಂಬಾರ್ ಪೌಡ್ರಿಯಂತೆ, ಅಜ್ಜಿ ಮಾಡಿದಕ್ಕೆ ಯಾಕೆ ಪ್ರಾಧಾನ್ಯ ಅಂದ್ರೆ ಅಜ್ಜಿ ಏನೇನು ಪರಿಕರಗಳನ್ನ ಬಳಸ್ತಿದ್ಲೋ, ಹೇಗ್ ಬಳಸಿದ್ಲೋ, ಯಾವಾಗ ಬಳಸಿದ್ಲೋ, ಯಾವ ಯಾವ ರೀತಿ ಬಳಸಿದ್ಲು ಅನ್ನುವ ಜ್ಞಾನ ಒಂದಿದೆಯಲ್ಲ. ಈ ಜ್ಞಾನವನ್ನ ನಾವು ದಾಖಲೀಕರಣ ಮಾಡಿದೆ ನಮ್ಮ ಮಹಿಳಾ ಹಿಸ್ಟ್ರಿಯಲ್ಲಿ. ಅಡಿಗೆ ಮನೆ ಸಾಹಿತ್ಯ ಆಗಲ್ಲ ಅದು, ಅದು ಒಂದ್ ಸೈನ್ಸ್. ಅದು ಆ ಸೈನ್ಸ್ ಒಳಗಡೆ ಅದು ರಸಾಯನ ಶಾಸ್ತ್ರ ಇದೆ, ಭೌತಶಾಸ್ತ್ರ ಇದೆ. ಒಂದು ಗೃಹ ಕೃತ್ಯವನ್ನ ಅವಳು ಮೇಂಟೈನ್ ಮಾಡ್ಬೇಕಾದ್ರೆ ಅಲ್ಲೊಂದು ಗಣಿತ ಇದೆ. ಮತ್ತೆ ವೇಸ್ಟ್ ನ ರಸವನ್ನಾಗಿ ಮಾಡೋದ್ರ ಮೂಲಕ ನೋಡಿ, ಆ ಎಲ್ಲ ಜ್ಞಾನ. ಅದಕ್ಕೆ ನಾವು ಮಹಿಳಾ ಸಾಂಸ್ಕೃತಿಕ ಕೋಶ ಅಂತ 5 ವಾಲ್ಯೂಮ್ ಮಾಡಿದ್ವಿ. ಒಂದು ಕೃಷಿ, ಕೃಷಿಯಲ್ಲಿ ಹೆಣ್ಮಗಳು ಏನೇನ್ ಮಾಡ್ತಾಳೆ, ಆಹಾರ ಅದರಲ್ಲಿ ಅವಳದು ಏನು, ಪಶುಸಂಗೋಪನೆ, ಕೌಶಲ ಮತ್ತು ನಾಟಿ ವೈದ್ಯ, ಕೌಶಲ ಮತ್ತು ಕೌಶಲ್ಯ ಮತ್ತು ತಂತ್ರಜ್ಞಾನ, ಇವುಗಳಲ್ಲಿ ಬೆಸ್ತ್ರಲ್ಲಿ ಹೆಣ್ಮಕ್ಳು ಬುಟ್ಟಿ ಹೆಂಗ್ ನೇಯ್ತಾರೆ, ಹಗ್ಗ ಹೆಂಗ್ ನೇಯ್ತಾರೆ, ಅವ್ರ ಮಣಿಗಳನ್ನ ಹೇಗ್ ಹಾಕ್ತಾರೆ, ಕುಂಬಾರಿಕೆ ಚಿತ್ರಗಳು ಮಾಡುವಾಗ ಹೆಂಗ್ ಮಾಡ್ತಾರೆ, ಆಮೇಲೆ ಕೊಬ್ಬರಿ ಮೇಲೆ ಒಂದು ಚಿತ್ರಕಲೆಗಾರಿಕೆ ಮಾಡ್ತಾರ, ಅಂದ್ರೆ ಎಲ್ಲ ಕಸೂತಿಗಳು ಹೆಣ್ಮಕ್ಳು ಮಾಡ್ತಾರೆ. ಕಸೂತಿಗಳು ಎಲ್ಲೆಲ್ಲಿ ತುಂಬಾ ಕಸೂತಿ ಕೆಲಸ ಇದೆ ನೋಡಿ, ಇವನ್ ಯಾವ್ದು ಸೂಕ್ಷ್ಮ ಕೆಲಸ ಇದೆಯೋ ಅದೆಲ್ಲ ಹೆಣ್ಮಕ್ಳ ಕೆಲಸ ಮಾಡೋದು. ಮನೆಯಲ್ಲಿ ಯಾವ್ದು ಸೂಕ್ಷ್ಮ ಕೆಲಸ ಇದೆಯಾ, ಅದು ಹೆಣ್ಮಕ್ಳೇ ಮಾಡೋದು. ಹಾಗಾದ್ರೆ ನಾವು ಸೂಕ್ಷ್ಮಮತಿಗಳಲ್ವಾ,
1: ಖಂಡಿತ.
0: ಸೊ ಹಿಸ್ಟ್ರಿಯಲ್ಲಿ ಅದು ದಾಖಲಾಗ್ಬೇಕಲ್ವಾ. ಅದಕ್ಕೇನೆ ಒಂದು ವಸ್ತು ಸಂಗ್ರಹಾಲಯ, ಮಹಿಳೆಯರ ಜ್ಞಾನ ಶಿಸ್ತಿನ ಆಗರ ಅದು. ಸೊ ಅದನ್ನ ಕಟ್ಟೋದ್ರ ಮೂಲಕ ಒಂದು ಚರಿತ್ರೆ ಕಟ್ಟಕ್ಕೆ ಅದು ಮುಖ್ಯ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಮಹಿಳಾ ವಿಶ್ವವಿದ್ಯಾನಿಲಯ ಅಲ್ಲದೆ ಬೇರೆ ಎಲ್ಲೂ ಕೂಡ ಮಹಿಳಾ ವಸ್ತು ಸಂಗ್ರಹಾಲಯವನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಅದನ್ನ ನಾವು ಪ್ಲಾನ್ ಮಾಡಿದ್ವಿ. ಭಾರತದಲ್ಲಿ 7 ಮಹಿಳಾ ವಿಶ್ವವಿದ್ಯಾಲಯ ಇದೆ, ಯಾರೇನು ಯೋಚಿಸಿಲ್ಲ, ನಾವು ಮಾತ್ರ ಯೋಚಿಸಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಅದನ್ನ ನಾವು ಕಟ್ಟುವಾಗ ನಮ್ಮ ನೋಡಿ, ಏನೇ ಕಟ್ಟಕ್ ಹೋಗುವಾಗ ಸಮಸ್ಯೆಗಳು ಬರ್ತವೆ, ಬರಲ್ಲ ಅಂತ ಹೇಳಲ್ಲ, ಆದ್ರೆ ಸಮಸ್ಯೆಗಳನ್ನು ಮೀರಿ ನಾವು ಯಾಕೆ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಒಂದು. ಯಾಕೆ ಅಂದ್ರೆ ಸಬೀಹ ಅವರು 2016 ಅವರು ವಿಸಿ ಆಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದ್ರು. ಅವರು ಒಬ್ರು ಸ್ತ್ರೀವಾದಿ ಆಗಿರೋದ್ರಿಂದ ನಾವು ಅವರಿಬ್ರು ಕೂಡಿ ಅದನ್ನ ಯೋಚಿಸಿದ್ವಿ, ನೀನ್ ಮಾಡು, ನಾವು ಅದಕ್ಕೆ ನೆರವು ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿನೇ ಆ ಯೋಜನೆಯನ್ನ ರೂಪಿಸಿ ನಾವು ಅದನ್ನ ನಾವು ಮಾಡಕ್ಕೆ ಮಾಡಿದ್ವಿ. ಅದಕ್ಕೆ 30 ಜಿಲ್ಲೆಗಳಿಂದ ವಸ್ತುಗಳನ್ನ ಸಂಗ್ರಹಿಸ್ಲಿಕ್ಕೆ 30 ಫೀಲ್ಡ್ ವರ್ಕರ್ಸ್ ನ ನಾವು ತಕೊಂಡಿದ್ವಿ, ಸಂಗ್ರಹ ಮಾಡಿದ್ವಿ. ಅದಕ್ಕೆ ದೂಸರಸ್ವತಿಯವರು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ರು. ಒಬ್ರು ಫೋಟೋಗ್ರಾಫರ್ ನ ತಕೊಂಡಿದ್ವಿ, ಒಬ್ರು ರಿಸರ್ಚ್ ಅಸಿಸ್ಟೆಂಟ್, ಒಬ್ರು ಅಸೋಸಿಯೇಟ್. ಸೊ 4-5 ಜನ ಸೇರ್ಕೊಂಡು ವರ್ಕ್ಶಾಪ್ಸ್ ಮಾಡಿ ಎಂತೆಂತ ವಸ್ತು ಸಂಗ್ರಹಿಸಬೇಕು, ಯಾವಾಗ ಏನು ಮುತುವರ್ಜೆ ವಹಿಸ್ಬೇಕು ಅನ್ನೋದನ್ನೆಲ್ಲ. ಈಗ ನಮ್ಮ ಹತ್ರ 5,000 ಚಿಲ್ಲರೆ ಆರ್ಟಿಫ್ಯಾಕ್ಟ್ಸ್ ಇದೆ, ಅಲ್ಲಿ ಸಂಗ್ರಹ ಆಗಿದೆ, ಬಿಲ್ಡಿಂಗ್ ಕಟ್ಟಿಯಾಗಿದೆ, ತುಂಬಾ ಚೆನ್ನಾಗಿರೋ ಬಿಲ್ಡಿಂಗ್ ಕಟ್ಟಿದೆ. ಈಗ ಜೋಡಿಸುವ ಕೆಲಸ ಮಾತ್ರ ಇರೋದಲ್ಲಿ, ವಸ್ತುಗಳಿದೆ, ಬಿಲ್ಡಿಂಗ್ ಇದೆ, ಅದಕ್ಕೆ ಬೇಕಾಗಿರೋದು ಗ್ಯಾಲರೀಸ್ ಅಂದ್ರೆ ಶೋಕೇಸಸ್, ಅವುಗಳನ್ನ ಮಾಡಿಸ್ಬೇಕಾಗಿದೆ. ಅದಕ್ಕೆ ನಮ್ಮ ಟರ್ಮ್ ಮುಗ್ದೋಯ್ತು, ನೆಕ್ಸ್ಟ್ ಬಂದವರು ಅದನ್ನ ತಕೊಳ್ಬೇಕು, ಗ್ಯಾಲರೀಸ್ ಮಾಡಿ ಅದನ್ನ ಜೋಡಿಸ್ಬೇಕು. ಜೋಡಿಸೋದು ಅಷ್ಟಕ್ಕೆ ಅದು ಮುಖ್ಯ ಆಗಲ್ಲ, ಅವಕ್ಕೆ ಸ್ಟೋರೀಸ್ ನ ಬರಿಬೇಕು. ಏನ್ ಇದ್ರದ್ದು ಸ್ಟೋರೀಸ್, ಈ ವಸ್ತುಗಳ ಇತಿಹಾಸ ಏನು, ಯಾವಾಗ ಬಂದು ಹೇಗ್ ಬಂದು ಅಂತ ಅದನ್ನ ಮಾಡಿಸಿ ಅದನ್ನ ಒಂದು ಪ್ರದರ್ಶನಕ್ಕಿಟ್ರೆ ನಮ್ಮ ಮಕ್ಕಳಿಗೆ ಮಹಿಳಾ ಸಂಸ್ಕೃತಿಯ ಪರಿಚಯ ಆಗತ್ತೆ. ನಾವು ಹೇಳ್ಬೇಕು ಜನರಿಗೆ, ದಿಸ್ ಇಸ್ ವಾಟ್ ನಾವು ಸೌಂದರ್ಯದ ಪರಿಕಲ್ಪನೆ ಅನ್ನೋದು ಹೇಗೆ ಕಟ್ಟಲಲ್ಪಟ್ಟಿದೆ. ಹೆಣ್ಮಕ್ಳು ಅವರು ಉಡುವ ಬಟ್ಟೆಗಳಲ್ಲೂ ಹೇಗ್ ಕಾಣಿಸುತ್ತೆ, ಆಹಾರದಲ್ಲೂ ಹೇಗ್ ಕಾಣಿಸುತ್ತೆ, ಅವ್ರು ಮಾಡುವ ಕೆಲಸದಲ್ಲಿ ಹೇಗ್ ಕಾಣಿಸುತ್ತೆ, ಅವ್ರು ಮಾಡೋ ಉಪ್ಪಿನಕಾಯಿಗಳ ವೆರೈಟಿಯಲ್ಲಿ ಹೇಗ್ ಕಾಣಿಸುತ್ತೆ, ಚಟ್ನಿ ಪುಡಿಗಳಲ್ಲಿ ಏನ್ ಕಾಣಿಸುತ್ತೆ, ಸಾಂಬಾರಲ್ಲಿ ಏನ್ ಕಾಣಿಸುತ್ತೆ, ಅದನ್ನು ಕೂಡ ಮಹಿಳಾ ವಸ್ತು ಸಂಗ್ರಹಾಲಯ ಕಾಣಿಸ್ಬೇಕು ಅಂತ ನಾವೇನ್ ಮಾಡಿದ್ವಿ ಅಂದ್ರೆ, ಅಲ್ಲಿ ದಿನ ಆಹಾರದ ಒಂದು ಪ್ರಾತ್ಯಕ್ಷಿಕೆ ಬರ್ಬೇಕು. ಅಲ್ಲಿ ಅವ್ರ ಅಡಿಗೆ ಬೆಳಗಿನ ಮಾಡಿ ಮಧ್ಯಾಹ್ನ ಅದನ್ನೆಲ್ಲ ನೋಡಕ್ ಬರೋರ್ಗೆ ಮಾರಾಟ ಮಾಡಬಹುದು. ಅದು ನೋಡ್ದಂಗಾಯ್ತು ಹೇಗೆ ಮಾಡೋದು
1: ಅಂತ.
0: ಮತ್ತೆ ಅಲ್ಲಿ ಸುತ್ತು ನಾವು ಒಂದಷ್ಟು ಅಂಗಡಿ ಮಾಡ್ಕೊಳ್ಳಕ್ಕೂ ಮ್ಯೂಸಿಯಂ ಒಳಗಡೆ ಇದೆ, ಹೊರಗಡೆ ನಾವು ಒಂದಷ್ಟು ಜಾಗ ಬಿಟ್ಟಿದೀವಿ, ಅಲ್ಲಿ ಒಂದ್ ಸಣ್ಣ ಸಣ್ಣ ಅಂಗಡಿ ಇಡೋಂಗು ಮಾಡಿದೀವಿ. ಅಲ್ಲಿ ಹೆಣ್ಮಕ್ಳು ಏನು ವಸ್ತುಗಳು ತಯಾರ್ ಮಾಡ್ತಾರೋ ಅಲ್ಲಿ ಬಂದು ಮಾರಾಟ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಒಂದು ಸಾಂಸ್ಕೃತಿಕ ಹಬ್ಬ ಮಾಡಿದಾಗ ಕೂಡ ಅಲ್ಲಿ ಅವ್ರಿಗೆ ಪ್ರದರ್ಶನ ಮಾಡಿಕೊಂಡು ಮಾರಾಟ ಮಾಡ್ಕೊಳ್ಳಕ್ಕೂ ಅವ್ರಿಗೆ ಅವಕಾಶ ಆಗ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ನಾವು ಒಂದ್ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಿದೆ. ಅದು ಬರಬಹುದು ಮುಂದೆ, ಅದ ಆಗ್ಬೇಕಾದ್ರೆ ಎಲ್ಲರ ಒಂದು ಒತ್ತಾಸೆ ಬೇಕು, ಸಹಕಾರ ಬೇಕು, ನೆರವು ಬೇಕು. ಮತ್ತೆ ಓ ಇಷ್ಟು ದೊಡ್ಡ ಒಂದು ಇತಿಹಾಸವನ್ನ ಇದು ಹೇಳುತ್ತೆ ಅನ್ನುವ ಕೆಲಸದ ಅಗಾಧತೆಯನ್ನು ಕೂಡ ಅರ್ಥ ಆದಾಗ ಎಲ್ರು ಮುಂದೆ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಾಗುತ್ತೆ, ಆಗ್ಬೇಕು.
1: ಮತ್ತೆ ಅಲ್ಲೊಂದು ಮಿನಿ ಥಿಯೇಟರ್ ಕೂಡ ಮಾಡ್ತಾ ಇದ್ದೀರಾ?
0: ಮಿನಿ ಥಿಯೇಟರ್ ಇದೆ ಅಲ್ಲಿ. ಯಾಕೆ ಅಂದ್ರೆ ಈಗ ಯಾವ್ದೋ ಒಂದು ಸಣ್ಣ ಸಣ್ಣ ಮಹಿಳೆಯರ ಸಂಬಂಧಿಸಿದ ನಾಟಕಗಳನ್ನು ಸಣ್ಣ ಮಾಡ್ಬೋದು, ನೃತ್ಯ ಮಾಡ್ಬೋದು, ಅಥವಾ ತಾಳ್ಮದ್ಲಿ ಮಾಡ್ಬೋದು, ಹಾಡಾಡ್ಬೋದು, ಅದಕ್ಕೆ ಅಂತ ಒಂದು ಮಿನಿ ಥಿಯೇಟರ್ ಕೂಡ

0: ಅಲ್ಲಿ ಮಧ್ಯದಲ್ಲಿ ಮಾಡಿದೀವಿ. ಅದು ಮಾಡ್ತಾ ಇದ್ರೆ ಅಲ್ಲಿ ಆಹಾರ ತಕೊಂಡು ಬಂದು ತಿನ್ಕೊಂಡು ಅದನ್ನ ನೋಡ್ಕೊಂಡು ಹೆಣ್ಮಕ್ಳ ಆರ್ಟ್ ಫಾರ್ಮ್ಸ್
1: ನೋಡ್ಕೊಂಡು ಮನಸ್ಸಿಗೂ ಮುದ, ನಾಲಿಗೆಗೂ ರುಚಿ, ಕಣ್ಣಿಗೂ ತಂಪು, ಎಲ್ಲವೂ ಒಂದೇ ಸ್ಥಳದಲ್ಲಿ ನಮ್ಗೆ ಸಿಗ್ತಾ ಇದೆ
0: ಅಂತ ಮಾಡಿದ್ದು.
1: ತುಂಬಾ ಉತ್ತಮವಾದಂತಹ ಯೋಜನೆ ಮೇಡಮ್, ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಅಂತಾನೆ ಆಶಿಸ್ತೀವಿ. ಒಬ್ಬ ಲೇಖಕಿಯಾಗಿ ಸಾಕಷ್ಟು ಸಾಹಿತ್ಯ ಸೇವೆಯನ್ನ ಮಾಡ್ತಾನೆ ಬಂದಿದ್ದೀರಾ. ಕೃತಿ ರಚನೆ ಮಾಡಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ಸಿದ್ಧತೆ ಹೇಗೆ ಮಾಡ್ಕೊಳ್ತೀರಾ, ಮತ್ತು ಅದಕ್ಕೆ ಸ್ಫೂರ್ತಿ ಹಾಗೂ ಪ್ರೇರಣೆ ನಿಮ್ಗೆ ಯಾವುದ್ರಿಂದ ಸಿಗುತ್ತೆ ಮೇಡಮ್?
0: ನಾನು ಸುಮ್ನೆ MA ಮಾಡುವಾಗ ಪದ್ಯ ಬರೆಯಕ್ಕೆ ಶುರು ಮಾಡಿದ್ದಲ್ಲ. BSc ಓದೋವಾಗ್ಲೂ ಕೂಡ ನಮ್ಮ ಮಹಾರಾಣಿ ಸೈನ್ಸ್ ಕಾಲೇಜಿಗೆ ಕಾವ್ಯ ಸ್ಪರ್ಧೆ ನೀಡ್ತಿದ್ರು. ಕಮಲಹಂಪನ ಮೇಡಮ್ ಇದ್ರು ನಮ್ಗೆ, ಅವರು ನಮ್ ಕನ್ನಡ ಟೀಚರು, ಕಾವ್ಯ ಸ್ಪರ್ಧೆ ಇಡೋರು. ಅವಾಗ ಸುಮ್ನೆ ಕಾವ್ಯ ಸ್ಪರ್ಧೆಗೆ ಅಂತ ಕವನ ಬರೆಯಕ್ಕೆ ಶುರು ಮಾಡ್ತಾ ಆಮೇಲೆ ಬರಿತಿದ್ದೆ, ಆದ್ರೆ ಎಲ್ಲಿನೂ ನಮ್ ಪ್ರಕಟ ಮಾಡಿಲ್ಲ. ಅನಂತರದಲ್ಲಿ ಮಾನಸದಲ್ಲಿ ಕೆಲವು, ಮತ್ತೆ ನಮ್ಮ ಹೊಸತ್ತುಗೆ ಒಂದೆರಡು ಪದ್ಯ ಕಳಿಸಿರ್ಬೋದು, ಬಿಟ್ಟರೆ ನಾನೇನು ಅಷ್ಟು ಕಳಿಸಿಲ್ಲ. ಆದ್ರೆ ಎರಡು ಕವನ ಸಂಕಲನಗಳನ್ನ ಪ್ರಿಂಟ್ ಮಾಡಿದ್ವಿ ಮೊದಲು 2001 ಲೇಬರ್ ವಾರ್ಡಿನಲ್ಲಿ ಒಂದು ದಿನ ಅಂತ, ಆಮೇಲೆ ನೆತ್ತಿ ಸುಟ್ಟ ಕಾಲ ಅಂತ 18. ಆವಾಗ 2 ಕವನ ಸಂಕಲನ ಬಂದಿದೆ ನಂದು. ನಾ ಪದ್ಯ ಸ್ಪಾಂಟೇನಿಯಸ್ ಓವರ್ ಫ್ಲೋ ಅಲ್ವಾ, ಅದು ನಮ್ ಫೀಲಿಂಗ್ಸ್, ಪವರ್ಫುಲ್ ಫೀಲಿಂಗ್ಸ್, ನಮ್ಗೆ ಯಾವಾಗೋ ಅನ್ಸುತ್ತೆ ಏನೋ ವಿಷಯ ಕಾಡುತ್ತೆ, ಅವಾಗ ಒಂದ್ ಬರ್ದಿರೋದು, ಆತರ ಸಿದ್ಧತೆಗಳಿಲ್ಲದೆ ಬರೆದ ಪದ್ಯಗಳು. ಆದ್ರೆ ವಿಮರ್ಶೆಗೆಲ್ಲ ಸಿದ್ಧತೆ ಬೇಕಾಗತ್ತೆ, ಅದಕ್ಕೆ ಓದ್ಬೇಕಾಗತ್ತೆ, ಓದಿದ್ಮೇಲೆ ಚಿಂತನೆ ಮಾಡ್ಬೇಕಾಗತ್ತೆ, ಮತ್ತೆ ಅದಕ್ಕೆ ರೆಫರೆನ್ಸಸ್ ನು ಹುಡುಕ್ಬೇಕಾಗತ್ತೆ. ಆ ತರದ್ದು ಒಂದು ಸಿದ್ಧತೆ ಮಾಡ್ಕೋಬೇಕಾದ್ರೆ, ಮತ್ತೆ ನಾನು ತುಂಬಾ ಹೆಚ್ಚು ಕೆಲಸ ಮಾಡಿರೋದು ಸಂಶೋಧನೆಗಳಲ್ಲಿ. ನಾನು ಅಲ್ಲಿ ಇನ್ನೊಂದು PhD ಆ ಸಂಶೋಧನೆ ಅಷ್ಟೇ ಅಲ್ಲ, ಅಲ್ಲಿ ಹೋದ್ಮೇಲೆ ನಾನು ಒಂದು 11 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಬೇರೆ ಬೇರೆ. ಈಗ ನಮ್ಮ ಜಿಲ್ಲಾ
1: ಸಂಪಾದನೆ
0: ಮಾಡೋದ್ರ ಜೊತೆಗೆ ಬಿಜಾಪುರ ಜಿಲ್ಲೆಗೆ ಒಂದು ಸಮಗ್ರ ಬಿಜಾಪುರ ಜಿಲ್ಲಾ ವರದಿ ಒಂದು ತಯಾರು ಮಾಡಿದ್ದೀನಿ. ಆಮೇಲೆ 2014 ಮಾನವ ಅಭಿವೃದ್ಧಿ ವರದಿಯನ್ನ ಮಾಡಿದ್ದೀನಿ. ಆಮೇಲೆ UGC ಎರಡು ಪ್ರಾಜೆಕ್ಟ್ಸ್, ಒಂದು ಪ್ರಜನನ ಆರೋಗ್ಯ ಮಹಿಳೆಯರಲ್ಲಿ ಪ್ರಜನನ ಆರೋಗ್ಯದ ಸ್ಥಿತಿಗತಿ ಅದು ಒಂದು ಅಧ್ಯಯನ ಮಾಡಿದ್ವಿ, ಒಂದು ಸಿದ್ಧಿ ಜನಾಂಗದ ಅಧ್ಯಯನ ಮಾಡಿದ್ವಿ. ಮತ್ತೆ ಸಾಹಿತ್ಯ ಅಕಾಡೆಮಿ ಅವರು ನನಗೆ ಕುಂಚಿಕೊರವರು ಅಲಿಮಾರಿ, ಆ ಕುಂಚಿಕೊರವರು ಅಧ್ಯಯನ ಮಾಡುವಾಗ್ಲೂ ಕೂಡ ನಾನು ಆ ಕೆಲಸಗಳನ್ನ ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಮಹಿಳಾ ಸಾಂಸ್ಕೃತಿಕ ಕೋಶಗಳನ್ನ ಮಾಡುವಾಗ ನಾವು ತುಂಬಾ ಅಧ್ಯಯನಗಳು ಮಾಡಿದ್ವಿ, ಸಂಪುಟಗಳು ಬಂದಿವೆ. ಅದಾದ್ಮೇಲೆ ಬೇಟಿ ಬಚಾವ್ ಬೇಟಿ ಪಡಾವ್ ಬಿಜಾಪುರನ ಆಯ್ಕೆ ಮಾಡ್ಕೊಂಡಿದ್ರು, ಅದ್ರ ಮೌಲ್ಯಮಾಪನವನ್ನ ನಾವೊಂದು 3 ಮೇಷ್ಟ್ರು ಸೇರ್ಕೊಂಡು ಮಾಡಿದ್ವಿ. ಕುಂಚಿಕೊರವ್ರದ್ದು ವರ್ಕ್ ಮಾಡೋವಾಗಂತೂ ಅವರು ನನ್ಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂದ್ರೆ, ನೀವೆಲ್ಲ ನಮ್ಮ ಹತ್ರ ಮಾಹಿತಿ ಪಡ್ಕೊಂಡು ಲಾಭ ಮಾಡ್ಕೊತೀರಿ, ನಮಗೇನ್ ಮಾಡ್ತೀರಿ ಅಂತ. ಆಗ ನಾನು ಅದೊಂದು ಚಾಲೆಂಜಿಂಗ್ ಆಗಿ ತಕೊಂಡು ನಮ್ಮ ಸ್ಟೂಡೆಂಟ್ ಹತ್ರ ಒಂದು ಪ್ರಾಯೋಗಿಕ ಅಧ್ಯಯನ ಮಾಡಿಸಿದೆ. ನಾನು ಕುಂಚಿಕೊರವರ ಪ್ರಾಯೋಗಿಕ ಅಧ್ಯಯನ, ಅದು ಸೋಷಿಯಲ್ ಸೈನ್ಸ್ ಅಲ್ಲಿ ಇಡೀ ಭಾರತದಲ್ಲಲ್ಲ ವಿಶ್ವದಲ್ಲೇ ಮೊದಲ ಅಧ್ಯಯನ ಅದು. ಆತರ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಸೋಷಿಯಲ್ ಸೈನ್ಸ್ ಅಲ್ಲಿ ಯಾರು ಹಮ್ಮಿಕೊಡಲ್ಲ, ನಾವು ಅವ್ರಿಗೆ ಪ್ರೋಗ್ರಾಮ್ ಕೊಡೋದು, ಅದರಿಂದ ಆದ ಬದಲಾವಣೆಯನ್ನು ಗುರುತಿಸೋದು, ಅದ ನೆಕ್ಸ್ಟ್ ಎಲ್ಲಿ ಕರ್ಕೊಂಡೋಯ್ತು ಅವ್ರನ್ನ ಅಂತ ತೋರಿಸೋದು, ಆ ತರದ ಅಧ್ಯಯನ. ಅದನ್ನ ರಿವ್ಯೂ ಮಾಡಿದವರೆಲ್ಲಾನು ಅದ ಬಗ್ಗೆ ತುಂಬಾ ಮೌಲಿಕವಾದ ಮಾತುಗಳನ್ನ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವು ಅವ್ರಿಗೆ ಹತ್ತತ್ರ 50 ಲಕ್ಷ ಲೋನ್ಸ್ ಕೊಡಿಸಿದ್ದೀವಿ ಅವ್ರಿಗೆ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ರಾ ಮೆಟೀರಿಯಲ್ ಸಂಗ್ರಹಕ್ಕೆ ಅವ್ರ ಲಾರಿನ ಕೊಡ್ಬೇಕಲ್ಲ, ಆ ಲಾರಿ ಬಾಡಿಗೆನೆ ಅವ್ರಿಗೆ ತುಂಬಾ ವಜ್ಜೆ. ಆ ಲಾರಿ ಬಾಡಿಗೆಯನ್ನ ಫುಲ್ಫಿಲ್ ಮಾಡಷ್ಟು ಹಣ ಸಿಕ್ಕರೆ ಅವರು ವರ್ಷ ಪೂರ್ತಿ ಪರಿಕೆಯನ್ನ ಮಾಡಿಕೊಂಡು ಜೀವನ ವಿಧಾನ ನಡೆಸ್ತಾರೆ. ಆ ಕಾರಣಕ್ಕೆ ನಾವು ಒಂದು ಸಬ್ಸಿಡಿ ಲೋನ್ ಕೊಡಿಸಿದ್ವಿ. ಆ ಸಬ್ಸಿಡಿ ಲೋನ್ ಅವ್ರಿಗೇನಾಯ್ತು, ಮೂಲಧನ ಸಿಕ್ಕಿತ್ತಲ್ಲ ಕಚ್ಚಾ ವಸ್ತು ತಕೊಳಕ್ಕೆ, ಹಾಗಾಗಿ ಅವರ 1 ವರ್ಷದ ಆದಾಯ. ಆಮೇಲೆ ಅವ್ರಿಗೆ ನಾವು ಪ್ಲಾನ್ ಹೇಳ್ಕೊಟ್ವಿ, ಕಚ್ಚಾ ವಸ್ತುಗೆ ಎಷ್ಟು ದುಡ್ಡು ಬಿತ್ತು, ಇದರಿಂದ ಎಷ್ಟು ಪರಿಕೆ ತಯಾರಾಗತ್ತೆ, ಆ ಪರಿಕೆ ತಯಾರ್ ಮಾಡಕ್ಕೆ ನೀವು ಎಷ್ಟು ದಿನ ಮಾನವ ದಿನಗಳನ್ನ ಹಾಕ್ತೀರಿ, ಅದೆಲ್ಲವನ್ನೂ ಕೂಡಿ ಪರಿಕೆಗೆ ಬೀಳುವ ಹಣನ ನಾವು ಖರ್ಚನ್ನ ಒಂದಕ್ಕೆ 3 ರೂಪಾಯಿ ಬಿದ್ರೆ ನಿಮಗೆ ಲಾಭವಾಗಿ 2 ರೂಪಾಯಿ ಬೇಕು. ಯಾಕಂದ್ರೆ ಅವರು ಆಟೋದಲ್ಲಿ ಹೋಗ್ತಾರೆ, ಆ ಊರುಗಳಲ್ಲೆಲ್ಲ ಒತ್ಕೊಂಡು ಓಡಾಡ್ತಾರೆ, ಪರಿಕೆ ಮಾಡ್ತಾರೆ. ಒಂದು ಪರಿಕೆ ನೀವು 5 ರೂಪಾಯಿ ಮಾರಿದ್ರೆ ಮಾತ್ರ ಲಾಭ. ಅವಾಗಲೇ ಅವರೆಲ್ಲ 1 ರೂಪಾಯಿಗೆ 2 ರೂಪಾಯಿಗೆ ಮಾರ್ತಿದ್ರು, ಅದರಿಂದ ಲಾಸ್ ಆಗ್ತಿದ್ರು. ಅದು ಗೊತ್ತಾಗ್ತಿರ್ಲಿಲ್ಲ. ಯಾರೋ ಊಟ ಕೊಟ್ರೆ ಪರಿಕೆ ಕೊಟ್ಬಿಡ್ತಿದ್ರು, ಯಾರೋ ಒಂದು ಇಡೀ ಜೋಳ ಕೊಟ್ರೆ ಪರಿಕೆ ಕೊಟ್ಬಿಡ್ತಿದ್ರು. ಅದನ್ನೆಲ್ಲ ಅವ್ರಿಗೆ

0: ಅರ್ಧಟ್ಟು ಮಾಡಿ ಹೇಗೆ ನೀವು ಪರಿಕೆ ಮಾಡಬೇಕು ಅನ್ನೋದನ್ನ ಹೇಳಿ ಅದಕ್ಕೊಂದು ಮೌಲ್ಯ ಕಲ್ಪಿಸಿದ್ವಿ ನಾವು ಅವ್ರ ಪ್ರಾಡಕ್ಟ್ಗೆ. ಅದು ಅವ್ರಿಗೆ ಹೆಚ್ಚು ಪರಿಣಾಮ ಆಯ್ತು. ಅದ್ರ ಮೂಲಕ ಮಕ್ಕಳಿಗೆ, ಅವ್ರ ಮಕ್ಕಳುಗಳು ಏನ್ ಮಾಡ್ತಿದ್ರು, ತಾಯಿಂದ್ರು ಬೆಳಿಗ್ಗೆನೆ ಹೋಗ್ಬಿಡ್ತಿದ್ರಲ್ಲ, ಇವ್ರು ಭಿಕ್ಷೆ ಬೇಡಕ್ ಹೋಗೋರು, ಊಟ ಇರ್ಲಿಲ್ಲ ಹೊಟ್ಟೆ ಹಸುವಿಗೆ ಮನೆಗಳಿಗೆ, ಅವ್ ಮಾಡ್ಕೊಂಡು ಹಸದೆ ಎಂತದ್ದು ಅನ್ನ ತಿನ್ಕೊಂಡು ಅವ್ರ ಆರೋಗ್ಯ ಅದೆಲ್ಲ ಸಮಸ್ಯೆ ಇತ್ತು. ಅದಕ್ಕೆ ನಾವು ಅಲ್ಲಿ ಒಂದು ಅಂಗನವಾಡಿ ಮಾಡಿಸಿದ್ವಿ. ಬೆಳಿಗ್ಗೆನೆ ಅನ್ನ ಮಾಡಿ ಬಿಟ್ಟು ಹೋಗ್ಬೇಕು ಅಂತ ನಾವು ಅವ್ರಿಗೆಲ್ಲ ಒಂದ್ ತಾಕೀತ್ ಮಾಡಿದ್ಮೇಲೆ ಮಕ್ಕಳು ಭಿಕ್ಷೆ ಬೇಡದ್ ಬಿಟ್ಟು. ಈಗ ಅವ್ರ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇದಾರೆ, ಶಾಲೆಗೆ ಹೋಗ್ತಿರ್ಲಿಲ್ಲ ಮಕ್ಕಳು. ಅವರಲ್ಲಿ ಇದ್ದಂತ ಹುಡುಗರು ಓದಿದವ್ರನ್ನೇ ಹೇಗೆ ಲೋನ್ ಪಡ್ಕೋಬೇಕು ಅಂತ ಬ್ಯಾಂಕ್ಗಳಿಗೆ ಅವ್ರನ್ನ ಪರಿಚಯಿಸಿ, ಅವರಲ್ಲಿದ್ದ ಒಂದು ಭಯ ಇತ್ತಲ್ಲ ಮುಖ್ಯವಾಹಿನಿಗೆ ಹೋಗಿ ಹೇಗೆ ಸಂಪರ್ಕ ಕಲ್ಪಿಸಬೇಕು ಅದನ್ನೆಲ್ಲ ಸ್ವಲ್ಪ ನಾವು ಅವರಿಂದ ತೆಗೆದು, ಈಗ ಯಾವಾಗ ಬೇಕಾದ್ರೂ ಅವ್ರು ನಮ್ಮಲ್ಲಿ ಅಲ್ಲಿ ಮಲ್ಲಮ್ಮ ಎಳವಾರ್ ಅಂತಿದ್ದಾರೆ, ಅವ್ರ ಮಹಿಳಾ ಚೈತನ್ಯ ಬ್ಯಾಂಕ್ ಕಟ್ಟಿದ್ದಾರೆ, ಅವ್ರ ಹತ್ರ ಹೋಗಿ ನೀವು ತಕೊಳ್ಬಹುದು 25,000. ಅದು ವಾಪಸ್ ಕಟ್ಟಿದ್ರೆ ಮತ್ತೆ ಅವ್ರು ಕೊಡ್ತಾರೆ. ಅವರಿಗೆ ಪಿಗ್ಮಿಯು ಮಾಡಿಸಿದ್ವಿ, ದಿನ ದಿನ ತುಂಬಿಟ್ರೆ ಅವ್ರ ದುಡ್ಡು ಈಸಿ ಆಗತ್ತೆ ಅನ್ನೋದನ್ನ ಅವ್ರಿಗೆ ಅದನ್ನೊಂದು ವ್ಯವಸ್ಥೆ ಮಾಡಿ, ಈಗ ಅವರು ಯಾವಾಗ ಮುಗಿಯಿತೋ ಬೇಕಾದಾಗ ಅಲ್ಲಿ ಹೋಗಿ ಲೋನ್ ತಕೋತಾರೆ, ಮತ್ತೆ ಕಟ್ತಾರೆ. ಆ ತರದ ಒಂದು ಆಕ್ಸೆಸ್ ಅಂದ್ರೆ ಮೀಟರ್ ಬಡ್ಡಿಯಿಂದ ತಪ್ಪಿಸ್ಕೊಂಡು ಅವ್ರಿಗೊಂದು, ಹೌದು ಈಗ ಅವರು ಬಹಳ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ ಅವರು ಆರೋಗ್ಯವಾಗಿ. ಮತ್ತೆ ಅವ್ರಿಗೆ ಆರೋಗ್ಯ, ನಾವು ಅಲ್ಲಿ ಇಬ್ರು ಮೂರ್ ಅಜ್ಜಿಯರಿಗೆ ಕ್ಯಾಟ್ರಾಕ್ಟ್ ಬಂದು ಕಣ್ ಕಾಣಿಸ್ತಿರ್ಲಿಲ್ಲ, ಅವ್ರು ದುರ್ಗಮ್ಮ ಆಗ್ಬಿಟ್ಟಿದ್ದಾಳೆ ಕಣ್ ಕಾಣಲ್ಲ ಅಂತ ಅವ್ರಿಗೆ ಆಮೇಲೆ ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಆಪರೇಟ್ ಮಾಡಿಸಿ, ಆಮೇಲೆ ನೋಡಿ ದುರ್ಗವ್ಯದಲ್ಲ ಇದು ಕಣ್ಣಿನ ಬ್ಯಾನ್ ಇದು ಅಂತ ಹೇಳಿ ಆಪರೇಟ್, ಕಣ್ಣು ಇವಾಗ ಕಾಣಿಸ್ತಾ ಇದೆ. ಈಗ ಅವ್ರಿಗೆ ಗೊತ್ತಾಯ್ತು, ಓ ನಮ್ಗೆ ಕಣ್ ಕಾಣದೆ ಆದ್ರೆ ಆಸ್ಪತ್ರೆಗೆ ಹೋಗ್ಬಹುದು, ದುರ್ಗಿ ಕಾಟ ಅಲ್ಲ ಅಂತ. ಇಂಥವ್ದು ಅಂದ್ರೆ ಕೆಲವು ಸಾರಿ
1: ಹೊರಗಡೆ ತಂದ್ರಿ.
0: ಆಮೇಲೆ ಅವ್ರಿಗೆ ಹೆಲ್ತ್ ಚೆಕಪ್ಗಳು ತುಂಬಾ ನಿರಂತರವಾಗಿ ಅವ್ರಿಗೆ ಹೆಣ್ಮಕ್ಳಿಗೆ ಹೆಲ್ತ್ ಚೆಕಪ್ಗಳನ್ನ ಮಾಡಿಸಿದ್ವಿ. ಅವ್ರಿಗೆ ಈ ಪ್ರೋಗ್ರಾಮ್ ಕೊಟ್ಟಿದ್ರಿಂದ ಹೇಗೆ ಅವ್ರಿಗೆ ಅವೇರ್ನೆಸ್ ಬಂತು, ಅವೇರ್ನೆಸ್ ಅವ್ರನ್ನ ಶಾಲೆ ಅತ್ತ ಮಕ್ಕಳನ್ನ ಕಳ್ಸೋಗೆ ಹೆಂಗ್ ಮಾಡ್ತೋ. ಮತ್ತೆ ಮಕ್ಕಳನ್ನ ಈಗ ನೋಡಿ 14 ವರ್ಷದ ಒಳಗಡೆ ಮಗು ದುಡಿಬಾರ್ದು ಅಂತಾರೆ, ಆದ್ರೆ ಈ ಮಕ್ಕಳು ಏನ್ ಮಾಡ್ತಾರೆ, ಸಂತೆ ಇರುತ್ತಲ್ಲ ಪರಕೆ ಮಾರಕ್ ಹೋಗ್ಬಿಡ್ತಾರೆ. ನಾವು ಮನೆಗಳಲ್ಲಿ ತೋಟ, ಆದ್ರೆ ಪೊಲೀಸ್ ಪರಕೆ ಮಾರುವಾಗ ಅವ್ರ ಮಕ್ಕಳನ್ನ ಹಿಡ್ಕೊಂಡು ಹೋಗ್ಬಿಡ್ತಿದ್ವಿ. ಆತರ ನಾವು ಅವ್ರನ್ನ ಹಿಡಿಬಾರ್ದು, ಯಾಕೆ ಹಿಡಿಬಾರ್ದು ಅಂತ ಅವ್ರಿಗೂ ಹೇಳಿ, ಮಕ್ಕಳು ಸಣ್ಣ ಮಕ್ಳು ಕಳಿಸ್ಬೇಡಿ, ನಿಮ್ ಜೊತೆ ಕರ್ಕೊಂಡ್ ಬನ್ನಿ ಅಂತೆಲ್ಲ. ಅಂದ್ರೆ ಈ ತರ ಸಮಗ್ರವಾಗಿ ಅವರ ಬದುಕಿಗೆ ನಾವು ಅಲ್ಲಿ ನಿರಂತರವಾಗಿ ಸಪೋರ್ಟಿವ್ ಆಗಿದ್ದಿದ್ರಿಂದ ಅವರಲ್ಲಿ ಒಂದು ಆತ್ಮವಿಶ್ವಾಸ ಮತ್ತು ಜನರ ಜೊತೆ ವ್ಯವಹಾರದ ಒಂದು ಪ್ರಜ್ಞೆ ಜಾಗೃತ ಆಯ್ತಲ್ಲ, ಈಗ ಅವರು ಅವ್ರ ಪಾಡ್ಗವರೆಲ್ಲ ಮಾಡ್ಕೋತಾರೆ, ಚೆನ್ನಾಗಿ ಹೋಗಿದ್ದಾರೆ
1: ಆರ್ಥಿಕವಾಗಿ ಸಾಮಾಜಿಕವಾಗಿ. ಹಾಗೂ ಇನ್ನೊಂದು ಕಡೆ ಕಾನೂನಿನ ಅರಿವನ್ನು ಕೂಡ
0: ಕೊಟ್ಟಿದ್ದು.
1: ಇಷ್ಟೊತ್ತು ನಮ್ಮ ಜೊತೆ ಕುಳಿತು ಸಾಕಷ್ಟು ಯೋಜನೆಗಳ ರೂಪುರೇಷೆಯ ಕುರಿತು ಮಾತನಾಡಿದ್ರಿ ಮೇಡಮ್. ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಕಾರ್ಯಗತವಾಗ್ಲಿ ಅಂತ ಆಶಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಮನದಾಳದ ಮಾತುಗಳನ್ನ ಶ್ರೋತೃ ಬಾಂಧವರೊಡನೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಮೇಡಮ್.
0: ನಮಸ್ಕಾರ. ನೀವು ಕೂಡ ನನ್ನ ಕರೆದು ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡಿಸಿದ್ದಕ್ಕಾಗಿ ಕೇಳುಗರಿಗೂ ಮತ್ತೆ ನಡೆಸಿಕೊಟ್ಟ ನಿಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ತೆ.
1: ನಮಸ್ಕಾರ ಮೇಡಮ್.
2: ಇದುವರೆಗೂ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ದಾಕ್ಷಾಯಿಣಿ ಪಿ. ಇದು ಈ ವಾರದ ಕನ್ನಡ ಭಾರತಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಉಬ್ಬು ರಕ್ತನಾಳದ ಸಮಸ್ಯೆ ಮತ್ತು ಚಿಕಿತ್ಸೆ.

0: ಈ ಕುರಿತು ಡಾಕ್ಟರ್ ವಿಕ್ರಮ್ ಬಿಳಿಗಿರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈಗ ಕೇಳೋಣ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ವ್ಯಕ್ತಿ ನಡೀತಿರಬೇಕಾದ್ರೆ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ನರಗಳ ಉಬ್ಬುವಿಕೆಯನ್ನು ನೋಡ್ತೀವಿ. ಆಮೇಲೆ ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಕೊಡಬೇಕು ಅಂತ ಅನ್ನೋದು ಅಷ್ಟಾಗಿ ಗೊತ್ತಿರಲ್ಲ. ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ನಿರ್ಲಕ್ಷ್ಯ ವಹಿಸೋದೇ ಜಾಸ್ತಿ. ಆಮೇಲೆ ನರಕ್ಕೆ ಸಂಬಂಧಪಡೋ ಹಾಗೆ ಇನ್ನಿತರ ಕೆಲವು ಸಮಸ್ಯೆಗಳಿರ್ತದೆ. ಆ ಉಬ್ಬಿರೋ ನರಗಳನ್ನು ಹೇಗೆ ಸರ್ಜರಿ ಮೂಲಕ ಸರಿಪಡಿಸಬೇಕು ಇತ್ಯಾದಿ ಎಲ್ಲ ಇರುತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿಕ್ರಮ್ ಎಸ್ ಬಿಳಿಗಿರಿ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ತಾವು ವ್ಯಾಸ್ಕ್ಯುಲರ್ ತಜ್ಞರು, ಅಂದರೆ ಉಬ್ಬಿರುವ ನರಗಳಿಗೆ ಸಂಬಂಧಪಡೋ ಹಾಗೆ ಯಾವ ರೀತಿ ಚಿಕಿತ್ಸೆ ಮಾಡಬಹುದು ಇತ್ಯಾದಿಗಳ ಬಗ್ಗೆ ತಾವು ಚಿಕಿತ್ಸೆ ಕೊಡ್ತೀರಿ, ಸರ್ಜನ್ ಬೇರೆ ನೀವು. ಈ ರೀತಿಯಾದಂತಹ ಒಂದು ಉಬ್ಬಿರುವ ನರಗಳು ಸಹಜವಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ, ಅದು ಸಮಸ್ಯೆ ಅಂತಲೇ ಗೊತ್ತಿರಲ್ಲ ನಮಗೆ. ಹೇಗೆ ಸರ್ ಅದು?
2: ಸರ್, ಈಗ ರಕ್ತನಾಳಗಳು ಉಬ್ಬಿರೋದು ಇವತ್ತು 100 ಒಂದು 60-70% ಜನಕ್ಕೆ ಇದು ವೆರಿ ಕಾಮನ್ ಪ್ರಾಬ್ಲಮ್. ಈಗ ನಮ್ಮ ಡೇ ಟು ಡೇ ಲೈಫ್ ಸ್ಟೈಲಲ್ಲಿ ಈ ಪ್ರೊಲಾಂಗ್ ನಿಂತ್ಕೊಳ್ಳೋಂಥ ಕೆಲಸಗಳು, ಪೊಲೀಸ್ ಅವರಾಗ್ಬೋದು, ಪೋಸ್ಟ್ ಮ್ಯಾನ್ಗಳಾಗ್ಬೋದು, ನಡೆದಾಡೋರಾಗ್ಬೋದು, ಬಸ್ ಕಂಡಕ್ಟರ್ಗಳಾಗ್ಬೋದು, ಆಮೇಲೆ ಗ್ರಾಮೀಣ ಭಾಗದಲ್ಲಿ ಈ ರೈತಾಪಿ ಇವರು ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡೋರಿಗೆ ರಕ್ತನಾಳಗಳು ಉಬ್ಬೋದು. ನಾವು ವೆರಿಕಸ್ ವೇನ್ ಅಂತ ಕರಿತೀವಲ್ಲ, ಇದು ವೆರಿ ತುಂಬ ಕಾಮನ್ ಆಗಿರ್ತದೆ. ಎಸ್ಪೆಷಲಿ ಎಲ್ಲಿ ಜಾಸ್ತಿ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳೋಂಥ ಕೆಲಸಗಳು ಇರ್ತದೋ ಅವ್ರಿಗೆ ಓವರ್ ಟೀಚರ್ಸ್ಗಳು ಎಸ್ಪೆಷಲಿ ಅವ್ರಿಗೆ ಓವರ್ ಎ ಪೀರಿಯಡ್ ಆಫ್ ಎ ಟೈಮ್ ಈ ರಕ್ತನಾಳಗಳು ಉಬ್ಕೊಳ್ಳುತ್ತೆ ಸರ್.
1: ಅಲ್ವಾ, ತಾವು ಹೇಳಿದ್ರೆ ನೋಡಿ, ಈಗ ಕೆಲವರು ಅನಿವಾರ್ಯವಾಗಿ ನಿಲ್ಲಬೇಕಾಗತ್ತೆ, ಶಿಕ್ಷಕರಾಗಿರ್ಬೋದು, ಲೆಕ್ಚರಾಗಿರ್ಬೋದು, ಅಥವಾ ಏನೇ ತರಬೇತಿ ಕೊಡೋರು, ಆಮೇಲೆ ಕಂಡಕ್ಟರ್ಗಳು, ನಿಂತು ಕೆಲಸ ಮಾಡಿದ್ರೇ ಜೀವನ ನಡೀತಾ ಇರ್ತದೆ ಅವರ ಬೇರೆ ಬೇರೆ ಲೇಬರ್ಸನ್ನು ತಗೊಂಡಾಗ. ಆದರೆ ಅದು ಸಮಸ್ಯೆ ಅಂತ ಅನ್ನೋದು ಯಾವಾಗ ಶುರು ಆಗುತ್ತೆ ಸರ್? ಈಗ ಒಂದು ಹಂತ ಇರ್ಬೋದಲ್ಲ, ಸ್ಟಾರ್ಟಿಂಗ್ನಲ್ಲಿ ಗೊತ್ತಾಗಲ್ಲ.
2: ಯೂಶ್ವಲಿ ಈ ರಕ್ತನಾಳಗಳು ಉಬ್ಬೋದು, ಇಟ್ಸ್ ನಾವು ಎರಡು ಥರ ಅದನ್ನು ಕ್ಲಾಸಿಫಿಕೇಶನ್ ಮಾಡ್ತೇವೆ. ಒಂದು ಪ್ರೈಮರಿ ಕಾಸಸ್ ಅಂತ ಕರಿತೀವಿ, ಇನ್ನೊಂದು ಸೆಕೆಂಡ್ರಿ ಕಾಸಸ್. ಈ ಪ್ರೈಮರಿ ಕಾಸಸ್ ಏನಂದ್ರೆ, ಕೆಲವು ವ್ಯಕ್ತಿಗಳಿಗೆ ಹುಟ್ಟುತ್ತಾನೆ ರಕ್ತನಾಳದಲ್ಲಿ ಕೆಲವೊಂದು ಎನ್ಝೈಮ್ಸ್ ಡಿಫಿಷಿಯನ್ಸಿಯಿಂದ ರಕ್ತನಾಳಗಳೇ ಸಂಕುಚಿತ ಇದನ್ನ ಪ್ರಾಬ್ಲಮ್ ಇರುತ್ತೆ. ಇನ್ ಕೆಲವರು ಅಕ್ವೈರ್ಡ್ ಅಂತ ಹೇಳಿದ್ವಿ, ಈಗ ನಾವು ಹಿಂದೆ ಮಾತಾಡಿದ ತರ ಈ ಪ್ರೊಫೆಷನಲ್ ಇಂದನು ವೆರಿಕೋಸ್ ವೇನ್ಸ್ ಆಗೋದಿದೆ. ಈ ಪ್ರೈಮರಿ ಏನೇ ಇದೆ ಜೆನೆಟಿಕ್ ಅಂತ ಹೇಳಿದ್ನಲ್ಲ, ಇದನ್ನ ನಾವು ಏನು ಕರೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಇದು ರಕ್ತಗತವಾಗಿ ಬಂದಿರುತ್ತೆ. ಸೆಕೆಂಡ್ರಿ ಕಾಸಸ್ ನಾವು ಅವಾಯ್ಡ್ ಮಾಡಿದ್ರೆ ಇದನ್ನ ನಾವು ಮುಂದೆ ತಳ್ಳಬಹುದು. ಪ್ರೆಗ್ನೆನ್ಸಿ ಕಾಮನೆಸ್ಟ್ ಕಾಸ್, ಮತ್ತೆ ಓಲ್ಡ್ ಏಜ್ ಪೀಪಲ್ ಈಗ ಕಾನ್ಸ್ಟಿಪೇಷನ್, ಟಾಯ್ಲೆಟ್ ಅಲ್ಲಿ ಇದಾಗಲ್ಲ, ಅವ್ರಿಗೆ ಅಬ್ಡಾಮಿನಲ್ ಪೆಲ್ವಿಕ್ ಮಾಸಸ್, ಫೈಬ್ರಾಯ್ಡ್ ಯುಟ್ರಸ್, ನಾವು ಹೊಟ್ಟೆ ಒಳಗಿರುವಂತ ಏನಾದರೂ ಗೆಡ್ಡೆಗಳು ಆತ್ರೆ ಅಂದ್ರೆ ಇದ್ದು ಹೊಟ್ಟೆಲಿರೋ ರಕ್ತನಾಳಗಳನ್ನ ಈ ಗೆಡ್ಡೆಗಳು ಪ್ರೆಸ್ ಮಾಡಿದ್ರೆ ಅವಾಗ ಇದನ್ನ ನಾವು ಈ ರಕ್ತನಾಳಗಳು ಉಬ್ಕೊಳ್ಳುತ್ತೆ. ಪ್ರೆಗ್ನೆನ್ಸಿ ಸಮಟೈಮ್ಸ್ ಏನು ಹೇಳ್ತಾರೆ, ಇಟ್ಸ್ ಎ ವೆರಿ ಕಾಮನ್. ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ವೆರಿಕೋಸ್ ವೇನ್ ಇರುತ್ತೆ, ಆಮೇಲೆ ಹೊಟ್ಟೋಗ, ಬಿಕಾಸ್ ಅಬ್ಡಾಮಿನಲ್ಲಿ ಮಾಸಸ್ಸಲ್ಲಿ ಅದು ಪ್ರೆಸ್ ಮಾಡುತ್ತೆ. ಒಂದ್ಸಲ ಡೆಲಿವರಿ ಆದಮೇಲೆ ವೇನ್ಸ್ ಕಂಪ್ರೆಷನ್ ಕಡಿಮೆ ಆದ ತಕ್ಷಣ ಆಟೋಮೆಟಿಕ್ಲಿ ಇಟ್ ರಿವರ್ಟ್ ಬ್ಯಾಕ್ ಟು ಒರಿಜಿನಲ್.
1: ಈಗ ಸಾಮಾನ್ಯವಾಗಿ ನಿಲ್ಲುವಾಗ ಈಗ ಕಾಲಿನ ಮೇಲೆ ಒತ್ತಡ ಬರಬಹುದು, ಅಥವಾ ಕೈ ಮೇಲೆ ಕೈಯಿಂದನೇ ಜಾಸ್ತಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ನೋಡೋಕ್ಕೆ ತುಂಬ ಗಟ್ಟಿಯಾಗಿರ್ಬೋದು ನಿಜ ಕಾಣಿಸೋಕೆ, ಆದರೆ ಸಮಸ್ಯೆ ಅಂತ ಅದು ಯಾವಾಗ ಶುರು ಆಗುತ್ತೆ? ಈಗ ಫಸ್ಟಿಗೆ ಆರಂಭದಲ್ಲಿ ಸ್ವಲ್ಪ ಇರುತ್ತೆ, ಆಮೇಲೆ ಜಾಸ್ತಿ ಆಗುತ್ತೆ, ಆಮೇಲೆ ಅವರು ವಯಸ್ಸಾದಂಗಾದಂಗೆ ಆ ಕೆಲಸ ಮಾಡೋದನ್ನು ಬಿಟ್ಟಿರ್ಬೋದು, ನಿಲ್ಲಿಸಿರ್ಬೋದು, ಆವಾಗ ಅದು ಕಮ್ಮಿ ಆಗುತ್ತಾ?
2: ಈಗ ವೆರಿಕೋಸ್ ವೇನಲ್ಲಿ ಸರ್, ಈಗ ನಾವು ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಏನಂದರೆ, ಈಗ ರಕ್ತನಾಳಗಳು ಮುಚ್ಚೋಗಿರೋದು ಬೇರೆ, ಇದು ಆರ್ಟೀರಿಯಲ್ ಪ್ರಾಬ್ಲಮ್. ಅಂತಂದರೆ ಈಗ ಕ್ರಾನಿಕ್ ಸ್ಮೋಕರ್ಸ್ ಇರ್ತಾರೆ, ಅವರಿಗೆ ರಕ್ತನಾಳಗಳೇ ಮುಚ್ಚೋಗಿರುತ್ತೆ. ಆ ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಆದಾಗ ಆವಾಗ ನಾವು ಅದನ್ನು ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್, ರಕ್ತನಾಳಗಳು ಮುಚ್ಚೋದ್ರೆ ಹೆಂಗೆ ನಾವು ಹಾರ್ಟಲ್ಲಿ ಹಾರ್ಟ್ ರಕ್ತನಾಳಗಳು ಮುಚ್ಚೋಗುತ್ತೆ, ಹಂಗೆ ಕಾಲಲ್ಲಿರೋ ರಕ್ತನಾಳಗಳು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಅಥೆರೋಸ್ಕ್ಲೆರೋಸಿಸ್ ಆಗಿ ಏಜ್ ರಿಲೇಟೆಡ್ ಆಗಿ ಈ ಥರ ಆದಾಗ ರಕ್ತನಾಳಗಳು ಕಾಲಲ್ಲಿ ಮುಚ್ಚೋದ್ರೆ ನಾವು ಅದನ್ನು ಪೆರಿಫರಲ್ ವ್ಯಾಸ್ಕ್ಯುಲರ್, ಆವಾಗ ಏನಾಗುತ್ತೆ, ಗಾಯಗಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗಲ್ಲ, ಗಾಯಗಳು ವಾಸಿ ಆಗಲ್ಲ, ಜೊತೆಗೆ ಕಾಂಟ್ರಿಬ್ಯೂಟೆಡ್ ಫ್ಯಾಕ್ಟರ್, ಈಗ ಸಕ್ಕರೆ ಕಾಯಿಲೆ ಇರುತ್ತೆ, ಬಿ ಪಿ ಕಾಯಿಲೆ ಇರುತ್ತೆ, ಇದೆಲ್ಲ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಆಗಿ ಒಂದು ಕಾಲಲ್ಲಿ ಗಾಯ ಆದರೆ ವಾಸಿ ಆಗಲ್ಲ. ಇದು ಆರ್ಟೀರಿಯಲ್ ರಕ್ತನಾಳ ಸಪ್ಲೈ ಆಗೋಂಥದ್ದಕ್ಕೆ ಆರ್ಟೀರಿಯಲ್ ಡಿಸೀಸ್ಗೆ ಇದು ಒಂದು ಸೈಡು. ಇನ್ನೊಂದು ಸೈಡು ಈ ಏನು ವೆರಿಕೋಸ್ ವೇನ್ಸ್ ಅಂತ ಕರಿತೀವಿ, ಇದು ವೇನ್ಸ್ ಪ್ರಾಬ್ಲಮ್. ಈಗ ನಮ್ಮ ಕಾಲಲ್ಲಿ ಸೂಪರ್ಫಿಷಿಯಲ್ ಸಿಸ್ಟಮ್, ಡೀಪ್ ಸಿಸ್ಟಮ್ ಅಂತ ಎರಡು ತರ ರಕ್ತನಾಳಗಳು ಇರುತ್ತೆ. ಹೊಟ್ಟೆ ಒಳಗಿಂದ ಹಿಂಗೆ ರಕ್ತನಾಳಗಳು ಬರುತ್ತಲ್ಲ ಕಾಲಿಗೆ, ಒಂದು ಸೂಪರ್ಫಿಷಿಯಲ್ ಸಿಸ್ಟಮ್, ಡೀಪ್ ಸಿಸ್ಟಮ್ ಅಂತ ಇರುತ್ತೆ. ಸೂಪರ್ ಸಿಲ್ಫಿಸ್ ಸಿಸ್ಟಮ್ಗು ಡೀಪ್ ಸಿಸ್ಟಮ್ಗು ಮಧ್ಯೆ ಏಣಿ ಮೆಟ್ಲುಗಳಿರುತ್ತಲ್ಲ, ಆ ಥರ ಒಂದು ಕಡೆ ಡೀಪ್ ಸಿಸ್ಟಮು ಒಂದು ಕಡೆ ಸೂಪರ್ ಸಿಸ್ಟಮ್, ಇದು ಎರಡನ್ನು ಕೋಆರ್ಡಿನೇಟ್ ಇದ್ರೆ ಮಾತ್ರ ಕಾಲಿಂದ ರಕ್ತ ಹೆಂಗೆ ಹಾರ್ಟಿಂದ ಕೆಳಗಡೆ ಹಾರ್ಟ್ ರಕ್ತ ಬರ್ತದೋ ಅದೇ ಥರ ಕೆಳಗಿಂದ ರಕ್ತ ಮೇಲೆ

0: ಹೋಗ್ಬೇಕು. ಸೊ ನಾವು ಕಾಫ್ನ ಏನು ಕಾಲು ಹಿಂಭಾಗ ಇದೆ ಮಂಡಿ ಕೆಳಗಡೆ, ಅದನ್ನ ನಾವು ಪೆರಿಫರಲ್ ಹಾರ್ಟ್ ಅಂತ ಕರಿತೀವಿ. ಮೇ ಅದ್ರ ಉದ್ದೇಶ ಏನಂದ್ರೆ ಕಾಫ್ನ ಅದು ಪಂಪ್ ಮಾಡುತ್ತೆ. ಪ್ರತಿ ಸಲ ರಕ್ತನ ನಾವು ನೆಡೆಯುವಾಗ, ಹೆಜ್ಜೆ ಹಾಕುವಾಗ, ಮಾಡುವಾಗ ರಕ್ತ ಪಂಪ್ ಆಗಿ ಅಪ್ ಟು ನಮ್ಮ ಸೊಂಟದವರೆಗೂ ರಕ್ತ ನಾಳದೊಳಗೆ ವ್ಯಾಲ್ವ್ಸ್ ಅಂತ ಇರ್ತದೆ. ಆ ವ್ಯಾಲ್ವ್ಸ್ ಅದನ್ನ ಬ್ಲಡ್ ಅನ್ನ ಕೆಳಗಡೆಯಿಂದ ಮೇಲಕ್ಕೆ ತಳ್ಳಕ್ಕೆ ಸಹಾಯ
1: ಮಾಡುತ್ತೆ.
0: ಈ ವೆರಿಕೋಸ್ ವೈನ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಈ ಏನು ವೆಸಲ್ದು ವ್ಯಾಲ್ವ್ಸ್ ಇರ್ತದಲ್ಲ, ಹಾರ್ಟ್ ಅಲ್ಲಿ ವ್ಯಾಲ್ವ್ ಇದ್ದಂಗೆ ಆ ವ್ಯಾಲ್ವ್ಸ್ ವೀಕ್ ಆಗಿರುತ್ತೆ. ಹಾಗಾಗಿ ಕೆಳಗಡೆ ಬರೋ ರಕ್ತ ಮೇಲೋಗಲ್ಲ. ಯಾವಾಗ ಕೆಳಗಡೆ ರಕ್ತ ಮೇಲೋಗಲ್ವೋ ಆಟೋಮೆಟಿಕ್ ಆಗಿ ರಕ್ತ ಇದು ನಾಳಗಳು ಉಬ್ಕೊಳ್ಳುತ್ತೆ.
1: ನೋಡಿ ಈಗ ಬಹಳ ವಿಶೇಷ, ನಾವೇನೋ ಅಂದ್ಕೊಂಡ್ಬಿಟ್ಟಿರ್ತೀವಿ ಏನೋ ದೇಹದ ರಕ್ತ ಪರಿಚಲನೆ ತನ್ನ ಪಡೆಗೆ ತಾನು ನಡೀತಾ ಇರ್ತದೆ, ನರಗಳು ಎಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಿರ್ತಾವಂತ. ಅದಕ್ಕೆ ನಾವು ಅದಕ್ಕೆ ಪಂಪಿಂಗಿಗೆ ಒಂದು ಎಲ್ಲೋ ಒಂದು ಎನರ್ಜಿ ಬೇಕಾಗತ್ತೆ. ಅದು ಕಾಲಿಂದ ಬರ್ಬೋದು, ಕೈ ಕಾಲುಗಳನ್ನು ಸ್ವಲ್ಪ ಆಕ್ಟಿವ್ ಆಗಿ ನಾವು ಎಕ್ಸರ್ಸೈಸ್ ಮಾಡೋದ್ರಿಂದ ಆಗಿರ್ಬೋದು. ಒಟ್ಟಾರೆ ಆ ಒಂದು ಇಡೀ ದೇಹದ ರಕ್ತ ಪರಿಚಲನೆಯನ್ನು ಚುರುಕುಗೊಳಿಸಬೇಕಂತಂದಾಗ ಏನಾದರೂ ಒಂದು ಚಟುವಟಿಕೆ ಬೇಕು. ಅದಕ್ಕೆ ತಾವು ಹೇಳೋದು ಸರ್, ಹೆಚ್ಚಾಗಿ ಚಟುವಟಿಕೆಗಳನ್ನು ಮಾಡಿ ಎಕ್ಸರ್ಸೈಸ್ ಮಾಡಿ ಅಂತಂತ ಹೇಳಿ ತಾವು ಹೇಳೋದು ಸರ್. ಈಗ ತಾವು ಹೇಳಿದ್ರಿ ಈಗ ಕೆಳಗಡೆ ಅಡಿಯಿಂದ ನೀವು ಸೊಂಟದ ತನಕ ಆ ಭಾಗದ ತನಕ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಅಲ್ಲಿಂದ ಮುಂದೆ ಜಾಸ್ತಿ ಇನ್ನೂ ಆ್ಯಕ್ಟಿವಿಟಿ ಬೇಕಾಗತ್ತೆ. ಅಲ್ಲಿ ಆ್ಯಕ್ಟಿವಿಟಿ ಇರಲಾರದ ಕಾರಣಕ್ಕಾಗಿ ಏನಾದರೂ ವೆರಿಕೋಸ್ ಏನು ಸಮಸ್ಯೆ ಬರ್ಬೋದಾ, ಅಥವಾ ಅಲ್ಲಿ ಏನೇನು ಸಮಸ್ಯೆ ಬರ್ಬೋದು ಮುಂದೆ?
0: ಈಗ ಲಾಂಗ್ ಸ್ಟ್ಯಾಂಡಿಂಗ್ ಇವಾಗ ಜನಗಳು ಜಾಸ್ತಿ ಈಗ ಸ್ಮೋಕರ್ಸು, ಆಲ್ಕೋಹಾಲಿಸಮು, ಲಿವರ್ ಡ್ಯಾಮೇಜ್ ಆದಾಗ ಲಿವರಲ್ಲಿ ನಾವೇನಾಗ್ತೀವಿ, ಹೆಂಗೆ ನಾವು ಕಾಲಲ್ಲಿ ರಕ್ತನಾಳಗಳು ಕಾಣಿಸುತ್ತೋ ಅದೇ ಥರ ಹೊಟ್ಟೆ ಒಳಗಿರೋ ರಕ್ತನಾಳಗಳಲ್ಲೂ ಸಹ ನಾವು ಲಿವರ್ ಫೇಲ್ಯೂರ್ ಆದಾಗ ಪೋರ್ಟಲ್ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಅದು ಆದಾಗ ಹೊಟ್ಟೆಯಲ್ಲಿರೋ ನಾಳಗಳು ಉಬ್ಬಿಕೊಂಡು ಈಗ ಕೆಲವರಿಗೆ ವಾಂತಿ ಮಾಡಿದ್ರೆ ರಕ್ತ ಬರುತ್ತೆ. ಸೊ ವಿ ಕಾಲ್ ಇಸ್ ಎ ಈಸೋಫೇಜಿಯಲ್ ವ್ಯಾರಿಸಿಸ್. ಹೆಂಗೆ ನುಂಗು ಅನ್ನ ನಾಳದ ಕೆಳಗಡೆ ಇರುವಂತಹ ಈಸೋಫೇಗಸಲ್ಲಿ ಇದೇ ಥರ ವೆರಿಕೋಸಿಟೀಸ್ ಆದರೆ ವಿಲ್ ಕಾಲ್ ಇಸ್ ಈಸೋಫೇಜಿಯಲ್ ವೆರೈಸಸ್. ಅದಾದಾಗ ಈಗ ಅದು ಏನಾಗುತ್ತೆ, ವಾಂತಿ ಮಾಡಿದ್ರೆ ಅಥವಾ ಸುಮ್ಮನೆ ಮಾಮೂಲಿ ಅದು ವಾಂತಿಲಿ ಬ್ಲಡ್ ಬರುತ್ತೆ, ದಟ್ ಈಸ್ ಈಸೋಫೇಜಿಯಲ್ ವೆರೈಸಿಸ್. ಇನ್ನು ರೆಕ್ಟಲ್ ವೆರೈಸಿಸ್ ಅಂತ ಇರ್ತದೆ, ಹಿಮೋರಾಯ್ಡ್ಸ್ ಅಂತ ಕೇಳ್ತೀವಿ ನಾವು, ಹಿಮೋರಾಯ್ಡ್ಸ್ ಪೈಲ್ಸ್ ಅಂತ ಕರಿತೀವಿ ಕಾಮನ್ ಸೆಂಟರ್. ಅದು ಸಹ ಎಲ್ಲಿ ಈ ಗುದದ ನಾಳದಲ್ಲಿ ಇರುವಂತಹ ರಕ್ತನಾಳಗಳು ಉಬ್ಬಿಕೊಂಡು ಅಲ್ಲಿಂದ ಬ್ಲೀಡ್ ಆಗುತ್ತೆ, ಅದನ್ನು ನಾವು ರೆಕ್ಟಲ್ ವೆರೈಸಿಸ್ ಹಿಮೋರಾಯ್ಡಲ್ ಮಾಸ್ ಅಂತ ಕರಿತೀವಿ. ಆಮೇಲೆ ಪೋರ್ಟಲ್ ಸಿಸ್ಟಮ್ ಅಂತ ಕರಿತೀವಿ, ಹೊಟ್ಟೆಯಲ್ಲಿ ರಕ್ತನಾಳಗಳು ಉಬ್ಕೊಳ್ಳೋದು, ಎಲ್ಲಿ ಫ್ಲೋ ಕಡಿಮೆ ಆಗಿ ಬಾಡಿಗೆ ಹಾರ್ಟ್ ಕಡೆಗೆ ಪಂಪ್ ಆಗಲು ಬ್ಲಡ್ ಆಟೋಮೆಟಿಕಲಿ ಇದು. ಸೊ ದಿಸ್ ಈಸ್ ಆಲ್ ಜನರಲ್, ಬಟ್ ನಮ್ದು ಈಗ ಮೇನ್ ನಾವು ವೆರಿಕೋಸ್ ವೇನ್ ಕಾಲ್ದ ಮಾ ಹೇಳ್ತಾ
1: ಇದೀವಿ.
0: ಕಾಲ್ ಅನ್ನೋದು ತುಂಬಾ 70-80% ಜನ ಇವತ್ತು ಪ್ರೊಫೆಷನಲ್ ಹಜಾರ್ಡ್. ಅದು ಎಷ್ಟೋ ಜನಕ್ಕೆ ನಾವು ಪ್ರೊಫೆಷನ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದೀವಿ, ಎಷ್ಟೋ ಜನಕ್ಕೆ ಅವರು ನಿಂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕು. ದೇ ಹ್ಯಾವ್ ಟು ಕಟ್ ಶಾರ್ಟ್ ದಿ ಸ್ಟ್ಯಾಂಡಿಂಗ್, ಯಾಕಂದ್ರೆ ಮನುಷ್ಯ ಕೂತ್ಕೊಂಡು ನಾವು ಕಾಲ್ನ ಮುಂದೆ ನೀಡ್ಕೊಂಡು ಒಂದು ಚೇರೋ ಇದೋ ಇಟ್ಕೊಂಡ್ರೆ ಆಟೋಮೆಟಿಕಲಿ ಅವಾಯ್ಡ್ ಮಾಡ್ಬೋದು. ಎಸ್ಪೆಷಲಿ ಒಂದು ಮಿಡ್ಲ್ ಏಜ್ಡ್ 35-40 ವರ್ಷದವರು ವಿತ್, ಈಗ ನಾನು ಹೇಳ್ದಂಗೆ ಪ್ರೈಮರಿ ಕಾಸು ಸೆಕೆಗೆ ನಿಂತ್ಕೊಂಡ್ರೆ ಸಾಯಂಕಾಲ ಆದರೆ ಕಾಲು ಉಬ್ಕೊಳ್ಳಿ. ಈಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ, ಇಲ್ಲಿಂದ ಒಂದು 3 ಅವರು ಎಲ್ಲೋ ನೀವು ಹೋದಾಗ ನೀವು ವಾಪಸ್ ಬಂದು ನೋಡಿದ್ರೆ ಕಾಲು ಊದ್ಕೊಂಡ್ಬಿಟ್ಟಿರ್ತದೆ.
1: ಹೌದು,
0: ಬೆಳಿಗ್ಗೆಯಿಂದ ಸಾಯಂಕಾಲದೊಳಗೆ ಸಾಯಂಕಾಲ ಕಾಲು ಊದ್ಕೊಳ್ಳೋದಿದೆಯಲ್ಲ, ಇಟ್ ಇಸ್ ಎ ಕ್ಲಾಸಿಕಲ್ ಸಿಂಪ್ಟಮ್ ಆಫ್ ವೆರಿಕೋಸ್ ವೇಯಿಂದು ಸಿಂಪ್ಟಮ್ಸ್. ಸೊ ನಾರ್ಮಲ್ ಆಗಿ ಊದ್ಕೊಳ್ಳಲ್ಲ. ಈಗ ನಾವು ಮಂತ್ಲಿ ಆರ್ಟೀರಿಯಲ್ ಅಂತ ಹೇಳಿದ್ನಲ್ಲ, ಸ್ಮೋಕ್ ಮಾಡಿ ರಕ್ತನಾಳ ಮುಚ್ಚಿದ್ರೆ ಅವಾಗ ಈ ತರ ಅಲ್ಲ, ಅವ್ರಿಗೆ ಕೂತಿದ್ರೆ ಸುಮ್ಮನೆ ನೋವುತ್ತೆ. ನಾ ಟ್ರಾವೆಲ್ ಮಾಡಿದೆ, ಬೊತ್ ಪೂರ ಓಡಾಡಿದೆ, ಸಾಯಂಕಾಲ ಬಂದೆ ಕಾಲು ಉದ್ಕೊಬಿಟ್ಟಿದೆ, ಕಾಲು ತಗೊಂಡೋಗಿ ದಿಂಬು ಮೇಲೆ ಐಟಿಟ್ರೆ 1-2 hours ಬೆಳಿಗ್ಗೆ ಅಷ್ಟೊತ್ತಿಗೆ ನೋವು ಕಡಿಮೆ ಆಗಿರುತ್ತೆ. ದಿಸ್ ಇಸ್ ಎ ಕ್ಲಾಸಿಕಲ್ ಫೈಂಡಿಂಗ್ ಆಫ್ ವೆರಿಕೋಸ್.
1: ಅಂದ್ರೆ ಅದು ಪರಿಹಾರ ಅಂತ ಅನ್ಕೋಬೇಕಾ, ಪರಿಹಾರ ಮಾಡ್ಕೊಳ್ಳೋ
0: ಪೇಷಂಟ್ ಅದು ಇದು
1: ತಾವೇ ಕಂಡುಕೊಳ್ಳುವಂತ ಪರಿಹಾರ.
0: ಈ ಸಿಂಪ್ಟಮ್ಸ್ ಎಲ್ಲಿ ಕಾಣುತ್ತೋ ಇಟ್ ಇಸ್ 99% ಇಟ್ ಇಸ್ ವೆರಿಕೋಸ್.
1: ವೆರಿಕೋಸ್ ವೇನ್,
0: ಇದು ಟಿಪಿಕಲ್ ವೆರಿಕೋಸ್ ವೇನ್ ಸಿಂಪ್ಟಮ್ಸ್.
1: ಓಕೆ. ಸೊ ಈ ರೀತಿಯಾದಂತಹ ಸಮಸ್ಯೆ ಇದ್ದಾಗ ಅವರು ಅಲ್ಲೆಲ್ಲೇ ಪರಿಹಾರ ಕಂಡುಕೊಳ್ತಿರ್ತಾರೆ, ಆದರೆ ಅದಕ್ಕೆ ಚಿಕಿತ್ಸೆ ಅಂತ ಅನ್ನೋದು ಬೇಕಾಗಬಹುದು. ಯಾಕಂದ್ರೆ ತಾವು ಹೇಳಿದಂಗೆ ಇದು ಒಂದು ಸಮಸ್ಯೆನೇ ಆಯಿತು. ಮೊದಲೆಲ್ಲ ಇದ್ರ ಬಗ್ಗೆ ಜಾಸ್ತಿ ಯಾರು ತಲೆಬಿಸಿ ಮಾಡ್ಕೊಳ್ತಿರ್ಲಿಲ್ಲ, ಅದಕ್ಕೆ ಯಾವುದೇ ರೀತಿ ಚಿಕಿತ್ಸೆನೂ ತಗೊಂಡಿಲ್ಲ ಅಂತ ಅನ್ಕೊಳ್ಳೋಣ. ನಂತರ ದಿನಮಾನಗಳಲ್ಲಿ ಇದು ಒಂಥರ ಡಿಸಾರ್ಡರ್ ಆಯಿತು, ಇದಕ್ಕೆ ಚಿಕಿತ್ಸೆ ಬೇಕೇ ಬೇಕು ಅಂತ ನಾವು ಮಾತಾಡ್ತೀವಿ. ಈ ಚಿಕಿತ್ಸೆ ಇತ್ತೀಚೆಗೆ ಶುರು ಆಯ್ತಾ ಸರ್? ನಮಗೆ ಬರೋ ಡೌಟು ಜನಗಳಿಗೂ ನಬೋಶ ಇತ್ತೀಚೆಗೆ ಶುರು ಆಯಿತು ಮತ್ತು ಅಷ್ಟು ಪ್ರಮುಖನ ಇದು. ಈಗ ತಾವು ಹೇಳ್ತಿದ್ರಿ 3 hours ಹಿಂಗೆ ಜರ್ನಿ ಮಾಡಿದಾಗ ಕಾಲು ಊದ್ಕೊಂಡ್ಬಿಡ್ತು ಅಂತಂದಾಗ ಅದು ಊದ್ಕೊಂಡ್ಬಿಡ್ತು ಅಂದರೆ ಬಸ್ಸಲ್ಲಿ ಬಂದಿದ್ದಾಗಾಯಿತು ಅಂತೇಳಿ ಸುಮ್ಮನೆ ಇದ್ಬಿಡ್ತಾರೆ. ಮತ್ತು ಚಿಕಿತ್ಸೆ ಅಂತ ಹೇಗೆ ಶುರು ಮಾಡಬೇಕು?
0: ಈಗ ಫಸ್ಟು ನಾವು ಯಾವುದೇ ಇದರಲ್ಲಿ ನಾವು ಪ್ರೊಫೆಷನ್ ಐಡೆಂಟಿಫೈ ಮಾಡಿ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ನಾವು ಹ್ಯಾವ್ ಟು ಡಿಸೈಡ್. ಆಮೇಲೆ ಯಾವ ವಯಸ್ಸಲ್ಲಿ ಇದಾಗಿತ್ತು, ಈಗ ಕೆಲವರು 20 ವರ್ಷ 30 ವರ್ಷ ಹುಡುಗರಿಗೂ 20 ವರ್ಷದವರೆಗೂ ಆಗಿದೆ ವೀನ್ಸ್, ಯಾಕಂದ್ರೆ ಅಲ್ಲಿ ಕಂಜನೈಟಲ್ ನಾನು ಹೇಳಿದ್ನಲ್ಲ ವೆರೈಟಿ, ಹಂಗೆ ಅಲ್ಲಿ ಬ್ಲಡ್ ವೆಸಲಲ್ಲೇ ಪ್ರಾಬ್ಲಮ್ ಇದ್ದಾಗ
1: ಪ್ರಾಥಮಿಕ
0: ಮೊದಲೇ ಬೇಗ ಬೇಗ ಸಿಂಪ್ಟಮ್ಸ್ ಆಗ್ತದೆ. ಯೂಶಲಿ ನಮ್ಮ ಬಾಡಿಯಲ್ಲಿ ಕಾಲಲ್ಲಿ ಒಂದು 300 ಮಿಲಿಮೀಟರ್ ಪ್ರೆಷರ್ ಅಷ್ಟು ಇದನ್ನ ವಿತ್ ಸ್ಟ್ಯಾಂಡ್ ಮಾಡೋಷ್ಟು ಆ ವ್ಯಾಲ್ವ್ಸ್ ಕೆಪಾಸಿಟಿ ಇರುತ್ತೆ, ಆ ವೀನ್ಸ್ ಒಳಗಿರೋ ವ್ಯಾಲ್ವ್ಸ್. ನಾರ್ಮಲ್ ಆಗಿ ಒಂದು 80-100 ನಾವು ಪ್ರತಿ ಸಲ ನಡೆಯುವಾಗ 80-100 ಅಷ್ಟು ಪ್ರೆಷರ್ ವೇರಿಯೇಷನ್ ಹಾರ್ಟ್ಗೂ ಕಾಲ್ಗೂ ಇರ್ತದಲ್ಲ ಈ ವೇರಿಯೇಷನ್ ಅಲ್ಲಿ ಇರ್ತದೆ. ಸೊ ಸಮಟೈಮ್ಸ್ ಯಾವಾಗ ಈ ಪ್ರೆಷರ್ 300 ಕಾಲಲ್ಲಿ ತಡೀತದೋ ಯಾವಾಗ ಅದು ಫೇಲ್ ಆಗುತ್ತೆ. ಈಗ ಒಂದು ಅಣೆಕಟ್ಟೋ ಡ್ಯಾಮೋ ಯಾವಾಗ ನೀವು ಒಂದು ಪ್ರೆಷರ್ ಹಾಕೋವರೆಗೂ ಅದು ಓಲ್ಡ್ ಕೆಪಾಸಿಟಿ ಇರುತ್ತೆ, ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೋ ಅಣೆಕಟ್ಟು ಡ್ಯಾಮ್ ಹೊಡೆದೋಗುತ್ತೆ. ಹಂಗೆ ಕಾಲಲ್ಲಿ ರಕ್ತನಾಳಗಳು ಸಹ ನಾವು ಅದು ಒಂದು ಪ್ರೆಷರ್ವರೆಗೂ ತಾಳ್ಕೊಳ್ಳುತ್ತೆ, ಆ ತಾಳ್ಕೊಳ್ಳೋ ಕೆಪಾಸಿಟಿ ಅದ್ರಲ್ಲಿ ಕಡಿಮೆ ಆದಾಗ ಆಟೋಮೆಟಿಕಲಿ ರಕ್ತನಾಳಗಳು ಉಬ್ಕೊಳ್ತವೆ.
1: ಸರ್, ಈಗ ಬೇರೆ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತದೆ ಇದು. ಆರಂಭದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡೋ ರೀತಿಯಲ್ಲಿ ಇರ್ಬೋದು ನಿಜ. ವೆರಿಕೋಸ್ ವೇನ್ ಇದಕ್ಕೆ ಟ್ರೀಟೇ ಮಾಡಲಿಲ್ಲ ಅಂತಂದರೆ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಫಸ್ಟ್ ಮಾತಾಡೋಣ. ಇದಕ್ಕೆ ಚಿಕಿತ್ಸೆ ಅಂತ ಅನ್ನೋದನ್ನು ಆಮೇಲೆ ಹೇಳಿ, ಯಾವ ಮಾರ್ಗದ ಮೂಲಕವಾಗಿ ಇದನ್ನು ಸರಿಪಡಿಸ್ತಿರ್ತಾವೆ ಅಂಥೇಳಿ. ಈ ಏನೇನು ಸಮಸ್ಯೆಗಳು ಆಗೋದು ಇದರಿಂದ ಬೇರೆ ಬೇರೆ?
0: ಸರ್, ಈಗ ವೆರಿಕೋಸ್ ವೇನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಏನಾಗ್ತದೆ ಅಂದರೆ ದೇರ್ ಆರ್ ನಾವು ಅದರಲ್ಲಿ CSEP ಕ್ಲಾಸಿಫಿಕೇಶನ್ ಅಂತ ಒಂದು ಮಾಡ್ಕೊಂಡಿದ್ದೀವಿ ಸರ್. ಈಗ ಕ್ಲಿನಿಕಲ್ ಕ್ಲಾಸಿಫಿಕೇಶನ್, ಈಟಿಯಾಲಜಿಕಲ್, ಅನಾಟಾಮಿಕಲ್ ಮತ್ತು ಪ್ರೈಮರಿನ ಸೆಕೆಂಡರಿನ ಅಂತ ಒಂದು ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದೀವಿ. ಒಂದು ಸ್ಟಾರ್ಟಿಂಗ್ ಹೇಳಿದಂಗೆ ಪ್ರೊಫೆಷನ್ ಒಂದು ಗುರುತಿಸ್ಕೊಳ್ತೀವಿ. CSEP ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗು ಕಾಲರ್ ಊದ್ಕೊಳ್ಳೋದು, ನಂತರ ಸ್ವಲ್ಪ ರೆಟಿಕ್ಯುಲರ್ ವೇನ್ಸ್ ಅಂತ ಎಂಡೋಥೀಲಿಯಲ್ ವೇನ್ಸ್ ಅಂತ ಕಾಣಿಸ್ತದೆ, ಅಂದರೆ ಕಾಲಲ್ಲಿ ಚೀರ ಸಣ್ಣ ಸಣ್ಣ ರಕ್ತನಾಳಗಳು, ಸಣ್ಣ ಕೂದಲ ಥರ ರಕ್ತನಾಳಗಳು ಫಸ್ಟ್ ಉಬ್ಕೊಳ್ಳುತ್ತೆ, ರೆಟಿಕ್ಯುಲರ್ ವೇನ್ಸ್ ಅಂತ ಕರಿತೀವಿ. ಆ ರೆಟಿಕ್ಯುಲರ್ ವೇನ್ಸ್ ಸ್ವಲ್ಪ ಅದು ಸ್ಟಾರ್ಟಿಂಗ್ ಅರ್ಲಿ ಸ್ಟೇಜಸ್ ಫಸ್ಟ್ ಸ್ಟೇಜಸ್, ಆಮೇಲೆ ರೆಟಿಕ್ಯುಲರ್ ವೇನ್ಸ್ ಇಂದ ಆ ವೇನ್ಸ್ ಸ್ವಲ್ಪ ಅದು ಸ್ಟೇಜ್ 1. ಫಸ್ಟ್ C1-C7 ಅಂತ ಇದೆ ಸರ್.
1: ಓಕೆ,
0: ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ರೆಟಿಕ್ಯುಲರ್ ವೇನ್ಸ್ ಫಸ್ಟ್ ನಾರ್ಮಲ್ ಆಗಿರೋದು, ನೆಕ್ಸ್ಟ್ ಎಂಡೋಥೀಲಿಯಲ್ ವೇನ್ಸ್ ಎನ್ಲಾರ್ಜ್ಮೆಂಟ್, ನೆಕ್ಸ್ಟ್ ಅಲ್ಸರ್ ಆಗದೆ ಇರುವಂತದ್ದು, ಇಚ್ಚಿಂಗ್ ಆಗುತ್ತೆ ಆ ಪಾರ್ಟ್ ಅಲ್ಲಿ, ನಂತರ ಇಚ್ಚಿಂಗ್ ಆಗಿ ಆ ಜಾಗದಲ್ಲಿ ಅಲ್ಸರ್ ತರ ಆಗಲ್ಲ, ನೆಕ್ಸ್ಟ್ ಅಲ್ಸರ್ ಆಗುತ್ತೆ, ಅಲ್ಸರ್ ಆದ್ಮೇಲೆ ಕೆರೆದ ಜಾಗ ಸ್ಕಾರ್ ಮಾರ್ಕ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವು ಗೇಟರ್ಸ್ ಏರಿಯಾ ಅಂತ ಕರಿತೀವಿ, ಅಂದ್ರೆ ನಮ್ಮ ಕಾಲಿನ ಮೀಡಿಯಲ್ ಪಾರ್ಟ್ ಅಂದ್ರೆ ಪಾದದ ಕಡೆ ಮೀಡಿಯಲ್ ಸೈಡ್, ನಾವು ಕಾಲು ಹೊರಗಡೆ ಒಳಗಡೆ ತಗೊಂಡಾಗ ಕಾಲಿಂದ ಹೊರಗಡೆ ಆಂಕಲ್ ಜಾಯಿಂಟ್, ಕೆಳಗಡೆ ಈ ಜಾಯಿಂಟ್ ಆಂಕಲ್
1: ಜಾಯಿಂಟ್,
0: ಆ ಆಂಕಲ್ ಜಾಯಿಂಟ್ ಮೀಡಿಯಲ್ ಪಾರ್ಟ್ ಅಲ್ಲಿ ನಾವು ಗೇಟರ್ಸ್ ಏರಿಯಾ ಅಂತ ಕರಿತೀವಿ. ಆ ಗೇಟರ್ಸ್ ಏರಿಯಾದಲ್ಲಿ ಆಗೋ 99% ಈ ತರ ಕ್ಯಾಪಿಲರಿ ವೀನಸ್ಟೇಸಿಸ್ ಅಂದ್ರೆ ಯಾವಾಗ ರಕ್ತನಾಳಗಳು ರಕ್ತ ಮೇಲೆ ಹೋಗಲ್ವೋ, ಯಾವಾಗ ರಕ್ತ ಅಲ್ಲಿ ಇದಾಗುತ್ತೋ, ಓವರ್ ಎ ಪೀರಿಯಡ್ ಆಫ್ ಅ ಟೈಮ್ ಅಲ್ಲಿ ರಕ್ತ ಫಸ್ಟ್ ಅಲರ್ಜಿಯಿಂದ ಸ್ಟಾರ್ಟ್ ಆಗಿ ಕೆರೆತ ಸ್ಟಾರ್ಟ್ ಆಗಿ ಕೆರೆತಾನೆ ಮುಂದೆ ಗಾಯ ಆಗಿ ಅಲ್ಲಿ ಒಂದು ಗಾಯ ಆಗುತ್ತೆ, ಅದಕ್ಕೆ ನಾವು ವೆರಿಕೋಸ್ ಅಲ್ಸರ್ ಅಂತ ಕರಿತೀವಿ. ಅದು ಅಡ್ವಾನ್ಸ್ ಸ್ಟೇಜ್. ಒಂದ್ಸಲ ಅಲ್ಸರ್ ಆದ್ಮೇಲೆ ನೀವು ಏನೇ ಮಾತ್ರೆ ಏನೇ ಮೆಡಿಸನ್ ನೀವು ಏನೇ ಮಾಡೋದು ಅದು ವಾಸಿ
1: ಆಗಲ್ಲ.
0: ಸೊ ನಾವು ಅದು ಆಗಕ್ಕೆ ಮುಂಚೆನೆ ಏನಾದರೂ ಪ್ರಿಕಾಷನರಿ ಮೆಜರ್ಸ್ ನ ತಗೊಂಡ್ರೆ ನಾವು ಮುಂದಾಗೋ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಬಹುದು. ಒಂದ್ಸಲ ವೆರಿಕೋಸ್ ಅಲ್ಸರ್ ಆದ್ರೆ ಅದು ಮುಂದೆ ಬೇರೆ ತರ 1.04-0.01%ಗೆ ಆ ಪರ್ಟಿಕ್ಯುಲರ್ ಅಲ್ಸರ್ ಕ್ಯಾನ್ಸರ್ ತರನು ಆಗ್ಬೋದು. ಕ್ಯಾನ್ಸರ್ ಮಾರ್ಜಿನಲ್ ಅಲ್ಸರ್ ಅಂತ ಕರಿತೀವಿ, ಮಾರ್ಜಿನ್ ಅಂದ್ರೆ ಅದು ಅಲ್ಸರ್ಸ್. ಸೊ ಹಾಗಾಗಿ ನಾವು ಅಲ್ಸರ್ನ ಮೊದಲೇ ಕಂಡಿಡಿದು ನಾವು ನಿಂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ ಈ ತರ ಸಿಂಪ್ಟಮ್ಸ್ನ ಮಾಡಿ ಕ್ಲಾಸಿಫಿಕೇಶನ್ ಮಾಡಿ ಅದಕ್ಕೆ ಯಾವ ಸ್ಟೇಜ್ ಅಲ್ಲಿದೆ ಮತ್ತೆ ಅದು ಯಾವ ತರ ಮೈನ್ ವ್ಯಾಲ್ಯೂ ಒಳಗೆ ಪ್ರಾಬ್ಲಮ್ ಇದೆಯಾ ಅಥವಾ ಇವರು ಪ್ರೊಫೆಷನ್ ಇಂದ ಆಗಿರೋದ, ಇದನ್ನ ಕ್ಲಾಸಿಫಿಕೇಶನ್ ಮಾಡಿ ನಾವು ಐಡೆಂಟಿಫಿಕೇಶನ್ ಮಾಡಿ ನಂತರ ಅದನ್ನ ಡ್ರೆಸ್ಸಿಂಗ್ ಮಾಡಿ ನಾವು ಅದಕ್ಕೆ ಆಪರೇಷನ್ ಬೇಕಾ ನಾವು ಹಂಗೆ ಇದು ಮಾಡಿ ಸ್ಟಾರ್ಟಿಂಗ್ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಅದನ್ನ ಜಸ್ಟ್ ಲೈಫ್ ಸ್ಟೈಲ್, ಈಗ ನಾವೇನು ಈಗ ಕಾರಣ ತಿಳ್ಕೊಂಡ್ವಲ್ಲ ಆ ಕಾರಣನ ಮಾಡಿಫಿಕೇಶನ್ ಮಾಡಿಕೊಂಡ್ರೆ ತನ್ನಷ್ಟಕ್ಕೆ ತಾನೇ ಅದನ್ನ ನಾವು ಕಮ್ಮಿ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವು ನೆಗ್ಲೆಕ್ಟ್ ಮಾಡಿದ್ರೆ ಓವರ್ ಎ ಪೀರಿಯಡ್ ಆಫ್ ಎ ಟೈಮ್ 1-2-3 ಇದರಲ್ಲಿ ಆ ಸಣ್ಣ ಗಾಯನೇ ಮುಂದೆ ದೊಡ್ಡದಾಗಿ ಅಲ್ಸರ್ ಆಗಿ ಅದು ತೊಂದರೆ ಕೊಡೋ ಚಾನ್ಸಸ್
1: ಆಗತ್ತೆ ಆಗತ್ತೆ. ಹೇಳಿದ್ರೆ ತಾವು ನಿಜವಾಗ್ಲು ನಾವು ಏನು ಅಂದ್ಕೊಂಡಿರ್ತೀವಿ ಅಂದರೆ ಇನ್ನೇನೋ ಕೊನೆ ಹಂತಕ್ಕೆ ಬೇಕಾದ್ರೆ ಹೋದಾಗ ಆಮೇಲೆ ಚಿಕಿತ್ಸೆ ತೊಗೊಂಡ್ರಾಯ್ತು, ಇನ್ನು ಸದ್ಯಕ್ಕಂತೂ ಏನೋ ಸಮಸ್ಯೆ ಇಲ್ಲ ಅಂತ ಹೇಳೋರೆ ಜಾಸ್ತಿ. ಆದರೆ ನೋಡಲಿಕ್ಕೂ ಕೂಡ ಸರಿ ಇರಲ್ಲ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ರೀತಿ ಏನಾದರೂ ಸಮಸ್ಯೆ ಆಗ್ಬಿಟ್ಟು ಇನ್ನೂ ಸಮಸ್ಯೆನೇ. ನಾವೇನು ಅಂದ್ಕೊಂಡ್ಬಿಟ್ಟಿರ್ತೀವಿ ಕೆಲವೊಂದನ್ನು ಇದು ಚರ್ಮರೋಗ ಕಾಯಿಲೆ ಏನೋ ಆಗಿದೆ, ನರಕ್ಕೆ ಸಂಬಂಧಪಟ್ಟದ ಕಾಯಿಲೆ ಅಲ್ಲ ಇದು ಅಂತ ಏನೋ ಕೆಲವು ಸಲ ಹಾಗೂ ಅಂದ್ಕೋಬೋದು. ವೈದ್ಯರ ಕಡೆ ಹೋಗದೇನೆ ನಾವು ಏನೇನೋ ಅಂದ್ಕೊಂಡ್ಬಿಡ್ತೀವಿ, ಆದರೆ ತಾವು ಹೇಳಿದ್ರೆ ಇಷ್ಟೆಲ್ಲ ಕ್ಲಾಸಿಫಿಕೇಶನ್ಗಳಿವೆ, ಬೇರೆ ಬೇರೆ ಹಂತದಲ್ಲಿ ಇದು ಏನೇ ಯಾವ ರೂಪ ಪಡ್ಕೊಳ್ತದೆ ಅಂತ ಅನ್ನೋದು ಹೇಳ್ತಾ ಇದ್ರಿ. ಆದರೆ ನಮ್ಗೆ ಗೊತ್ತಿರಲ್ಲ, ಯಾವಾಗ ವೈದ್ಯರ ಕಡೆ ಹೋಗ್ತೀವಿ ಅವಾಗ ಮಾತ್ರ ಇದು ವೆರಿಕೋಸ್ ವೇನ್ ಉಬ್ಬು ನರಕ್ಕೆ ಸಂಬಂಧಪಟ್ಟಿರೋವಂಥ ಕಾಯಿಲೆ ಇದು, ಇದು ಮುಂದೆ ಇನ್ನೂ ಗಂಭೀರ ರೂಪಕ್ಕೆ ಹೋಗುತ್ತೆ ಅಂತ ಅನ್ನೋದನ್ನು ಅವಾಗ ಮಾತ್ರ ಗೊತ್ತಾಗೋದು ನಮಗೆ. ಈ ಟ್ರೀಟ್ಮೆಂಟ್ ಅಂತ ತಾವು ಹೇಳಿದ್ರಿ, ಒಂದು ವೃತ್ತಿಯನ್ನೇ ಬದಲಾವಣೆ ಮಾಡಬೇಕಾಗ್ಬೋದು, ಯಾಕಂದರೆ ಆರೋಗ್ಯಕ್ಕಿಂತ ಮೇಲೂ ಇನ್ನೊಂದು ಯಾವುದಿಲ್ಲ, ಆರೋಗ್ಯವೇ ಭಾಗ್ಯ ಎಲ್ಲ ಹೇಳ್ತೀವಿ ನಾವು. ಆದರೆ ಕೆಲವು ವೃತ್ತಿಯನ್ನು ಬದಲಾವಣೆ ಮಾಡ್ಕೋಬೋದು. ಈಗ ಕಂಡಕ್ಟರಾಗಿ ಕೆಲಸ ಮಾಡಿರೋರು 60 ವರ್ಷ ಆಗೋ ತನಕ ಅವನು ಕಂಡಕ್ಟರಾಗಿರ್ಬೇಕಾಗ್ತದೆ.

0: ಇವತ್ತು ರಾತ್ರಿ ಸ್ವಲ್ಪ ಹೈಟಲ್ಲಿ ಇಟ್ಕೊಂಡು ಕ್ರೇಪ್ ಬ್ಯಾಂಡೇಜ್ ಮಾಡಬಹುದು. ಸ್ಟಾಕಿಂಗ್ಸ್ ಅಂತ ಬರುತ್ತೆ ತೊಡೆ ಮಟ್ಟದವರೆಗೂ, ಅದರಲ್ಲಿ ಬೇರೆ ಬೇರೆ ಪ್ರೆಷರ್ ವೇರಿಯಂಟ್ ಗ್ರೇಡಿಂಗ್ ಇರ್ತದೆ. ಈಗ ಕಾಲಿಂದ ಕೆಳಗಡೆಗೆ ಇರೋ ರಕ್ತನಾಳಗಳಿಗೆ ಒಂಥರ ಪ್ರೆಷರು, ಕಾಲ್ ಮೇಲಿರೋ ಮಂಡಿಯಿಂದ ಮೇಲಕ್ಕೆ ಒಂಥರ ಪ್ರೆಷರು, ಇನ್ನೂ ಮೇಲಕ್ಕೆ ಒಂದು. ಸೊ ವಿ ಹ್ಯಾವ್ ಬೇರೆ ಬೇರೆ ತರ ಸಾಕ್ಸ್ಗಳಿದೆ ಸ್ಟಾಕಿಂಗ್ಸ್ ಅಂತ. ಅದರಲ್ಲಿ ಒಂದು 500 ರೂಪಾಯಿಂದ ಹಿಡಿದು ಒಂದು 10,000 ರೂಪಾಯಿವರೆಗೂ ಇದೆ ಸ್ಟಾಕಿಂಗ್ಸ್. ಸೊ ಡಿಪೆಂಡಿಂಗ್ ಆನ್ ದಿ ಪೇಷಂಟ್ಸ್ ಅಫೋರ್ಡೆಬಿಲಿಟಿ ಮತ್ತು ಪೇಷಂಟ್ ಅವ್ರಿಗೆ, ಇದರಲ್ಲೇ ನಾವು ಪ್ರೆಷರ್ ಗೇರ್ ಗ್ರೇಡಿಯಂಟ್. ಈಗ ಕಾಲ್ ಕೆಳಗೆ ಕೆಳಗಡೆ ಪರ್ಫೋರೇಟರ್ ವೆಸಲ್ಸ್ ಅಂತ ಇರುತ್ತೆ, ಮಂಡಿಯಿಂದ ಕೆಳಗೆ 4-3 ಪರ್ಫೋರೇಟರ್ ಇರುತ್ತೆ, ಮಂಡಿ ಮೇಲೆ ಒಂದು ರಕ್ತನಾಳಗಳಿರುತ್ತೆ. ಆ ಪರ್ಟಿಕ್ಯುಲರ್ ಪ್ರೆಷರ್ಗೆ ನಾವು ಕರೆಕ್ಟಾಗಿರೋ ಸ್ಟಾಕಿಂಗ್ಸ್ನ ಹಾಕಬೇಕು. ಕೆಲಸ ಮಾಡೋರು ಕೂತ್ಕೊಂಡು ಕೆಲಸ ಮಾಡಬೇಕು, ಮಲ್ಕೊಳ್ಳುವತ್ತು ಕ್ರೇಪ್ ಬ್ಯಾಂಡೇಜ್ ಹಾಕಬೇಕು. ಮತ್ತು ಈಗ ನಾವು ಈ ಕೆಲವು ಔಷಧಗಳಿದೆ. ಆಮೇಲೆ ನಾವು ಏನಂತಂದರೆ ಮೋಸ್ಟ್ ಆಫ್ ದ ಇದರಲ್ಲಿ ಈಗ ಎಲ್ಲೆಲ್ಲೋ ಹೋಗ್ತೀವಿ ಹಳ್ಳಿ ಕಡೆ ಇದ್ದಾಗ ಜನ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಅವರು ಅಲ್ಲಿ ಇಲ್ಲಿ ಕೇಳ್ಕೊಂಡು ಹೋಗ್ತಾರೆ. ನಾವು ಕರೆಕ್ಟಾಗಿರೋ ಡಾಕ್ಟರ್ ಹತ್ರ ಫಸ್ಟ್ ನಾವು ಹೋಗಬೇಕು. ಆಯಿತಾ, ಈಗ ಒಂದು ಸಿಸ್ಟಮ್ ಆಫ್ ಮೆಡಿಸನ್ಗೂ ಇನ್ನೊಂದು ಸಿಸ್ಟಮ್ ಆಫ್ ಮೆಡಿಸನ್ಗೂ ದೇರ್ ಇಸ್ ಎ ಡಿಫ್ರೆನ್ಸ್ ಆಫ್ ವೇ ಆಫ್ ಟ್ರೀಟಿಂಗ್. ಈಗ ನಮ್ಮದು ಆ್ಯಲೋಪತಿ ಇದರಲ್ಲಿ ಈಗ ನಾವು ಫಸ್ಟ್ ಯಾಕೆ ಆಗಿದೆ ಅಂತ ಫಸ್ಟ್ ನಾವು ಕಂಡುಹಿಡಿಬೇಕು. ಈಗ ನಾವು ಹೇಳಿದ್ದನ್ನೆಲ್ಲ ಫಸ್ಟ್ ಏನು ಇದು ಹೇಗೆ ಅನ್ನೋದು ಫಸ್ಟ್ ಕಂಡುಹಿಡಿಬೇಕು. ಪ್ರೊಫೆಷನ್ ಹೇಳೋದಕ್ಕೆ ಚೇಂಜ್ ಮಾಡೋಕ್ಕಾಗದಾಗಿರೋದ್ರಿಂದ ನಾವು ಫಸ್ಟು ಇವ್ರಿಗೆ ಒಂದು ಬೇಸಿಕಲಿ ಕಾಲ್ಗೆ ನಾವು ಡ್ಯೂಪ್ಲೆಸ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಡ್ಯೂಪ್ಲೆಸ್ ಸ್ಕ್ಯಾನ್ ಮಾಡಿ, ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಸೂಪರ್ಫಿಷಿಯಲ್ ಸಿಸ್ಟಮು, ಡೀಪ್ ಸಿಸ್ಟಮು, ಈ ಥರ ರಕ್ತನಾಳಗಳು ಯಾವ ಮಟ್ಟದಲ್ಲಿ ಏನಿದೆ, ಎಲ್ಲಿಲ್ಲೆಲ್ಲಿ ಡಿಫೆಕ್ಟ್ ಇದೆ ಅಂತ ಕಂಡುಹಿಡಿಬೇಕು. ಈ ಕಾಲು ತೊಡೆ ಹತ್ರ ನಾವು ಸೆಫನೋಫೆಮರಲ್ ಜಂಕ್ಷನ್ ಅಂತ ಒಂದಿರುತ್ತೆ, ಅದು ನಾರ್ಮಲ್ ಆಗಿ ಈ ಕಾಲಲ್ಲೊಂದು ಎರಡು ಕಾಲಲ್ಲೂ ಇರುತ್ತೆ. ಆ ಸೆಫನೋಫೆಮರಲ್ ಜಂಕ್ಷನಲ್ಲಿ ಹೆಂಗೆ ನಾವು ಅದು ಏನು ಈ ಬಲೂನ್ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ, ಈ ರಬ್ಬರ್ ಬ್ಯಾಂಡಲ್ಲಿ ಹೇಗೆ ಪ್ರೆಷರ್ ಇರುತ್ತೆ ಹಂಗೆ ಅದು ಬ್ಲಡ್ನ ರಿಸ್ಟ್ರಿಕ್ಟ್ ಮಾಡುತ್ತೆ, ಕೆಳಗಡೆಯಿಂದ ಅಷ್ಟು ಸುಲಭವಾಗಿ ಬ್ಲಡ್ ಇದಾಗಲ್ಲ. ಯಾವಾಗ ನಾವು SFJ ಜಂಕ್ಷನ್ ಅಂತೀವಿ, ಸೆಫನೋಫೆಮರಲ್ ಜಂಕ್ಷನ್ ಇನ್ಕಾಂಪಿಟೆಂಟ್ ಆದಾಗ ರಕ್ತನಾಳಗಳು ತಾನೇ ಅದು ಮೇಲೆ ಇದಾಗಲ್ಲ. ನಾವು ವಿ ಹ್ಯಾವ್ ಟು ಫಸ್ಟ್ ಕ್ರೇಪ್ ಬ್ಯಾಂಡೇಜ್ ಹಾಕಬೇಕು. ಒಳ್ಳೆ ಕರೆಕ್ಟು ನಾವು ಫಸ್ಟು ಒಂದು ವೀನಸ್ ಪ್ಲೆಥಿಸ್ಮೋಗ್ರಫಿ ಡ್ಯೂಪ್ಲೆಸ್ ಸ್ಕ್ಯಾನ್ ಮಾಡಿ ನಾವು, ಅಥವಾ CT ವಿನೋಗ್ರಾಮ್ ಮಾಡಿ ಕಾಲದು ಎಷ್ಟು ಪರ್ಸೆಂಟ್ ಡಿಫೆಕ್ಟ್ ಇದೆ, ಎಲ್ಲಿ ಡಿಫೆಕ್ಟ್ ಇದೆ. ಲಾಂಗ್ ಸೆಫನೆಸ್ ವೈನ್ ಅಂದರೆ ಉದ್ದ ಮೇಲೆ ತೊಡೆಯಿಂದ ಕಾಲವರೆಗೂ ಬಂತ ಲಾಂಗ್ ಸೆಫನೆಸ್ ವೈನಲ್ಲಿ ಡಿಫೆಕ್ಟ್ ಇದೆಯಾ, ಅಥವಾ ಕಾಲು ಕೆಳಗಡೆ ಇರೋ ಸ್ಮಣ್ಣ ಪರ್ಫೋರೇಟ್ರಲ್ಲಿ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನ ನಾವು ಫಸ್ಟ್ ಕೈಡ್ಬೇಕು. ಫಸ್ಟ್ ಯೂಶಲಿ ಡಾಕ್ಟರ್ ಹತ್ರ ಹೋದ್ರೆ ಅವರೊಂದು ಕೆಲವು ಕ್ಲಿನಿಕಲ್ ಟೆಸ್ಟ್ ಮಾಡ್ತೀವಿ, ನಾವು ಟೆಸ್ಟ್ ಮಾಡ್ತೀವಿ, ಕೆಲವು ಟೆಸ್ಟ್ಗಳು ಮಾಡ್ತೀವಿ, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ನಮ್ಮ ಅಸೆಸ್ಮೆಂಟಲ್ಲಿ ಇದಕ್ಕೆ ಏನಾಗಿರುತ್ತೆ ಅಂತ ನಾವು ಅಸೆಸ್ ಮಾಡಿ ಕ್ಲಾಸಿಫಿಕೇಶನ್ನಲ್ಲಿ ನಾನು ಹೇಳ್ದಂಗೆ CACP ಕ್ಲಾಸಿಫಿಕೇಶನ್ ಪ್ರಕಾರ ನಾವು ಕಾಯಿಲೆನ ಎಲ್ಲಿ ಫಿಟ್ ಆಗುತ್ತೆ ಅಂತ ನೋಡ್ತೀವಿ. ನಂತರ CT ಸ್ಕ್ಯಾನು ಮತ್ತು ಡ್ಯೂಪ್ಲೆಕ್ಸ್ ಸ್ಕ್ಯಾನ್ ಮಾಡಿ ಯಾವ ಇದಕ್ಕೆ ಅಂತ ಕನ್ಫರ್ಮ್ ಮಾಡ್ತೀವಿ. ಇದೆರಡು ಕನ್ಫರ್ಮ್ ಮಾಡಿದ್ಮೇಲೆ ಯಾವ ಪೇಷಂಟ್ಗೆ ಸರ್ಜರಿ ಬೇಕೋ, ಯಾವ ಪೇಷಂಟ್ನ ನಾವು ಹಂಗೆ ಟ್ರೀಟ್ ಮಾಡ್ಬೋದು, ಇದನ್ನು ನಾವು ಮಾಡ್ಬೋದು.
1: ಈಗ ಸರ್, ತಾವು ಈ ಸರ್ಜರಿಗೆ ನಾನು ಅಲ್ಲಿಗೆ ಬರಬೇಕಂತ, ಸರ್ಜರಿ ಯಾವ ಸಮಯದಲ್ಲಿ ನೀವು ಮಾಡ್ತೀರಿ ಅಂತ ಕೇಳಬೇಕಂತ ಮಾಡಿದ್ದೆ ಬಂತು. ಈಗ ಸರ್ಜರಿ ಮಾಡಿಯಾದ ನಂತರ ಯಾವ ರೀತಿ ಮುಂಜಾಗ್ರತೆ ಮತ್ತು ಅಲ್ಲಿ ಎಚ್ಚರಿಕೆ ತಗೋಬೇಕಾಗತ್ತೆ ಅಂತ ಅನ್ನೋದ್ರ ಕಡೆ ಗಮನ ವಹಿಸಬೇಕಾಗತ್ತೆ. ಈಗ ಅದೇ ಈ ರೀತಿಯಾದಂತಹ ಒಂದು ಸರ್ಜರಿ ಅಂತ ಅನ್ನೋದು ಮೇಲ್ನೋಟಕ್ಕೆ ಎಲ್ಲ ಕಟ್ ಮಾಡ್ತೀರಾ, ಅದು ನೋಡೋಕ್ಕೂ ಕೂಡ ಅಗ್ಲಿಯಾಗಿ ಕಾಣಿಸ್ಬೋದು, ಅಥವಾ ಅದು ಅದರ ಆ ಸರ್ಜರಿ ಮೂಲಕವಾಗಿ ಆ ಚಿಕಿತ್ಸೆ ಸರಿಯಾಗ್ಬಿಡುತ್ತಾ?
0: ಸೊ ಈಗ ನಾನು ಹೇಳ್ದಂಗೆ ಫಸ್ಟ್ ಒನ್ಸ್ ನಾವು ಡಯಾಗ್ನೋಸ್ ಮಾಡಿದ ಮೇಲೆ ಕ್ಲಾಸಿಫೈಡ್ ಮಾಡಿ ನಮ್ದು ಇದು ಯಾವ ಸ್ಟೇಜಲ್ಲಿದೆ, ನಾವು 3-4 ಥರ ಆಪ್ಷನ್ಸ್ ಇಟ್ಕೊಂಡಿರ್ತೀವಿ. ಈಗ Stage 1 ಅಲ್ಲಿ ಈಗ ಇವಾಗ ಎಲ್ಲ ಕಾಸ್ಮೆಟಿಕ್ ಇದು, ಜನ ತುಂಬಾ ಸೂಕ್ಷ್ಮರು. ಒಂದು ರಕ್ತನಾಳ ಕಂಡ ತಕ್ಷಣ ಕೆಲವರು ಈಗ ತಕ್ಷಣ ಡಾಕ್ಟರ್ನ ಕಂಡು ಸರ್ ಇದಕ್ಕೆ ಏನು ಮಾಡಬೇಕು ಅಂತ. ಸೊ ನಾವು ಆ ಥರ ಕೇಸಲ್ಲಿ ದೊಡ್ಡ ದೊಡ್ಡ ಪ್ರೊಸೀಜರ್ ಎಲ್ಲ ಏನು ಮಾಡೋ ಅವಶ್ಯಕತೆ ಇರಲ್ಲ, ಸಿಂಪಲ್ ಸ್ಕ್ಲೀರೋಥೆರಪಿ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಅಂದರೆ ಫೋಮ್ ಜೆಲ್ ಬರ್ತದೆ, ಈಗ ಕಾಲಲ್ಲಿ ರೆಟಿಕ್ಯುಲರ್ ವೇನ್ಸ್ ಎಂಡೋಥೆಲಿಯಲ್ ವೇನ್ಸ್ ಅಂತ ಹೇಳಿದ್ನಲ್ಲ, ಆ ವೇನಿಗೆ ಫೋಮ್ ಸ್ಕ್ಲೀರೋಥೆರಪಿ ಅಂತ ಕರಿತೀವಿ. ಸೊ ಮಂಡಿಯಿಂದ ಕೆಳಗಡೆ ಇರೋಂತಹ ವೇನಿಗೆ ನಾವು ಪಾಲಿಡೋಕ್ಯಾಲ್ ಅಂತ ಒಂದು ಅದನ್ನು ನಾವು ಫೋಮ್ ನೊರೆ ಥರ ಮಾಡಿ ಅದನ್ನು ಅಂಡ್ ವಿತ್ ವೀನಸ್ ಡಾಪ್ಲರ್ ಸಹಾಯದಿಂದ ಎಲ್ಲಿ ರಕ್ತನಾಳಗಳು ಉಬ್ಬಿಕೊಂಡಿದೆಯೋ ಆ ಪಾರ್ಟ್ಗೆ ಆ ಇದನ್ನ ಇಂಜೆಕ್ಷನ್ ಇಂಜೆಕ್ಟ್ ಮಾಡಿದ್ರೆ ಮಂಡಿಯಿಂದ ಕೆಳಗಡೆ ಅಂತ ಇದನ್ನ ಸ್ಕ್ಲೀರೋಥೆರಪಿಯಲ್ಲಿ ಕಂಟ್ರೋಲ್ ಆಗ್ತದೆ. ಸೊ ಇನ್ನು ಕೆಲವರಿಗೆ ಇನ್ನು ಸ್ವಲ್ಪ ಮೇಲ್ ಹೋಗಿದೆ ಅಂತ ಇಟ್ಕೊಳ್ಳೋಣ.
1: ಓಕೆ,
0: ಆವಾಗ ನಾವು ಈಗ ಅಡ್ವಾನ್ಸ್, ಈಗ ಮುಂಚೆ ಎಲ್ಲ ಒಂದು 10 ವರ್ಷದಿಂದ ನಾವು ದೊಡ್ಡದು ಆಪರೇಷನ್ ಮಾಡ್ತೀವಿ, ಜಂಕ್ಷನ್ ಹತ್ರ ಎಲ್ಲಿ ಡಿಫೆಕ್ಟ್ ಇದೆ ಅಲ್ಲಿಗೆ ಓಪನ್ ಮಾಡಿ ಫ್ಲಶ್ ಲೈಗೇಷನ್ ಅಂತ ಮಾಡ್ತಾ ಇದ್ವಿ. ಈಗ ಥಿಂಗ್ಸ್ ಅಡ್ವಾನ್ಸ್, ಈಗ ನಾವು ಮಿನಿಮಲಿ ಇನ್ವೇಸಿವ್ ರೋಬೋಟಿಕ್ ಸರ್ಜರಿ, ಲೇಸರ್ ಸರ್ಜರಿ ಮಾಡಲಿದ್ದೀವಿ. ಸೊ ವಿ ವಿಲ್ ಡೂ ವಾಟ್ ಇಸ್ ಎಸ್ EVLS ಪ್ರೊಸೀಜರ್ ಅಂತ ಕರಿತೀವಿ, ಎಂಡೋ ವೀನಸ್ ಲೇಸರ್ ಅಬ್ಲೇಷನ್ EVLS ಅಂತ ಕರಿತೀವಿ, ಮತ್ತೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಕರಿತೀವಿ. ಈ EVLS ಪ್ರೊಸೀಜರ್ ಅಂದ್ರೆ ವೆರಿ ವೆರಿ ಸಿಂಪಲ್, ಇಟ್ಸ್ ಎಲ್ಲ

0: ವಾಕಬಲ್ ಡೇಪ್ ಗೆ ಪ್ರೊಸೀಜರ್ ಈಗ ಬೆಳಿಗ್ಗೆ ಬಂದು ಸಾಯಂಕಾಲ ಮನೆಗೆ
1: ಹೋಗುತ್ತೆ.
0: ಸೊ ನಾವೇನ್ ಮಾಡ್ತೀವಿ, ಎಲ್ಲಿ ರಕ್ತನಾಳಗಳು ಉಬ್ಕೊಂಡಿದೆಯೋ, ಈಗ ಮೇನ್ ತೊಡೆ ಹತ್ರ ಒಂದು ಸಣ್ಣ ಕೇಬಲ್ ಹಾಕಿ ಯಾವ ಪೂರ್ತಿ ರಕ್ತನಾಳಗಳನ್ನ ನಾವು ಒಂಥರ ಇದು ಮಾಡಿಕೊಂಡು ಲೇಸರ್ ಮಿಷಿನ್ ಅಲ್ಲಿ ಮೇಲ್ಗಡೆಯಿಂದ ಕೆಳಗೆ ರಕ್ತನಾಳಗಳನ್ನ ನಾವು ಮೇಲ್ಗಡೆಯಿಂದ ಕರೆಂಟ್ ಅಲ್ಲಿ ಲೇಸರ್ ಕರೆಂಟ್ ಟ್ರೀಟ್ಮೆಂಟ್ ಅಂತಾರ, ಅದರಲ್ಲಿ ನಾವು ಅದನ್ನ ಬ್ಲಾಕ್ ಮಾಡ್ಕೊಂಡ್ ಬರ್ತೀವಿ. ಸೊ ಇದೆಲ್ಲ ಮಾಡ್ತಂತಂದ್ರೆ ಆಮೇಲೆ ಎಲ್ಲೋ ಮಂಡಿವರೆಗೆ ಮಂಡಿಯಿಂದ ಕೆಳಗೆ ಸ್ಕ್ಲೀರೋಥೆರಪಿ ಮಾಡ್ತೀವಿ. ಇದೆಲ್ಲ ಮಾಡ್ತಂದ್ರೆ ಇದು ಲೇಟೆಸ್ಟ್ ಅಂದ್ರೆ ಸೇಮ್ ಡೇಕೆ ಪ್ರೊಸೀಜರ್.
1: ಆ ನಂತರ ಅದು ಉಬ್ಬಲ್ಲ
0: ಅಂದ್ರೆ ರಕ್ತನಾಳಗಳ ನಾವು ಒಳಗೆ ಕೊಲ್ಯಾಪ್ಸ್ ಆಗ
1: ಎಷ್ಟಿರುತ್ತೆ
0: ರಕ್ತನಾಳದ ಒಳಗೆ ಏನ್ ಡಯಾಮೀಟರ್ ಇದೆ ಅದು ಕೊಲ್ಯಾಪ್ಸ್ ಆಗುವಾಗ ಈ ಎಲ್ಲ ಮತ್ತೆ ಈ ಪರ್ಫೋರೇಟರ್ಸ್ ಅಂತ ಏನಿದೆ ಇದೆಲ್ಲ ನಾವು ಸ್ಕ್ಲೀರೋಥೆರಪಿ ಮಾಡೋದ್ರಿಂದ ಅದನ್ನು ಹೆಂಗೆ ಹೇಳ್ತಾರೆ, ಈಗ ಓವರ್ ಎ ಪೀರಿಯಡ್ ಆಫ್ ಎ ಟೈಮ್ ರಕ್ತನಾಳಗಳ ಒಳಗಡೆ ಫೈಬ್ರೋಸಿಸ್ ಅಂತ ಆಗಿ ರಕ್ತನಾಳಗಳು ಮುಚ್ಚೋಗುತ್ತೆ ತನ್ನ
1: ಸ್ಥಳದಲ್ಲಿ.
0: ಅದನ್ನ ನಾವು ಹೋಮ್ ಸ್ಕ್ಲೀರೋಥೆರಪಿ ಅಂತ ಕರಿತೀವಿ. EVLS ಪ್ರೊಸೀಜರ್ ವೆರಿ ನಾವು ಲೇಟೆಸ್ಟ್ ಪ್ರೊಸೀಜರ್. ಮತ್ತೆ ವಿಡು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಪ್ರೊಸೀಜರ್ ಮಾಡ್ತೀವಿ. ಇದರಿಂದ ಒಂದು 90% ಅಷ್ಟು ಜನಕ್ಕೆ ಉಪಯೋಗ ಆಗಿದೆ. ಮತ್ತೆ ದೇ ಹ್ಯಾವ್ ಟು ಯೂಸ್ ಸ್ಟಾಕಿಂಗ್ ಅನ್ನೋದನ್ನ ಮಾಡಬೇಕಾಗತ್ತೆ. ಸೊ ಆಮೇಲೆ ಇದು ಏನಂತಂದ್ರೆ ಇದು ಈಗ ಇದು ಈಗ ಒಂದು ಕಾಲಿಗೆ ಮಾಡಿದ್ರೆ ಇನ್ನೊಂದು ಕಾಲಿಗೆ ಇಟ್ಸ್ ಅ ರಿಪೀಟಿಂಗ್ ಪ್ರೊಸೀಜರ್, ಇದು ಆಗ್ತಾ ಇರುತ್ತೆ. ಸೊ ಒಂದ್ಸಲ ಮಾಡಿದ್ರೆ 90% ಪೇಷಂಟ್ ವಿಲ್ ಬಿ ರಿಲೀವ್ಡ್ ಆಫ್ ಸಿಂಪ್ಟಮ್ಸ್.
1: ಓಕೆ ಓಕೆ. ಈಗ ಸರ್ ಬರೀ ಕಾಲಿಗೆ ಅಷ್ಟೇ ವೆರಿಕೋಸ್ ವೇನ್ ನಾವು ಮಾತಾಡಬೇಕಾಗಿರೋದು ಇಷ್ಟಕ್ಕೆ ಸೀಮಿತನಾ, ಅಥವಾ ವೆರಿಕೋಸ್ ವೇನ್ ತರಹ ಸಮಸ್ಯೆ ತಾವು ಹೇಳಿದ್ರಿ ಪ್ರೆಗ್ನೆನ್ಸಿ ಸಂದರ್ಭಗಳಲ್ಲಿ ಸ್ವಲ್ಪ ಉಬ್ಬು ಬಿಡುತ್ತೆ ಮತ್ತು ಆಮೇಲೆ ಸರಿಯಾಗ್ಬಿಡುತ್ತೆ ಅಂತೇಳಿ, ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಮನುಷ್ಯನ ಬೇರೆ ಬೇರೆ ಅಂಗಗಳಲ್ಲಿ ಈ ವೆರಿಕೋಸ್ ವೇನ್ ಈ ರೀತಿಯಾದಂಥ ಕೆಲವು ಸಮಸ್ಯೆಗಳು ಅಲ್ಲಲ್ಲೇ ಕಾಣಿಸ್ತಾವ?
0: ಆಗುತ್ತೆ ಸರ್. ನಾನು ಆಗಲೇ ಹೇಳ್ದಂಗೆ ಈಸೋಫೇಗಸ್ ಅಲ್ಲ ಆದರೆ ಈಸೋಫೇಜಲ್ ವ್ಯಾರೈಸಿಸ್ ಅಂದ್ರೆ ನುಂಗು ಅನ್ನನಾಳದಲ್ಲೂ
1: ಕೆಳಗಡೆ
0: ಅದು ಟೆಸ್ಟಿಸ್ ಬೀಜ ವೃಷಣಗಳಲ್ಲಿ ಆದ್ರೆ ಅದು ವೆರಿಕೋಸೀಲ್ಸ್ ಅಂತ ಆಗುತ್ತೆ, ಅಲ್ಲೂ ಡೈಲೇಟೆಡ್ ವೇನ್ಸ್ ಆಗುತ್ತೆ. ಅದರಿಂದ ಪ್ರೈಮರಿ ಇನ್ಫರ್ಟಿಲಿಟಿ ಇಸ್ ವೆರಿ ಕಾಮನ್ ಇನ್ಫರ್ಟಿಲಿಟಿ.
1: ಸೊ ಅಲ್ಲಿ ಈ ಸರ್ಜರಿ ಮೂಲಕವಾಗಿ ಅದನ್ನ ಸರಿ ಮಾಡಬಹುದಾ ಒಟ್ಟಾರೆ? ಈಗ ಬೇರೆ ಬೇರೆ ಭಾಗದಲ್ಲಿ ಆದಾಗ ಕಾಲಲ್ಲಿ ತಾವು ಬೇರೆ ಬೇರೆ ಟ್ರೀಟ್ಮೆಂಟ್ ಹೇಳಿದ್ರಿ, ದೇಹದ ಒಳಭಾಗದಲ್ಲಿ ಏನಾದರೂ ಈ ರೀತಿ ನರಗಳು ಸಾಮಾನ್ಯ ಹೆಚ್ಚಿಗೆ ಉಬ್ಬಿದ್ರೆ ಅದನ್ನ ಸರ್ಜರಿ ಮಾಡಿ ಸರಿಪಡಿಸಬೇಕಾ?
0: ಹೌದು ಸರ್. ಫಸ್ಟ್ ಸಿಂಪ್ಟಮ್ಸ್ ಕಾಣಬೇಕಂದ್ರೆ ಆಲ್ರೆಡಿ ಅಲ್ಲಿ ಒಂದು 70-80% ಎಲ್ಲ ಡ್ಯಾಮೇಜ್ ಆದ್ಮೇಲೆ ಸಿಂಪ್ಟಮ್
1: ಕಾಣೋದಲ್ಲ.
0: ಈಗ ಯೂಸೋಫೇಜಲ್ ವೆರಿಸಸ್ ಆಗಿದ್ರೆ ಇದೆಲ್ಲ ನಾನು ಮುಂಚೆ ಹೇಳಿದ್ರೆ ಪೋರ್ಟಲ್ ಹೈಪರ್ ಟೆನ್ಷನ್ ಆಗಿ ಲಿವರ್ ಡ್ಯಾಮೇಜ್ ಇದೆಲ್ಲ ಆದ್ಮೇಲೆ ಯೂಸೋಫೇಜಲ್ ವೆರಿಸಸ್ ಆಗೋದು, ಅದೇ ಮೊದಲೇ ಕಾಣೋದಿಲ್ಲ. ಅದಕ್ಕೆ ನಾವು ಎಂಡೋಸ್ಕೋಪಿ ಪ್ರೊಸೀಜರ್ ಮಾಡ್ಬೋದು, ಈ ವೆರಿಕೋಸಿಲ್ ಇನ್ನು ಇದಕ್ಕೆ ಅದಕ್ಕೂ ಆಪರೇಷನ್ ಮಾಡ್ಬೋದು, ಆಮೇಲೆ ಈ ಹೆಮರಾಯ್ಡ್ಸ್ ಅಂದಲ್ಲ ಅದಕ್ಕೂ ನಾವು ಮಾಡ್ಬೋದು. ಸೊ ಬಾಡಿ ಬೇರೆ ಬೇರೆ ಜಾಗದಲ್ಲಿ ಈ ತರ ರಕ್ತನಾಳಗಳು ಉಬ್ಕೊಳ್ಳೋದಕ್ಕೆ ಇದೆಲ್ಲ ಹೇಳ್ತೀವಿ.
1: ಸರಿ, ಅಂದ್ರೆ ಈಗ ಸರ್ಜರಿನೇ ಅಂತಿಮ ಅಂತಿಲ್ಲ, ಸಾಮಾನ್ಯವಾಗಿ ನೀವು ಅದನ್ನ ರೋಗ ಇದೆಯೋ ಇಲ್ಲ ಅಂತ ಹೇಳಿ ಕಂಡುಹಿಡಿತೀರಿ ಬೇರೆ ಬೇರೆ ಮೆಥಡ್ ಮೂಲಕವಾಗಿ. ಅದು ಸ್ಕ್ಯಾನರ್ ಮಾಡಬಹುದು ಅಥವಾ ನೀವು ಪರೀಕ್ಷೆ ಮಾಡೋದ್ರಿಂದ ಗೊತ್ತಾಗುತ್ತೆ ಒಂದು, ಮತ್ತು ಗುಳಿಗೆಯಿಂದ ಕೂಡ ಅದನ್ನು ಕಂಟ್ರೋಲ್ ತರಬಹುದು. ಎಷ್ಟು ಬೇಗ ನಾವು ವೈದ್ಯರ ಕಡೆ ಹೋಗ್ತೀವಿ ಅಷ್ಟು ಬೇಗ ನಮಗೆ ಇದರ ಟ್ರೀಟ್ಮೆಂಟ್ ಶುರು ಮಾಡಿಕೊಂಡ್ರೆ ಬಹುಶಃ ಸಮಸ್ಯೆಯಿಂದ ಪಾರಾಗಬಹುದು. ನಿಜವಾಗ್ಲೂ ಬಹಳ ವಿಶೇಷವಾದಂಥ ಕೆಲವು ನಮಗೆ ಅಷ್ಟಾಗಿ ನಾವು ತಲೆ ಕೆಡಿಸ್ಕೊಳ್ಳದೆ ಇರುವಂಥ ರೀತಿಯಾಗಿ ಅನೇಕ ಕಾಯಿಲೆಗಳಿವೆ. ವೈದ್ಯಕೀಯ ಜಗತ್ತು ಬದಲಾವಣೆ ಆದಂಗಾದಂಗೆ ಸಾಕಷ್ಟು ಹೊಸ ಹೊಸ ಕಾಯಿಲೆಗಳು ಏನೇನಿವೆ, ನಾವು ಯಾವ್ಯಾವುದರಿಂದ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋದೆಲ್ಲ ಗೊತ್ತಾಗುತ್ತೆ. ತಾವು ಇವತ್ತು ವೆರಿಕೋಸ್ ವೇನ್ ಅದಕ್ಕೆ ಹೇಗೆ ಅದು ಸಮಸ್ಯೆ ಅಂತ ನಮಗೆ ಕಾಣಿಸುತ್ತೆ, ಮತ್ತು ನಿರ್ಲಕ್ಷ್ಯ ಎಷ್ಟು ಮಾಡಿರ್ತೀವಿ, ನಿರ್ಲಕ್ಷ್ಯ ಮಾಡಿದರೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ತಿಳಿಸಿದ್ದೀರಿ. ಡಾಕ್ಟರ್ ವಿಕ್ರಮ್ ಎಸ್ ಬಿಳಗಿರಿ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು.
3: ದುಡಿಮೆಯ ದೇವರು, ದುಡಿಮೆ ತವರೂರು.
4: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
4: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ಬೆಂಗಳೂರು, ಸಮಯ 10:30:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ನಮ್ಮೆಲ್ಲ ಕೇಳುಗರಿಗೆ ಗೀತಚಂದ್ರಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ತಂದೆ ಮಕ್ಕಳು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಜಿ ಕೆ ವೆಂಕಟೇಶ್.

ಗೀತ ಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಅನಾಮಿಕ ಚಿತ್ರದಿಂದ ಮೂಡಿಬರಲಿದೆ. ಆಶಾ ಭೋಂಸ್ಲೆ ಅವರ ಧ್ವನಿಯಲ್ಲಿ ಸಾಹಿತ್ಯ ಮಜ್ರೂಹ್, ಸಂಗೀತ ಆರ್ ಡಿ ಬರ್ಮನ್.